ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 13ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 4ನೇ ತಾರೀಖು ಶುಕ್ರವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭ ಮುಂಜಾವ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ಯಾರಿಗೆ ತನ್ನ ಕರ್ತವ್ಯದಲ್ಲಿ ಶ್ರದ್ಧೆ ಇರುವುದೋ ಆತನಿಗೆ ವಿಶೇಷವಾದ ಜ್ಞಾನವು ಲಭಿಸುವುದು. ಜ್ಞಾನಕ್ಕಿಂತ ಪವಿತ್ರವಾದ ವಸ್ತು ಇನ್ನೊಂದಿಲ್ಲ. ಹೀಗೆಂದಿದೆ ಭಗವದ್ಗೀತೆ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಜಗದೀಶ್ ಬಿಎಂ ಅವರಿಂದ ಚಿಂತನ. ರೈತರಿಗೆ ಸಲಹೆ 6:35. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹೊಂಡಾಯ್. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಕವಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ ಮತ್ತು ವಾಚನ. 9:05 ಒಂದೇ ಮಾತರಂ, 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಂಸಿನಿ ನಾಗೇಂದ್ರ ಹಾಗೂ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳು. 11:00 ನನ್ನದೇ ಹಾಡು, ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ಕೃಷ್ಣನ ಕೊಳಲಿನ ನಾದ. 12:35 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿ ಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉಡಾನ್ ಯೋಜನೆ, ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಕರ್ನಾಟಕ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಕೆ ವೆಂಕಟೇಶ್. 1:30 ಪ್ರಚಲಿತ. 2:40 ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು. 4:00 ಭಾವಗೀತೆ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಇಂದು ಸಂಜೆ 5:00 ಮಹಿಳಾ ಲೋಕ. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ, ನಂದ ನಂದನ ಬಾರೋ. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿ ರಂಗ, ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ವಿಷಯದ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳಲು ವಾದನ ಎಸ್ ಸುಪ್ರದೀಪ್ ಅವರಿಂದ. 10:30 ಗೀತ ಚಂದ್ರಿಕಾ, ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

ಶ್ರುತಿ ಲಯ ತಾಳಗಳ ನಿಯಮಕ್ಕೆ ಅನುಗುಣವಾಗಿ ಸ್ವರಗಳನ್ನು ಜೋಡಿಸಿ ಮನಸ್ಸಿಗೆ ಆನಂದ ನೀಡುವ ಭಾವನೆ ವ್ಯಕ್ತಪಡಿಸುವ ಕಲೆಯೇ ಸಂಗೀತ. ನಮ್ಮ ದೇಶದಲ್ಲಿ ಸಂಗೀತಕ್ಕೆ ಸಹಸ್ರ

0: ಶತಮಾನ ವರ್ಷಗಳ ಇತಿಹಾಸವಿದೆ. ಮಾನವರ ಸಾಮಾಜಿಕ ಧಾರ್ಮಿಕ ಜೀವನದ ಅವಿಭಾಜ್ಯ ಅಂಗ ಇದಾಗಿದೆ. ಸಪ್ತಸ್ವರಗಳು, ರಾಗಗಳು, ತಾಳಗಳು ಸಂಗೀತದ ಶಾಸ್ತ್ರಗಳಾಗಿವೆ. ಇನ್ನು ಕೀರ್ತನೆ, ವರ್ಣಗಳು ಸಂಗೀತದ ಕೃತಿಗಳು ಎಂದು ಕರೆಯಲಾಗಿದೆ. ರಾಗ, ಆಲಾಪನೆ, ನೆರವಲ್, ಕಲ್ಪನಾ ಸ್ವರ, ತಾನ, ರಾಗತಾನ, ಪಲ್ಲವಿಯನ್ನು ಮನೋಧರ್ಮ ಸಂಗೀತ ಎಂದು ಹೇಳಲಾಗುತ್ತದೆ. ಸಂಗೀತ ಮಾನವನ ಮಾನಸಿಕ ಭಾವನಾತ್ಮಕ ಬೆಳವಣಿಗೆಯ ಅಡಿಗಲ್ಲಾಗಿದೆ. ಏಕಾಗ್ರತೆ ಬೆಳೆಯಲು, ಮನಸ್ಸಿಗೆ ನೆಮ್ಮದಿ ಹಾಗೂ ಆನಂದ ಉಂಟು ಮಾಡುವ ದಿವ್ಯ ಔಷಧಿಯಾಗಿ ಸಂಗೀತ ಮಹತ್ವಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ಹೃದಯದ ಬಡಿತವನ್ನು ಸ್ಥಿರಗೊಳಿಸಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಂಗೀತ ಸಹಾಯಕಾರಿ ಎಂದು ದೃಢಪಡಿಸಲಾಗಿದೆ. ಸಂಗೀತ ಪಾರಂಪರಿಕ ಇತಿಹಾಸ ಸಂಪ್ರದಾಯವನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಕೊಂಡೊಯ್ಯುವ ಕಾರ್ಯದಲ್ಲಿ ಹಾಗೂ ನಮ್ಮ ಸಾಮಾಜಿಕ ವ್ಯವಸ್ಥೆ ಸದೃಢವಾಗುವಲ್ಲಿ ನೆರವಾಗುತ್ತದೆ. ನಮ್ಮ ಸುತ್ತಲಿನ ಪರಿಸರವನ್ನು ನಾವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದಾಗ ಸಂಗೀತ ಪ್ರಕೃತಿಯ ಪ್ರತಿ ಕಣದಲ್ಲೂ ತುಂಬಿರುವುದು ನಮ್ಮ ಅರಿವಿಗೆ ಬರೆದಿರಲಾರದು. ಹರಿವ ನದಿಗಳು, ಭೋರ್ಗರೆವ ಜಲಪಾತಗಳು, ಬೀಸುವ ಗಾಳಿಯ ಶಬ್ದ, ಸಾಗರದ ಅಲೆಗಳ ಶಬ್ದ, ಇಳೆಗೆ ತಾಳಬದ್ಧವಾಗಿ ಬೀಳುವ ಮಳೆಹನಿಗಳಲ್ಲಿ ಸಂಗೀತ ಅಡಗಿದೆ. ಈ ಕಾರಣಕ್ಕಾಗಿಯೇ ಹೇಳುವುದು, ಕೇಳುವ ಕಿವಿ, ನೋಡುವ ಕಣ್ಣಿದ್ದರೆ ಎಲ್ಲೆಲ್ಲೂ ಸಂಗೀತವೇ. ನಮ್ಮ ದೇಶದಲ್ಲಿ ಸಂಗೀತ ಎರಡು ಮುಖ್ಯ ಪ್ರಕಾರಗಳನ್ನು ಹೊಂದಿದೆ. ಅವು ಯಾವುವು ಎಂದರೆ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎಂಬುವಾಗಿವೆ. ಸಂಗೀತ ನಮ್ಮ ದೇಶದ ಪ್ರಾಚೀನ ಶಿಲಾಯುಗದಲ್ಲೂ ಕೂಡ ಇತ್ತು ಎಂಬುದಕ್ಕೆ ಆ ಸಮಯದಲ್ಲಿ ನಮಗೆ ದೊರೆತಿರುವ ವಾದ್ಯಗಳು ಹಾಗೂ ಇತರೆ ಸಾಧನಗಳಿಂದ ಪುಷ್ಟಿ ನೀಡುತ್ತದೆ. ವೇದಗಳ ಕಾಲದಿಂದ ಜೀವನದ ಅವಿಭಾಜ್ಯ ಅಂಗವಾಗಿ ಸಂಗೀತ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲಿ ಮಾತುಗಳು ಕೊನೆಗೊಳ್ಳುತ್ತವೆಯೋ ಅಲ್ಲಿ ಸಂಗೀತದ ಆರಂಭ ಆಗುತ್ತದೆ ಎಂಬ ಮಾತು ಜನಜನಿತವಾಗಿದೆ. ಸಂಗೀತದ ಒಂದು ಕ್ಷಣ ಸೃಷ್ಟಿಸಲು ವರ್ಷಗಳ ಮೌನ ಬೇಕಾಗುತ್ತದೆ ಎಂದು ನಾಡಿನ ಖ್ಯಾತ ಹಿಂದೂಸ್ತಾನಿ ಗಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ರವರು ಅಭಿಪ್ರಾಯಪಟ್ಟಿದ್ದಾರೆ. ಸಾರ್ವತ್ರಿಕ ಭಾಷೆಯಾದ ಸಂಗೀತ ದೈವಿಕ ಅನುಭೂತಿಯಾಗಿದೆ. ಸಂಗೀತಾಸಕ್ತರನ್ನು ಭಾವಪರವಶರಾಗಿಸುವ, ಹರ್ಷ ಪುಲಕಿತರನ್ನಾಗಿಸುವ, ಭಕ್ತಿಯ ಭಾವೋತ್ಕಟತೆಯನ್ನ ಅನುಭವಿಸುವಂತಹ ಶಕ್ತಿ ಸಂಗೀತಕ್ಕೆ ಇದೆ. ಬ್ರಹ್ಮಾಂಡ ಮೌನ ಸೃಷ್ಟಿಸುವ ಮತ್ತು ಆ ಒಂದು ಅನುಭವವನ್ನು ಅನುಭವಿಸುವ ಅದ್ಭುತ ಶಕ್ತಿ ಸಂಗೀತಕ್ಕೆ ಮಾತ್ರ ಇದೆ. ಮನದ ಮಾತಾದ ಭಾವನೆಗಳ ಅಭಿವ್ಯಕ್ತಿಯಾದ ಸಂಗೀತಕ್ಕೆ ನಾಡಿನ ಅನೇಕ ಖ್ಯಾತನಾಮರು ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿದ್ದಾರೆ. ಶಿವಪುತ್ರಪ್ಪ ಕಾಂಕೊಳಿ ಮಠ ಅಂದರೆ ಕುಮಾರ ಗಂಧರ್ವರು, ಸಾಯಿ ಗಂಧರ್ವರು, ಪಂಡಿತ ಭೀಮಸೇನ್ ಜೋಶಿಯವರು, ಶ್ರೀಮತಿ ಗಂಗೂಬಾಯಿ ಹಾನಗಲ್ರವರು, ಪಂಚಾಕ್ಷರ ಸ್ವಾಮಿ ಗವಾಯಿಗಳವರು, ಡಾಕ್ಟರ್ ಬಸವರಾಜ ರಾಜಗುರುಗಳವರು, ಪಂಡಿತ ಪುಟ್ಟರಾಜ ಗವಾಯಿಗಳವರು, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಇವರೆಲ್ಲರ ಕೊಡುಗೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅಗಣಿತವಾಗಿದೆ, ಅಪರಿಮಿತವಾಗಿದೆ. ಉಭಯ ಗಾನ ವಿಶಾರದ ಪಂಡಿತ ಪಂಚಾಕ್ಷರ ಗವಾಯಿಗಳು ಹಾಗೂ ಪಂಡಿತ ಪುಟ್ಟರಾಜ ಗವಾಯಿಗಳ ಸಂಗೀತ ಸೇವೆ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅದ್ವಿತೀಯವಾದುದು. ಶಿಲ್ಪಕಲೆ ಕಲ್ಲುಗಳಲ್ಲಿ ಸಂಗೀತ ಹೊರಹೊಮ್ಮಿಸಿದ ಖ್ಯಾತರ ನಾಡು ನಮ್ಮ ಕನ್ನಡ ನಾಡು. ಹೀಗೆ ಸಂಗೀತದ ಬಗ್ಗೆ ಹೇಳ ಹೊರಟಾಗ ಪದಗಳು ಸಾಕಾಗುವುದಿಲ್ಲ. ಕೇವಲ ನಮ್ಮ ಭಾವನೆಯನ್ನ ಕೆಲ ನುಡಿಗಳಲ್ಲಿ ನಾವು ವ್ಯಕ್ತಪಡಿಸಬಹುದೇ ವಿನಃ ಸಂಗೀತಕ್ಕೆ ಅದರದೇ ಆದ ಶಕ್ತಿ ಇದೆ. ಇದನ್ನ ಆಲಿಸುವ ಕಿವಿ ಇರಬೇಕು, ನೋಡುವ ಕಣ್ಣಿರಬೇಕು, ಆಗ ಜೀವನ ಪಾವನವಾಗುತ್ತದೆ ಅಲ್ಲವೇ?
1: ಇದುವರೆಗೂ ಜಗದೀಶ್ ಬಿಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:20. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಬೆಳೆನಲ್ಲಿ ನಾವು ಮುಂಗಾರು

ನಂತರದ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಮಣ್ಣು ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ನಾವು ರಸಗೊಬ್ಬರದ ಪ್ರಮಾಣ ಮತ್ತು ವಿಧವನ್ನು ನಿರ್ಧರಿಸಬೇಕಾಗತ್ತೆ. ಮುಂಗಾರು ನಂತರದ ಈ ಪೋಷಕಾಂಶಗಳ ಶಿಫಾರಸಿಗೆ ಬಂದರೆ ನಾವು ಅರೇಬಿಕಾ ಕಾಫಿನಲ್ಲಿ ಪ್ರತಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಪಡೆಯುವಂಥ ತೋಟಕ್ಕೆ 5 ಅಡಿ 5 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಿರುವಂಥ ಸಂದರ್ಭದಲ್ಲಿ 13 ಕಿಲೋಗ್ರಾಂನಷ್ಟು ಯೂರಿಯಾ, 120 ಕಿಲೋಗ್ರಾಂನಷ್ಟು 20-20-0-13 ಗೊಬ್ಬರ, 50 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರ ಮಾಡಿಕೊಂಡು ಪ್ರತಿ ಗಿಡಕ್ಕೆ 100 ಗ್ರಾಂನಿಂದ 150 ಗ್ರಾಂನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲಿ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂಥ ತೋಟಕ್ಕೆ ಗಿಡಗಳನ್ನು 8 ಅಡಿ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾಗ ನಾವು 2ನೇ ಸುತ್ತಿನ ಗೊಬ್ಬರವನ್ನು ಕೊಡುವಂಥವರು, ಅಂದರೆ ವರ್ಷಕ್ಕೆ 2 ಸಾರಿ ಗೊಬ್ಬರವನ್ನು ಕೊಡುವಂಥವರು 17 ಕಿಲೋಗ್ರಾಂನಷ್ಟು ಯೂರಿಯಾ, 138 ಕಿಲೋಗ್ರಾಂನಷ್ಟು 20-20-0-13, 59 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 300 ಗ್ರಾಂನಷ್ಟು ಈ ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿ ಇಳುವರಿಯನ್ನು ನೀಡುವಂಥ ತೋಟಕ್ಕೆ ಸಸಿಗಳನ್ನು 8 ಅಡಿ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾಗ ವರ್ಷಕ್ಕೆ 3 ಸುತ್ತಿನಲ್ಲಿ ಗೊಬ್ಬರವನ್ನು ಕೊಡುವಂಥವರು 3ನೇ ಸುತ್ತಿನ ಗೊಬ್ಬರವಾಗಿ 15 ಕಿಲೋಗ್ರಾಂನಷ್ಟು ಯೂರಿಯಾ, 115 ಕಿಲೋಗ್ರಾಂನಷ್ಟು 20-20-0-13, 50 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 200-250 ಗ್ರಾಂನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮುಂಗಾರನ ನಂತರದ ಗೊಬ್ಬರವನ್ನು ಎಳೆಯ ಕಾಫಿ ಗಿಡಗಳಿಗೆ ನಾವು ಇಳುವರಿ ಕೊಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಅರೇಬಿಕಾ ಕಾಫಿ ತೋಟಗಳಿಗಾದರೆ ಗಿಡಗಳ ವಯಸ್ಸು 1-2 ವರ್ಷ ಆಗಿದ್ದಾಗ ಪ್ರತಿ ಗಿಡಕ್ಕೆ 100 ಗ್ರಾಂನಷ್ಟು 20-20-0-13, 30 ಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಕೊಡಬೇಕಾಗತ್ತೆ. ಅದೇ ನಾವು 17-17-17 ಗೊಬ್ಬರವನ್ನು, ಅಂದರೆ ಸಂಕೀರ್ಣ ಗೊಬ್ಬರವನ್ನು ಕೊಡುವಾಗ ಪ್ರತಿ ಗಿಡಕ್ಕೆ 120 ಗ್ರಾಂನಷ್ಟು ಕೊಟ್ಟರೆ ಸಾಕಾಗತ್ತೆ. ಒಂದು ವೇಳೆ ನಾವು 19-19-19 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ ಈ 1-2 ವರ್ಷದ ಕಾಫಿ ಗಿಡಗಳಿಗೆ ಪ್ರತಿ ಗಿಡಕ್ಕೆ 100 ಗ್ರಾಂನಷ್ಟು ಕೊಟ್ಟರೆ ಸಾಕಾಗತ್ತೆ. ಅದೇ 3-4 ವರ್ಷದ ಅರೇಬಿಕಾ ಕಾಫಿ ಗಿಡಗಳಿಗೆ ನಾವು ಪ್ರತಿ ಗಿಡಕ್ಕೆ 125 ಗ್ರಾಂನಷ್ಟು 20-20-0-13 ಮತ್ತು 40 ಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಕೊಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಅದೇ ನಾವು 17-17-17 ಗೊಬ್ಬರವನ್ನು ಕೊಡೋದಾದರೆ 150 ಗ್ರಾಂನಷ್ಟು ಈ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಅದೇ 19-19-19 ಗೊಬ್ಬರವನ್ನು ಬಳಸೋದಾದರೆ ಪ್ರತಿ ಗಿಡಕ್ಕೆ 125 ಗ್ರಾಂನಷ್ಟು ಕೊಡಬೇಕಾಗತ್ತೆ. ಅದೇ ರೋಬಸ್ಟಾ ಕಾಫಿನಲ್ಲಿ 1-2 ವರ್ಷದ ಗಿಡಗಳಿಗೆ 150 ಗ್ರಾಂನಷ್ಟು 20-20-0-13 ಗೊಬ್ಬರ, 50 ಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಕೊಡಬೇಕಾಗತ್ತೆ. ಅದೇ 17-17-17 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ 175 ಗ್ರಾಂನಷ್ಟು ಈ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. 19-19-19 ಗೊಬ್ಬರ ಆದರೆ 150 ಗ್ರಾಂನಷ್ಟು ಪ್ರತಿ ಗಿಡಕ್ಕೆ 1-2 ವರ್ಷದ ರೋಬಸ್ಟಾ ಗಿಡಗಳಿಗೆ ಕೊಡಬೇಕಾಗತ್ತೆ. ಅದೇ 3-4 ವರ್ಷದ ರೋಬಸ್ಟಾ ಗಿಡಗಳಿಗೆ 200 ಗ್ರಾಂನಷ್ಟು 20-20-0-13 ಮತ್ತು 75 ಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ ಈ ಪ್ರಮಾಣದಲ್ಲಿ. ಅದೇ 17-17-17 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ ಪ್ರತಿ ಗಿಡಕ್ಕೆ 200 ಗ್ರಾಂನಷ್ಟು, 19-19-19 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ 200 ಗ್ರಾಂನಷ್ಟು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಇಳುವರಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಮುಂದೆ ಫಲ ಕೊಡುವಂಥ ರೆಕ್ಕೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ತಯಾರು ಮಾಡ್ಕೋಬೇಕು. 1 ಬ್ಯಾರಲ್ ನೀರಿಗೆ 500 ಗ್ರಾಂನಷ್ಟು ಸತ್ವಿನ ಸಲ್ಫೇಟು, 100 ಗ್ರಾಂನಷ್ಟು ಬೋರಿಕಾಮ್ಲ ಅಥವಾ 250 ಗ್ರಾಂನಷ್ಟು ಬೋರಾಕ್ಸು, 250 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟು, 50 ಮಿಲಿಲೀಟರ್ನಷ್ಟು ಪ್ಲಾನೋಫಿಕ್ಸು ಮತ್ತು 70 ಮಿಲಿಲೀಟರ್ನಷ್ಟು ಅಪ್ಸಾ ಅಂಟನ್ನು ನಾವು ಬೆರೆಸ್ಕೊಂಡು, ಈ 1 ಬ್ಯಾರಲ್ ನೀರಿನಲ್ಲಿ ಬೆರೆಸ್ಕೊಂಡು ಎಲೆ ಸಿಂಪರಣೆಯನ್ನು ಮಾಡ್ಕೋಬಹುದು. ಅಪ್ಸಾ ಬದಲಿಗೆ ಬೇರೆ ಅಂಟನ್ನು ಬಳಸ್ಕೊಳ್ಳೋದಾದರೆ ನಾವು ಪ್ರತಿ ಬ್ಯಾರಲ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ

0: ಬಂದವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು ಈ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ

0: आपको कभी किसी के सहारे की जरूरत न पड़े, आप अपना बुढ़ापा भी गौरव के साथ बिता सको।
1: ಇಲ್ಲಿಯವರೆಗೆ 9,50,000ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಸಮಯ 6:41:45. ಈಗ ಕೇಳಿ ಸ್ವರಮಾಧುರ್ಯ. ಇಂದು ಹೆಚ್.ಕೆ. ನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ಕನಕದಾಸರ ಕೃತಿ ನಮ್ಮಮ್ಮ ಶಾರದೆ, ರಾಗ ಹಂಸಧ್ವನಿ, ಆದಿತಾಳ.

0: ಇದುವರೆಗೆ ಎಚ್ ಕೆ ನಾರಾಯಣ ಅವರ ಹಾಡುಗಾರಿಕೆಯಲ್ಲಿ ಕನಕದಾಸರ ಕೃತಿಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
5: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ.
6: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಒಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. ಈ ಬೆಳಿಗ್ಗೆ 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558 ಅಥವಾ 228129. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೃಷ್ಣನ ಕೊಳಲಿನ ನಾದ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

Thank you.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ನಿಧನ ಸುದ್ದಿ. ನಾಪುಕ್ಲನಾಡು ನೆಲಜಿ ಗ್ರಾಮತ್ರ ಮಣ್ಣವಟ್ಟಿ ರಸಿ ಸುಬ್ರಹ್ಮಣಿ ಅಯ್ಯಂಗ 74ನೇ ವಯಸ್ಸಿನ ನಿನಾಂದ 25 ಗಂಟೆಗೆ ಮರಣಪಟ್ಟತೆ. ಮಣ್ಣವಟ್ಟಿರ ಸಿ ಸುಬ್ರಹ್ಮಣಿ ಅಂಡ್ ಆಖಿರಿ ಕಾರ್ಯ ಇಂದು ಮಜಾಂತರ ಮೀದ ನೆಲಜಿ ಒಕ್ಕ ತೂಟಗಳತ್ತು ನಡಪ. ಮೂಲತಃ ಮರಗೋಡು ಗ್ರಾಮದ ಬೆಂಗಳೂರು ಬಿ ನಾರಾಯಣಪುರ ವೈಟ್ಫೀಲ್ಡ್ನಲ್ಲಿ ವಾಸವಿದ್ದ ಬೊಳ್ಳೂರು ರಘುಪತಿ ಅವರು ನಿನ್ನೆ ನಿಧನರಾದರು. 71 ವರ್ಷ ಪ್ರಾಯದ ಬೊಳ್ಳೂರು

0: ಗುಪತಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ. ಮೂಲತಃ ಕೊಳಕೇರಿ ಗ್ರಾಮಕಾರಳನ ನಾಪುಕ್ಲು ವಾಸಂಜ ಬೊಟ್ಟೋಳಂಡ ಚರ್ಮಣ ಅಂಡ ಮೋವೋ ರನ್ನಾ ರಂಜನ್ ಅಯ್ಯಂಗ 46ನೇ ಬಯತಲು ನಿನಾಂದ ಬೈಟ್ ಮರಣಪಟ್ಟದು. ಬೊಟ್ಟೋಳಂಡ ರನ್ನಾ ರಂಜನ್ ಅಂಡ ಆಖರಿ ಕಾರ್ಯ ಇಂದು 24 ಗಂಟೆಗೆ ಕೊಳಕೇರಿಯಲ್ಲಿ ನಡಪ. ಮೂರ್ನಡಿನ ಕೆಎನ್ ಧರ್ಮೇಂದ್ರ ಧರ್ಮು ಅವರು 58ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಪತ್ರಿಕಾ ವಿತರಕರಾಗಿದ್ದ ಕೆಎನ್ ಧರ್ಮೇಂದ್ರ ಧರ್ಮು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕೋಕೇರಿ ಗ್ರಾಮದ ಚಾನಂಡ ಚೋಟು ಕಾರ್ಯಪ್ಪ ಅಯ್ಯಂಗ ನಿನಾಂದ ಮರಣಪಟ್ಟದು. 78 ವಯತ್ರ ರಿಟೈರ್ಡ್ ಸುಬೇದಾರ್ ಚಾನಂಡ ಚೋಟು ಕಾರ್ಯಪ್ಪ ಅಂಡ ಆಖರಿ ಕಾರ್ಯ ಇಂದು ಮಧ್ಯಾಹ್ನ ಮೀದ ಅಂಡ ಸ್ವಂತ ಮನೆಯಲ್ಲಿ ನಡಪ. ಆಕಾಶವಾಣಿ ಮಡಿಕೇರಿ, ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ.
4: ಅಮ್ಮ ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
5: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
5: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
5: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
5: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
6: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
7: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ ಎರಡು ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಈಗ ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆ ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಟ್ಟು 105 ಕೋಟಿ 20 ಲಕ್ಷ ರೂಪಾಯಿ ಮೊತ್ತದ ಎರಡು ಮಹತ್ವದ ನೀರಾವರಿ ಯೋಜನೆಗಳಿಗೆ

0: ಒಪ್ಪಿಗೆ ನೀಡಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಬೋರಿ ನದಿಯಿಂದ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ 12 ಕೆರೆಗಳಿಗೆ ನೀರು ತುಂಬಿಸುವ 56 ಕೋಟಿ ರೂಪಾಯಿ ಮೊತ್ತದ ಏತ ನೀರಾವರಿ ಯೋಜನೆ ಹಾಗೂ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸಣ್ಣ ನೀರಾವರಿ ಹಾಗೂ ಜಲಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ಳಲು 49 ಕೋಟಿ 20 ಲಕ್ಷ ರೂಪಾಯಿ ಮೊತ್ತದ ಯೋಜನೆಯನ್ನು ಸಚಿವ ಸಂಪುಟ ಅನುಮೋದಿಸಿದೆ ಎಂದರು. ಮೈಸೂರು ದಸರಾ ಉತ್ಸವಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳನ್ನು ಆಹ್ವಾನಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀರ್ಮಾನಿಸಿದ್ದಾರೆ. ಮೈಸೂರು ದಸರಾ ಆಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೇಂದ್ರ ರಕ್ಷಣಾ ಖಾತೆ ಸಚಿವರ ಜೊತೆ ಸಮಾಲೋಚಿಸಿ ಏರ್ ಶೋ, ಡ್ರೋನ್ ಪ್ರದರ್ಶನ, ಇಸ್ರೋ, ಡಿಆರ್ಡಿಒ ಸೇರಿದಂತೆ ನಾಡಿನ ಖ್ಯಾತ ಸಂಸ್ಥೆಗಳಿಂದ ಸ್ತಬ್ಧಚಿತ್ರ ಜಾಥಾ, ಕಲಾತಂಡಗಳಿಂದ ಪ್ರದರ್ಶನ ಏರ್ಪಡಿಸಲು ಸಭೆ ನಿರ್ಧರಿಸಿತು. ಪ್ರಧಾನಮಂತ್ರಿ ಕುಸುಮ್ ಸಿ ಯೋಜನೆ ಅಡಿ ಚಿಕ್ಕಬಳ್ಳಾಪುರದ ನಾರಾಯಣಸ್ವಾಮಿ ಅವರ 40 ಎಕರೆ ಜಮೀನು ಈಗ ಸಾವಿರಾರು ರೈತರ ಕೃಷಿ ಭೂಮಿಗೆ ವಿದ್ಯುತ್ ಪೂರೈಸಲು ನೆರವಾಗುತ್ತಿದೆ. ತಮ್ಮ ಜಮೀನನ್ನು ಸೌರ ಯೋಜನೆಗೆ ಗುತ್ತಿಗೆ ನೀಡುವ ಮೂಲಕ ಅವರು ಸ್ಥಿರ ಆದಾಯದ ಮೂಲವನ್ನು ಕಂಡುಕೊಂಡಿದ್ದಾರೆ. ಜೊತೆಗೆ 27 ಗ್ರಾಮಗಳ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯಲ್ಲಿ ವಿದ್ಯುತ್ ಪೂರೈಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಧಾರವಾಡ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ನಾಳೆ ಮತ್ತು ನಾಡಿದ್ದು ಆಯೋಜಿಸಿದೆ ಎಂದು ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ಐಐಟಿ ಧಾರವಾಡದ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರ, ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ, ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನ, ಕೇಂದ್ರ ಶಿಕ್ಷಣ ಸಚಿವಾಲಯದ ಭಾರತೀಯ ಜ್ಞಾನ ವ್ಯವಸ್ಥೆಗಳ ವಿಭಾಗದ ಸಹಯೋಗದಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ದೇಶದ ಖ್ಯಾತನಾಮ ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಕೇಂದ್ರದ ಕೃಷಿ ಸಚಿವಾಲಯ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ನವೋದ್ಯಮ ಪೋಷಣ ಕೇಂದ್ರಕ್ಕೆ 10 ಕೋಟಿ ರೂಪಾಯಿ ಉತ್ತೇಜನ ನಿಧಿ ನೀಡಿದೆ. ರೈತರ ಆದಾಯ ಹೆಚ್ಚಿಸಲು ಕೃಷಿ ನವೋದ್ಯಮ ಪೋಷಣ ಕೇಂದ್ರ ಕೃಷಿ ಉದ್ಯಮಿಗಳಿಗೆ ಸೂಕ್ತ ಮಾರ್ಗದರ್ಶನ, ಆರ್ಥಿಕ ನೆರವು ಹಾಗೂ ತಾಂತ್ರಿಕ ನೆರವು ನೀಡುವ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ಹೊಸ ಚೈತನ್ಯ ನೀಡುತ್ತಿದೆ. ಕಬ್ಬಿನ ಹಾಲು ವರ್ಷಪೂರ್ತಿ ಕಾಯ್ದಿಡುವ ತಂತ್ರಜ್ಞಾನ, ಕತ್ತೆ ಹಾಲಿನ ಸೋಪು, ಸಜ್ಜೆ ಪೇಯ, ಹೀಗೆ 80 ಹೆಚ್ಚು ಕೃಷಿ ನವೋದ್ಯಮಗಳು 158 ಕೋಟಿ ರೂಪಾಯಿ ವಹಿವಾಟು ದಾಖಲಿಸಿವೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಕೃಷಿ ನವೋದ್ಯಮ ಪೋಷಣ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಎಸ್ಎಸ್ ಡೊಳ್ಳಿ.
1: ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ ಕೃಷಿ ಸ್ಟಾರ್ಟ್ಅಪ್ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದಿಂದ ಅನುಷ್ಠಾನ ಮಾಡಿರುವಂತಹ ಒಂದು ಯೋಜನೆ. ಕೃಷಿ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು, ತಾಂತ್ರಿಕ ಸಹಾಯ ಮತ್ತು ಹಣ ಸಹಾಯ ನೀಡುವಂತಹ ಒಂದು ಯೋಜನೆ 2018-19 ಇಲ್ಲಿವರೆಗೂ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 168 ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡಿ ಅವು ಈಗ ತಮ್ಮ ಕಾರ್ಯನಿರ್ವಹಿಸ್ತಾ ಇದಾವೆ. ಎರಡು ತರದ ಸ್ಟಾರ್ಟ್ಅಪ್ಗಳನ್ನು ನಾವು ಸಾಮಾನ್ಯವಾಗಿ ಪ್ರೋತ್ಸಾಹ ಮಾಡ್ತೇವೆ. ಒಂದು ಐಡಿಯಾ, ಒಂದು ಕೃಷಿಯಲ್ಲಿರುವಂತಹ ಸಮಸ್ಯೆಗೆ ಒಂದು ಹೊಸ ಒಂದು ವಿನೂತನತೆ ಪ್ರಪೋಸಲ್ಗಳು, ಮತ್ತು ಇನ್ನೊಂದು ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ಸ್ ಗಳಂತ ನಾವು ಅಂದ್ರೆ ಆಗಲೇ ಒಂದು ತಂತ್ರಜ್ಞಾನ ಒಂದು ಅವರು ಕಂಡುಕೊಂಡಿರ್ತಾರೆ, ಅದನ್ನ ಮಾರುಕಟ್ಟೆಗೆ ತಂದು ಪ್ರಾರಂಭದಲ್ಲಿರುವಂತಹ ಹಂತದಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ನೀಡಿ ತಾಂತ್ರಿಕ ಹಾಗೂ ಹಣಕಾಸಿನ ಪ್ರೋತ್ಸಾಹ ನೀಡುವಂತಹ ಇನ್ನೊಂದು ಸ್ಟಾರ್ಟ್ಅಪ್ ಗಳು. ಇಲ್ಲಿವರೆಗೆ ನಾವು ಒಂದು 70 ಈ ಸೀಡ್ ಸ್ಟೇಜ್ ಸ್ಟಾರ್ಟ್ಅಪ್ ಗಳು, ಇನ್ನು ಸುಮಾರು ಒಂದು 80 ಪ್ರೀ ಸೀಡ್ ಸ್ಟಾರ್ಟ್ಅಪ್ ಗಳನ್ನ ಪ್ರೋತ್ಸಾಹ ಮಾಡಲಾಗಿದೆ. ಅದರಲ್ಲಿ ಸೀಡ್ ಸ್ಟೇಜ್ ಅಲ್ಲಿರುವಂತಹ ಸ್ಟಾರ್ಟ್ಅಪ್ ಗಳು 158 ಕೋಟಿ ವ್ಯವಹಾರವನ್ನ ಇಲ್ಲಿವರೆಗೆ ಮಾಡಿದ್ದಾರೆ. 100,000 ಮೀರಿ ರೈತರನ್ನ ತಲುಪಿದ್ದಾರೆ ಮತ್ತು 1,000 ಹೆಚ್ಚಿಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ. ಈ ಸ್ಟಾರ್ಟ್ಅಪ್ ಗಳಿಂದ ಬಂದಿರುವಂತಹ ತಂತ್ರಜ್ಞಾನಗಳಲ್ಲಿ ಸುಮಾರು 40 ಸ್ಟಾರ್ಟ್ಅಪ್ ಗಳಿಗೆ ಪೇಟೆಂಟ್ ಕೂಡ ದೊರಕಿದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರ

0: ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಬಾಲಕೃಷ್ಣನನ್ನು ಶೃಂಗರಿಸಿ ತೊಟ್ಟಿಲಲ್ಲಿ ತೂಗಿ ಮೃಷ್ಟಾನ್ನ ನೈವೇದ್ಯವನ್ನು ಸಮರ್ಪಿಸಲಾಗುತ್ತದೆ. ವೃಂದಾವನ, ಮಥುರಾ, ದ್ವಾರಕಾದ ಶ್ರೀಕೃಷ್ಣ ಮಂದಿರಗಳಲ್ಲಿ ಮುದ್ದು ಕೃಷ್ಣನ ಜನ್ಮದಿನವನ್ನು ಭಕ್ತಿಭಾವ ಮತ್ತು ಶ್ರದ್ಧೆಯಿಂದ ಆಚರಿಸಲಾಗುತ್ತಿದೆ. ಮಹಾರಾಷ್ಟ್ರ ಹಾಗೂ ತಮಿಳುನಾಡಿನಲ್ಲಿ ವಿಶೇಷ ಮೊಸರಿನ ಮಡಕೆಯನ್ನು ಒಡೆಯುವ ದಹಿ ಹಾಂಡಿ ಹಾಗೂ ಉರೈಡಿ ಸ್ಪರ್ಧೆಗಳು ನಡೆಯಲಿವೆ. ಶ್ರೀಕೃಷ್ಣ ಜನ್ಮೋತ್ಸವಕ್ಕೆ ಉಡುಪಿ ಸಜ್ಜಾಗಿದ್ದು ರಥಬೀದಿ ಹಾಗೂ ಶ್ರೀಕೃಷ್ಣ ಮಠದ ಸುತ್ತಮುತ್ತ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಪರ್ಯಾಯ ಶಿರೂರು ಮಠದ ಆಶ್ರಯದಲ್ಲಿ ಈ ಬಾರಿ ವಿಜೃಂಭಣೆಯಿಂದ ಕೃಷ್ಣ ಜನ್ಮಾಷ್ಟಮಿ ಜರುಗಲಿದೆ. ಮಧ್ಯರಾತ್ರಿ 12:12ಕ್ಕೆ ಶ್ರೀಕೃಷ್ಣನಿಗೆ ಅರ್ಘ್ಯಪ್ರದಾನ ನೆರವೇರಿತು. ನಾಳೆ ರಥಬೀದಿಯ ವಿಶೇಷ ವೇದಿಕೆಯಲ್ಲಿ ಸಾಂಪ್ರದಾಯಿಕ ಮಲ್ಲಯುದ್ಧ ಪ್ರದರ್ಶನ ನಡೆಯಲಿದೆ. ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನಕ್ಕಾಗಿ ಉಡುಪಿಗೆ ಆಗಮಿಸಿದ್ದಾರೆ. ಗೋಸಲ ವಂಶಜರಿಂದ ಪ್ರತಿಷ್ಠಾಪಿತ ಐತಿಹಾಸಿಕ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಜಾತ್ರೆ ಹಾಗೂ ಸ್ತಂಭಾರೋಹಣ ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ಇಂದಿನಿಂದ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಶ್ರಾವಣ ಬಹುಳ ರೋಹಿಣಿ ನಕ್ಷತ್ರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸುವ ಸಂಪ್ರದಾಯವಿದೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ನಾಳೆ ಹಾಗೂ ನಾಡಿದ್ದು ದೇಸಿ ಸೊಪ್ಪಿನ ಮೇಳ ಆಯೋಜಿತವಾಗಿದೆ. ಹೆಗ್ಗಡದೇವನ ಕೋಟೆಯ ಕಾಡುಹಳ್ಳಿಯ ರೈತರ 25 ವಿಧದ ಸೊಪ್ಪುಗಳು, ಕನಕಪುರದ ಕೊಳಗೊಂಡನಹಳ್ಳಿ ಮಹಿಳಾ ಸಂಘದ ವಿಶೇಷ ಕಳಲೆ ಸಾಂಬಾರು ಮೇಳದ ಆಕರ್ಷಣೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ತಿಮ್ಮಾಪುರದ ಕ್ಷೇತ್ರ ಸಂಯೋಜಕಿ, ಕಳೆ ಹಾಗೂ ಸಾಗುವಳಿ ಮಾಡದ ಸೊಪ್ಪುಗಳ ಸಂರಕ್ಷಕಿ ನೀಲಮ್ಮ ಬರದೇಲಿ.
2: ಸಹಜ ಸಮೃದ್ಧ ಯೂಸಿಂಗ್ ಡೈವರ್ಸಿಟಿ ಹಾಗೂ ಮೈಸೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಇವರ ಸಹಯೋಗದಲ್ಲಿ ಸೊಪ್ಪು ಮೇಳ ಆಯೋಜನೆಗೊಂಡಿದೆ. ಸೆಪ್ಟೆಂಬರ್ 5 ಮತ್ತು 6ನೇ ತಾರೀಕು ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ನಡೆಯಲಿರುವ ಈ ಮೇಳದಲ್ಲಿ 150ಕ್ಕೂ ಅಧಿಕ ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಈ ಮೇಳದಲ್ಲಿ ಮುರುಳೀಧರ್ ಗುಂಗುರ್ಮಳೆ ಇವರು ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ತರಬೇತಿಯನ್ನು ನೀಡಲಿದ್ದಾರೆ. ಹಾಗೆಯೇ ಕಳೆ ಸಸ್ಯಗಳ ಬಗ್ಗೆ ಅಪಾರ ಅನುಭವವಿರುವ ಶ್ರೀವತ್ಸ ಅವರು ಅವುಗಳ ಉಪಯುಕ್ತತೆ ಬಗ್ಗೆ ಮಾಹಿತಿ ಹಂಚಲಿದ್ದಾರೆ. ಬಹಳ ಮುಖ್ಯವಾಗಿ ನೈಸರ್ಗಿಕ ಸೊಪ್ಪುಗಳ ಬಗ್ಗೆ ವಿಶೇಷ ಜ್ಞಾನ ಹೊಂದಿರುವ ಶಿಗ್ಗಾಂವ ತಾಲೂಕಿನ ತಿಮ್ಮಾಪುರದ ನೀಲಮ್ಮ ತಮ್ಮ ಜ್ಞಾನದ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಸೊಪ್ಪುಗಳ ಬಗ್ಗೆ ತಿಳಿಯಲು, ಸೊಪ್ಪುಗಳ ವಿವಿಧ ಅಡುಗೆಗಳನ್ನು ಸವಿಯಲು ಹಾಗೂ ರೈತರ ಅನುಭವಗಳನ್ನು ಆಲಿಸಲು ಇದೊಂದು ಸದಾವಕಾಶ. ದಯವಿಟ್ಟು ಭೇಟಿ ನೀಡಿ.
1: ಶಿಕ್ಷಕರ ದಿನಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ 23 ಸ್ಥಳಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂಧೆ ಮಾಹಿತಿ ನೀಡಿ 4,634 ಯುನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲಬುರಗಿ ಜಿಲ್ಲೆಯ ಮಹತ್ವದ 2 ನೀರಾವರಿ ಯೋಜನೆಗಳಿಗೆ ಸಚಿವ ಸಂಪುಟ ಒಪ್ಪಿಗೆ. ಪಿಎಂ ಕುಸುಮ್ ಸಿ ಯೋಜನೆ. ಚಿಕ್ಕಬಳ್ಳಾಪುರದ ಕೃಷಿಕ ನಾರಾಯಣಸ್ವಾಮಿ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾದರಿ. ಧಾರವಾಡದ ಕೃಷಿ ನವೋದ್ಯಮ ಪೋಷಣ ಕೇಂದ್ರ, ಕೇಂದ್ರ ಕೃಷಿ ಸಚಿವಾಲಯದಿಂದ 10 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನಾದ್ಯಂತ ಸಂಭ್ರಮ, ಹಬ್ಬದ ಮೆರಗು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಈಗೊಂದು ಭಾವಗೀತೆಯನ್ನ ಕೇಳೋಣ. ರಚನೆ ಕೆ ಎಸ್ ನಿಸಾರ್ ಅಹಮದ್, ಹಾಡಿದ್ದಾರೆ ಬಿ ಕೆ ಸುಮಿತ್ರಾ.

0: ಕೆಎಸ್ ನಿಸಾರ್ ಅಹಮದ್ ರಚನೆಯ ಭಾವಗೀತೆಯನ್ನ ಕೇಳಿದಿರಿ.
1: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಪುಟ್ಟ ಗರುಡಗಿರಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಂದು ಬೆಳಗ್ಗೆಯಿಂದ ಸಂಜೆ 7 ಗಂಟೆವರೆಗೆ ವಿವಿಧ ಪೂಜಾ ಕೈಂಕರ್ಯಗಳು, ಮಕ್ಕಳಿಗೆ ಶ್ರೀಕೃಷ್ಣ

0: ರಾಧೆಯ ಛದ್ಮವೇಷ ಸ್ಪರ್ಧೆ ನಡೆದಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಟ್ಟ ಶ್ರೀಕೃಷ್ಣ ದೇವಸ್ಥಾನ ಟ್ರಸ್ಟ್ನವರು ಕೋರಿದ್ದಾರೆ.
1: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಹಲೋ
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
10: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
12: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
15: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
16: ಅಭಿಲಾಷ್ ನಲ್ಲಿ ಕೈಲ್ ಪೋಧ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
10: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
11: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
5: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
11: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
10: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
5: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
10: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿ.

0: ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
2: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ ಪಿಯುಸಿ ಪಾಸ್ ಆದ ಅಭ್ಯರ್ಥಿಗಳಿಂದ ಜಿಎನ್ಎಂ ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 08274256883, ಮೊಬೈಲ್ ನಂಬರ್ 9880995502 ಅಥವಾ 9591595370.
3: ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
5: ವಾ, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
5: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
6: ಕೊಡವ ಒಕ್ಕಡ ಒಕ್ಕಕ್ಕ ಮಂಗಲತ್ರ ಸಂಬಂಧ ಅಡುಕುವ ಪೈಪೋಟಿ ಕಾಳಿಮಾಡ ಒಕ್ಕತುಂಜ ಇದೇ ಆದ್ಯವಾಯ್ತು. ಅಕ್ಟೋಬರ್ 11 ನಾರಾಚ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆತೇನುಂಡು. ಪ್ರತಿ ಕೊಡವ ಒಕ್ಕತುಂಜ ದಂಡ ಆಮಕ ಭಾಗವಹಿಸಲು ಇರಾದೆ ಉಳ್ಳವು. ಇದೇ ಸೆಪ್ಟೆಂಬರ್ 15 ತಾರೀಕು ಪೆದ ತರಂಡು ಆದ್ಯ ಬಪ್ಪನ್ನತ 60 ಒಕ್ಕ ತಂಡಕ್ಕೆ ಮಾತ್ರ ಅವಕಾಶ ಇಪ್ಪಂದ್ ಒಕ್ಕತ್ರ ಅಧ್ಯಕ್ಷ ಕಾಳಿಮಾಡ ಎಂ ಮೋಟಯ್ಯ ಅರಿಚಿಟ್ಟು. ಅವರ ವಿವರಕ್ಕೆ ಸಂಪರ್ಕಿಸಿ 9845308228, ಇಲ್ಲಿ 9845678544.
7: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ ಕುಶಾಲನಗರ ಮೈಸೂರು ರೇಟ್ ನಲ್ಲಿ ಸಿಗಲಿದೆ. ಗೋಣಿಕೊಪ್ಪಲಿನಲ್ಲಿ ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ಸ್ ರೀಸನೇಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್.
6: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇಂದು ರಾತ್ರಿ 8 ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಮಹಾಪೂಜೆ, 5 ಶನಿವಾರ ಮಧ್ಯಾಹ್ನ 12 ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
8: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ನಂಬರ್ 2775 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮದೆ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 5, ನಾಳೆ ಶನಿವಾರ ಪೂರ್ವಾಹ್ನ 11 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗುಳಿಕಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯತ್ವ ಪಡೆದು 1 ಪೂರೈಸಿದ ಪೂರ್ಣ ಪಾಲು ಹಣ ಹೊಂದಿದ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
3: ನಂಬರ್ 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ 2025-26 ಸಾಲಿನ 88 ವಾರ್ಷಿಕ ಮಹಾಸಭೆಯನ್ನು ಇದೇ ಸೆಪ್ಟೆಂಬರ್ 5 ಶನಿವಾರ ಪೂರ್ವಾಹ್ನ 10:30 ಸಂಘದ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕೆಂದು ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ವಿಶೇಷ ಸೂಚನೆ, ಸಂಘದ ಪಾಲು ಬಂಡವಾಳದ ಮೊತ್ತ ಮತ್ತು ಮರಣ ನಿಧಿ ವಂತಿಕೆಯ ಹೆಚ್ಚಳ ಮೊತ್ತವನ್ನು ಪಾವತಿಸದೇ ಇರುವ ಸದಸ್ಯರು ಪಾವತಿಸಲು ವಿನಂತಿ. ಪಾವತಿಸದೇ ಇದ್ದಲ್ಲಿ ಇದೇ ಸೆಪ್ಟೆಂಬರ್ 5 ಶನಿವಾರದಂದು ನಡೆಯಲಿರುವ ಮಹಾಸಭೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುವುದಿಲ್ಲ. ಸಂಘದ ಸದಸ್ಯರು ಇದನ್ನರಿತು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ.
6: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇಂದು ರಾತ್ರಿ 8 ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಮಹಾಪೂಜೆ, 5 ಶನಿವಾರ ಮಧ್ಯಾಹ್ನ 12 ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
9: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ

0: ಸಂಪರ್ಕಿಸಿ 9591424242.
1: ಕುಟ್ಟ ಗರುಡಗಿರಿಯಲ್ಲಿರುವ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಇಂದು ಬೆಳಿಗ್ಗೆಯಿಂದ ಸಂಜೆ 7 ಗಂಟೆವರೆಗೆ ವಿವಿಧ ಪೂಜಾ ಕೈಂಕರ್ಯಗಳು, ಮಕ್ಕಳಿಗೆ ಶ್ರೀಕೃಷ್ಣ ಹಾಗೂ ರಾಧೆಯ ಛದ್ಮವೇಷ ಸ್ಪರ್ಧೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಟ್ಟ ಶ್ರೀಕೃಷ್ಣ ದೇವಸ್ಥಾನ ಟ್ರಸ್ಟ್ನವರು ಕೋರಿದ್ದಾರೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
7: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ಆರ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕನ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಯಾಕೆ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದ್ಬಿಟ್ಟು ಓಡಿಸ್ತಾ ಇರ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ಮ ಹಿಂದೆ ಓಡಿ ಓಡಿ ನಮ್ಮ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
1: ಆಕಾಶವಾಣಿ ಮಡಿಕೇರಿ, ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಇನ್ನೀಗ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ಹಾಂಕಾಂಗ್ ವಿರುದ್ಧ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ವಾರ್ತೆಗಳ ವಿವರ. ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV ರಾಕೆಟ್ ಮೂಲಕ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಅತ್ಯಾಧುನಿಕ ಭೂ

0: ವೀಕ್ಷಣಾ ಉಪಗ್ರಹವಾದ ಇದನ್ನು ಜಿಎಸ್ಎಲ್ವಿ F-17 ರಾಕೆಟ್ ಉಡಾವಣೆಯಾದ ಸುಮಾರು 18 ನಿಮಿಷಗಳ ನಂತರ ಉಪ ಭೂಸ್ಥಿರ ಕಕ್ಷೆಗೆ ನಿಖರವಾಗಿ ತಲುಪಿಸಿದೆ ಎಂದು ಇಸ್ರೋ ತಿಳಿಸಿದೆ. 27 ಗಂಟೆಗಳ ಕ್ಷಣಗಣನೆಯ ನಂತರ 2367 ಕೆಜಿ ತೂಕದ ಈ ಉಪಗ್ರಹವನ್ನು ಹೊತ್ತ ರಾಕೆಟ್ ಎರಡನೇ ಉಡಾವಣಾ ವೇದಿಕೆಯಿಂದ ಮುಂಜಾನೆ 2:55 ಯಶಸ್ವಿಯಾಗಿ ಆಗಸಕ್ಕೆ ಜಿಗಿಯಿತು. ಈ ನೂತನ ಇಮೇಜಿಂಗ್ ಉಪಗ್ರಹ ಭೂಮಿಯ ನೈಜ ಸಮಯದ ಚಿತ್ರಣವನ್ನ ನೀಡಲಿದ್ದು ಕೃಷಿ ವಲಯದ ಪ್ರಗತಿ ಹಾಗೂ ಪ್ರಕೃತಿ ವಿಕೋಪ ನಿರ್ವಹಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದೇಶಕ್ಕೆ ಹೆಚ್ಚಿನ ನೆರವನ್ನ ನೀಡಲಿದೆ. ಈ ಉಡಾವಣೆ ಬಳಿಕ ಮಾತನಾಡಿದ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಈ ಯಶಸ್ವಿ ಯೋಜನೆಯು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ದೇಶದ ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಕಾರಿಯಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಇನ್ನೂ 6 ಉಡಾವಣೆಗಳನ್ನು ಕಾರ್ಯಗತಗೊಳಿಸಲು ಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026 ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರ 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅವರು ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಲೋಕಸಭೆಯಿಂದ ಭರ್ತುಹರಿ ಮಹತಾಬ್, ತೇಜಸ್ವಿ ಸೂರ್ಯ, ನಿಶಿಕಾಂತ್ ದುಬೆ, ಎ ರಾಜ ಮತ್ತು ಸುಪ್ರಿಯಾ ಸುಳೆ ಪ್ರಮುಖ ಸದಸ್ಯರಾಗಿದ್ದರೆ ರಾಜ್ಯಸಭೆಯಿಂದ ಹರ್ಷವರ್ಧನ್ ಶೃಂಗ್ಲಾ, ಸಂಜಯ್ ಕುಮಾರ್ ಝಾ, ಪ್ರಫುಲ್ ಪಟೇಲ್ ಮತ್ತು ಮೇನಕಾ ಗುರುಸ್ವಾಮಿ ಅವರನ್ನು ಸಮಿತಿಗೆ ಸೇರ್ಪಡೆಗೊಳಿಸಲಾಗಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ 2010 ತಿದ್ದುಪಡಿ ತರುವ ಉದ್ದೇಶ ಹೊಂದಿರುವ ಈ ವಿಧೇಯಕವನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ವಹಿಸಲು ಸಂಸತ್ತಿನ ಉಭಯ ಸದನಗಳು ಕಳೆದ ಆಗಸ್ಟ್ 12 ಅಂಕಿತ ನೀಡಿದ್ದವು. ವಿದೇಶಿ ದೇಣಿಗೆಗಳ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರುವುದು ಈ ನೂತನ ತಿದ್ದುಪಡಿ ವಿಧೇಯಕದ ಮುಖ್ಯ ಉದ್ದೇಶವಾಗಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂದಿನಿಂದ ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆಯನ್ನು ಆಯೋಜನೆ ಮಾಡಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶವನ್ನು ಕಲ್ಪಿಸಲಿದೆ. ಕಾರ್ಯಕ್ರಮದ ಆರಂಭಿಕ ದಿನದಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಮತ್ತು ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯಗಳಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದು ಅಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ದೇಶದಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ. ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವಂತಹ ಈ ಸಂದರ್ಭದಲ್ಲಿ ಭಕ್ತರು ಉಪವಾಸವನ್ನು ಕೈಗೊಂಡು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಶ್ರೀಕೃಷ್ಣನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಮತ್ತು ವಿವಿಧ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯವಾಗಿ ಅರ್ಪಣೆ ಮಾಡಲಾಗುತ್ತಿದೆ. ಕೃಷ್ಣನ ಬಾಲ್ಯದ ದಿನಗಳು, ಕಳೆದ ಗೋಕುಲ ಹಾಗೂ ವೃಂದಾವನ ಸೇರಿದಂತೆ ಶ್ರೀಕೃಷ್ಣನ ಜೀವನದ ವಿವಿಧ ಘಟನೆಗಳನ್ನು ಬಿಂಬಿಸುವ ದೃಶ್ಯಗಳಿಂದ ದೇಗುಲಗಳು ಮತ್ತು ಮನೆಗಳನ್ನು ಅಲಂಕಾರ ಮಾಡಲಾಗಿದೆ. ಶ್ರೀಕೃಷ್ಣ ನಗರಿ ಮಥುರಾ ವೃಂದಾವನ ಇಂದು ರಾತ್ರಿ ನಡೆಯಲಿರುವಂತಹ ಅದ್ದೂರಿ ಜನ್ಮಾಷ್ಟಮಿ ಆಚರಣೆಗೆ ಸಾಕ್ಷಿಯಾಗಲಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಇಂದು ಮಥುರಾದಲ್ಲಿ ನಡೆಯಲಿರುವಂತಹ ಜನ್ಮಾಷ್ಟಮಿ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ದೇಶ ವಿದೇಶಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ನಗರದಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಜನ್ಮಾಷ್ಟಮಿಯ ಅಂಗವಾಗಿ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು ಶ್ರೀಕೃಷ್ಣನ ಜೀವನ ಮತ್ತು ಬೋಧನೆಗಳು ಭಾರತದ ಸಾಂಸ್ಕೃತಿಕ ಮತ್ತು ತಾತ್ವಿಕ ಪರಂಪರೆಗೆ ನೂತನ ಚೈತನ್ಯ ನೀಡಿವೆ ಎಂದು ಹೇಳಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಜನ್ಮಾಷ್ಟಮಿಯ ಅಂಗವಾಗಿ ಜನತೆಗೆ ಶುಭಾಶಯ ಕೋರಿದ್ದು, ಭಗವದ್ಗೀತೆಯ ಆಳವಾದ ಜ್ಞಾನವು ಕರ್ತವ್ಯ, ನೈತಿಕತೆ, ನ್ಯಾಯ, ಜ್ಞಾನ, ಧೈರ್ಯ ಮತ್ತು ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳುವ ಕುರಿತು ಸಾರ್ವಕಾಲೀನ ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.

ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಗೆ ಬೆಂಬಲವಾಗಿ ಭಾರತವು ಮತ್ತಷ್ಟು ಪರಿಹಾರ ಸಾಮಗ್ರಿಗಳ ಜೊತೆಗೆ 2 ವಿಮಾನಗಳನ್ನು ಕಳುಹಿಸಿಕೊಟ್ಟಿದೆ. ಒಟ್ಟು 21.5 ಟನ್ ತೂಕದ ಮಾನವೀಯ ಪರಿಹಾರ ಸಾಮಗ್ರಿಗಳನ್ನು ಹೊತ್ತಂತಹ 2 C-130J ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ

0: 130 ಜೆ ವಿಮಾನಗಳು ಕಠ್ಮಂಡುವಿನಲ್ಲಿ ಯಶಸ್ವಿಯಾಗಿ ಇಳಿದಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಪರಿಹಾರ ಸಾಮಗ್ರಿಗಳನ್ನು ನೇಪಾಳದ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಸಚಿವ ಮಹಾವೀರ್ ಪುನ್ ಅವರಿಗೆ ಅಧಿಕೃತವಾಗಿ ಹಸ್ತಾಂತರಿಸಲಾಯಿತು. ನೇಪಾಳದ ಭೀಕರ ಪ್ರವಾಹದಲ್ಲಿ ನಾಪತ್ತೆಯಾದಂತಹ ಭಾರತೀಯರ ಪತ್ತೆಗೆ ಅನುಕೂಲವಾಗುವಂತೆ ಅವರ ಮೊದಲ ಹಂತದ ಸಂಬಂಧಿಕರ ಅಂದರೆ ತಂದೆ ತಾಯಿ ಮಕ್ಕಳ ಡಿಎನ್ಎ ಮಾದರಿ ಸಂಗ್ರಹಿಸಿ ಪ್ರೊಫೈಲ್ ಸಿದ್ದಪಡಿಸಲು ಕೇಂದ್ರ ಗೃಹ ಸಚಿವಾಲಯ ನಿರ್ಧರಿಸಿದೆ. ಇದಕ್ಕಾಗಿ ದೇಶದ ಕೇಂದ್ರ ಮತ್ತು ರಾಜ್ಯ ವಿಧಿವಿಜ್ಞಾನ ಪ್ರಯೋಗಾಲಯಗಳು ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಜ್ಞಾನ ವಿಶ್ವವಿದ್ಯಾಲಯದ ಕೇಂದ್ರಗಳನ್ನು ಬಳಸಿಕೊಳ್ಳಬಹುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನೇಪಾಳ ಪೊಲೀಸರ ಸೂಚನೆಯಂತೆ ಆಟೋಸೋಮಲ್ ಎಸ್ಟಿಆರ್ ಡಿಎನ್ಎ ಪ್ರೊಫೈಲಿಂಗ್ ನಡೆಸಲಾಗುತ್ತಿದ್ದು ಸಿದ್ದವಾದ ವರದಿಯನ್ನು ನೇರ ಇಮೇಲ್ ಡಿಎನ್ಎ ಸಿಒಡಿಐಎಸ್ ಅಟ್ ನೇಪಾಳ್ ಪೊಲೀಸ್ ಡಾಟ್ ಜಿಒವಿ ಡಾಟ್ ಎನ್ಪಿ ಮೂಲಕ ಕಳುಹಿಸಬೇಕು. ಸಮನ್ವಯಕ್ಕಾಗಿ ಭಾರತೀಯ ರಾಯಭಾರ ಕಚೇರಿಯ ಇಮೇಲ್ ಇಒಐ ಕಠ್ಮಂಡು ಫ್ಲಡ್ಸ್ ಸಪೋರ್ಟ್ ಅಟ್ ಜಿಮೇಲ್ ಡಾಟ್ ಕಾಂ ಹಾಗೂ ಸಹಾಯವಾಣಿ ಸಂಖ್ಯೆ 9779841616095 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ. ದುಬೈನಲ್ಲಿ ನಡೆದಂತಹ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಹಾಂಗ್ಕಾಂಗ್ ವಿರುದ್ಧ 137 ರನ್ಗಳ ಬೃಹತ್ ಜಯ ದಾಖಲಿಸುವ ಮೂಲಕ ಸೆಮಿಫೈನಲ್ ಹಂತಕ್ಕೇರಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಸ್ಮೃತಿ ಮಂದಾನಾ ಅವರ ದಾಖಲೆ ಶತಕದ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 193 ರನ್ ಗಳಿಸಲು ಸವಾಲಿನ ಮೊತ್ತವನ್ನು ಕಲೆಹಾಕಿತು. ಕೇವಲ 64 ಎಸೆತಗಳಲ್ಲಿ 124 ರನ್ ಗಳಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಂತಹ ಸ್ಮೃತಿ ಮಿಥಾಲಿ ರಾಜ್ ಅವರ ದಾಖಲೆಯನ್ನು ಮುರಿದು ಮಹಿಳಾ ಅಂತಾರಾಷ್ಟೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಮತ್ತು ಗರಿಷ್ಠ ಶತಕ ಬಾರಿಸಿದ ಬ್ಯಾಟರ್ ಎಂಬ ಜಾಗತಿಕ ದಾಖಲೆಯನ್ನು ನಿರ್ಮಿಸಿದರು. ಗುರಿ ಬೆನ್ನತ್ತಿದಂತಹ ಹಾಂಗ್ಕಾಂಗ್ ತಂಡ 56 ರನ್ ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಕಬಳಿಸಿದರೆ ಪ್ರೇಮಾ ರಾವತ್, ಶ್ರೀಚರಣಿ ಮತ್ತು ನಂದಿನಿ ಶರ್ಮಾ ತಲಾ 2 ವಿಕೆಟ್ ಪಡೆದರು. ಈ ಗೆಲುವಿನ ಬಳಿಕ ಭಾರತ ತಂಡ ಸೆಪ್ಟೆಂಬರ್ 13 ನಡೆಯಲಿರುವಂತಹ ತನ್ನ ಗುಂಪಿನ ಮುಂದಿನ ಹಂತದ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಚೀನಾದ ಶೆಂಜನ್ನಲ್ಲಿ ನಡೆಯುತ್ತಿರುವಂತಹ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಇಂದು ಹಾಂಗ್ಕಾಂಗ್ನ ಲೀ ಜೆಕ್ ಯು ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕಿತ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಮಣಿಸಿ 8ರ ಘಟ್ಟಕ್ಕೆ ಪ್ರವೇಶವನ್ನು ಪಡೆದರು. ಮತ್ತೊಂದೆಡೆ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್, ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕೂಡ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೋ ಸಹೋದರರ ವಿರುದ್ದ 21-15 22-24 21-9 ಅಂತರದಿಂದ ಗೆಲುವು ದಾಖಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀಹರಿಕೋಟಾದಿಂದ ಭೂಸ್ಥಿರ ಕಕ್ಷೆಗೆ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-05 ಯಶಸ್ವಿ ಉಡಾವಣೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ, 31 ಸದಸ್ಯರ ಜಂಟಿ ಸಂಸದೀಯ ಸಮಿತಿ ರಚನೆ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆಯೋಜನೆ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಹಾಂಗ್ಕಾಂಗ್ ವಿರುದ್ದ ಗೆಲುವು ದಾಖಲಿಸಿ ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಭಾರತ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ನಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸಾತ್ವಿಕ್ ಚಿರಾಗ್ ಜೋಡಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45. ನಿಧನ ಸುದ್ದಿ. ಕೋಕೇರಿ ಗ್ರಾಮತ್ರ ಚಾರಂಡ ಚೋಟು ಕಾರ್ಯಪ್ಪ ಅಯ್ಯಂಗಾ ನಿನ್ನಂದು ಮರಣಪಟ್ಟತೆ. ಅಳು ತಟ್ಟು ಬೈತ್ರ ರಿಟೈರ್ಡ್ ಸುಬೇದಾರ್ ಚಾರಂಡ ಚೋಟು ಕಾರ್ಯಪ್ಪ ಅಂಡ ಆಕಿರಿ ಕಾರ್ಯ ಇಂದು ಮಜಾಂತ್ರ ಮೀದ ಅಂಡ ಸ್ವಂತ ಮನೆಯಲ್ಲಿ ನಡಪ. ಮೂರ್ನಾಡಿನ ಕೆಎನ್ ಧರ್ಮೇಂದ್ರ ಧರ್ಮು ಅವರು 58ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಪತ್ರಿಕಾ ವಿತರಕರಾಗಿದ್ದ ಕೆಎನ್ ಧರ್ಮೇಂದ್ರ ಧರ್ಮು ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೂಲತಃ ಕೊಳಕೇರಿ ಗ್ರಾಮ ಕರಳಾನ ನಾಪೋಕ್ಲುಲು ವಾಸಂಜ ಬೊಟ್ರೋಳಂಡ ಚರ್ಮಣ ಅಂಡ ಮೋವು ರನ್ನ ರಂಜನ್ ಅಂಗ 46ನೇ ಬಯತಲು ನಿನಾಂದು ಬೈಟು ಮರಣಪಟ್ಟತೆ. ಬೊಟ್ರೋಳಂಡ ರನ್ನ ರಂಜನ್ ಅಂಡ ಆಕಿರಿ ಕಾರ್ಯ ಇಂದು 24 ಗಂಟೆಗೆ ಕೊಳಕೇರಿಲಿ ನಡಪ. ನಾಪೋಕ್ಲುನಾಡು ನೆಲಜಿ ಗ್ರಾಮತ್ರ ಮಣವಟ್ಟಿರ ಸಿ ಸುಬ್ರಹ್ಮಣಿ ಅಂಗ 74ನೇ ಬಯತಲು ನಿನಾಂದು 25 ಗಂಟೆಗೆ ಮರಣಪಟ್ಟತೆ. ಮಣವಟ್ಟಿರ ಸಿ ಸುಬ್ರಹ್ಮಣಿ ಅಂಡ ಆಕಿರಿ ಕಾರ್ಯ ಇಂದು ಮಧ್ಯಾಹ್ನದ ಮೀದ ನೆಲಜಿ ಒಕ್ಕ ತೂಟುಗಣತಲು ನಡಪ. ಮೂಲತಃ ಮರಗೋಡು ಗ್ರಾಮದ ಬೆಂಗಳೂರು ಬಿ ನಾರಾಯಣಪುರ ವೈಟ್ಫೀಲ್ಡ್ನಲ್ಲಿ ವಾಸವಿದ್ದ ಬೊಳ್ಳೂರು ರಘುಪತಿ ಅವರು ನಿನ್ನೆ ನಿಧನರಾದರು. 71 ವರ್ಷ ಪ್ರಾಯದ ಬೊಳ್ಳೂರು ರಘುಪತಿ

0: ಅವರ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಬೆಂಗಳೂರು ಕಲ್ಪಳ್ಳಿ ಕ್ರಿಮಿಟೋರಿಯಂನಲ್ಲಿ ನಡೆಯಲಿದೆ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
2: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
7: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
8: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186.
12: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
13: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
14: CJ ಬಿಲ್ಡ್ವೇರ್, ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
15: ದ ನಂಬರ್ ಯು ಹ್ಯಾವ್ ಡಯಲ್ಡ್ ಇಸ್ ಕರೆಂಟ್ಲಿ ಬಿಸಿ.
16: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
17: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
16: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
17: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
16: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
18: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
19: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
20: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
21: Akashavani, Madikeri, Suddhi Samachara, Prayojakaru.
22: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
23: ಸುದ್ದಿ ಸಮಾಚಾರ ಓದಿನುಳ್ಳು ಮಲ್ಲೆಂಗಡ ಜಾಗೃತಿ ಅಯ್ಯಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿನ ಸಂಸ್ಕೃತಿ ಇಲಾಖೆರ ಕೂಡುಕೂಟತ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಇಂದು ಪೊಲಕ 11 ಗಂಟೆಗೆ ಮಡಿಕೇರಿರ ಗಾಂಧಿ ಭವನದ ನಡಪ. ಈ ನೇರತ್ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳಾದ PM ನರೇಂದ್ರಸ್ವಾಮಿ, ಶಾಸಕಂಗ, ಸಂಸದಂಗ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡುವ. ಮಡಿಕೇರಿರ ನವೋದಯ ವಿದ್ಯಾಲಯ ಸಮಿತಿ ತಂಡ 27-28 ಸಾಲರ 9ನೇ ಪಿನ 11ನೇ ಕ್ಲಾಸ್ಗೆ ಲೇಟರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಮೂಲಕ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಹಾಕಿತು. ಅರ್ಜಿ ಇಡುವಕ್ಕೆ ಈ ತಿಂಗಳ 30 ಆಖೀರಿ ನಾಳಂಗೆ ಐತಿಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಪಿನ ಕರ್ನಾಟಕ ರಾಜ್ಯ ಶಿಕ್ಷಕಂಗಡ ನಿಧಿರ ಕೂಡುಕೂಟತ್ತು ನಾಳೆ ಪುಲಕ 10 ಗಂಟೆಗೆ ಮಡಿಕೇರಿರ ಸೆಂಟ್ ಜೋಸೆಫ್ ಹೈಸ್ಕೂಲ್ ಶಿಕ್ಷಕಂಗಡ ನಾಳು ಪಿನ ಜಿಲ್ಲಾ ಸಾಧಕ ಶಿಕ್ಷಕ ಪ್ರಶಸ್ತಿ ಕೊಡುಪ ಕಾರ್ಬಾರ ನಡಪ. ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಳನ PM ನರೇಂದ್ರಸ್ವಾಮಿ ಐಂಡ ಕೂರುವ ಕಾರ್ಯಕ್ರಮ ನಾಳೆ ಪುಲಕ 10:30 ಗಂಟೆಗೆ

0: ನಡುಪ ಸಾರ್ವಜನಿಕಂಗ ಎಂಡ ಪ್ರಯೋಜನ ಪಡೆದವನಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಹನಾ ಎಸ್ ಹಾದಿಮನಿ ಕೇಟಂಡಿತ. ಶಬ್ದ ಮಾಲಿನ್ಯತನ ಪೂರ್ತಕ ಕೊಂಡವಪ್ಪಕ್ಕೆ ಸುಪ್ರೀಂಕೋರ್ಟ್ರ ಶಬ್ದ ಮಾಲಿನ್ಯ ನೇಮತನ ಸಾರ್ವಜನಿಕಂಗ ಪಿನ ಕಾರ್ಯಕ್ರಮ ಆಯೋಜಕಂಗ ಕಡಪತಾಯ್ತು ಪಾಲನೆ ಮಾಡುವನಕ್ಕೆ ಕೊಡಗು ಜಿಲ್ಲಾ ಪೊಲೀಸ್ ಮಾಹಿತಿ ತಂದಿತ್ತು. ಬೈಟ್ 10 ಗಂಟೆಂಚ ಪೊಲಕ 6 ಗಂಟೆಗೆ ತಾನೆ ಏದೆ ತರತ್ರ ಡಿಜೆ ಇಲ್ಲೇ ಧ್ವನಿವರ್ಗದನ್ನು ಬಳಸುವನಕ್ಕೆ ಇಲ್ಲೇ ಬೋರೆ ಬೋರೆ ಜಾಗತ್ತು ನಿರ್ಕ ಮಾಡಿತುಳು ಡೆಸಿಬಲ್ ಮಿತಿನ ಮೀರೋಕಾಗ ದಾರೆಂಗಿ ಇದನ್ನ ತಪ್ಪಿನಲ್ಲಿ ಅಂಜಿ ಕಾಲಕತನೆ ಜೈಲು ಶಿಕ್ಷೆ ಇಲ್ಲೇ 1 ಲಕ್ಷ ರೂಪಾಯಿ ದಂಡ ಉಳುವ ಇಲ್ಲೇ ದಂಡು ಶಿಕ್ಷೆ ಅಪ್ಪ ಸಾಧ್ಯತೆ ಇಪ್ಪಂದು ಪೊಲೀಸ್ ಇಲಾಖೆ ಅರಿಚಿಟ್ಟಿತ. ಬ್ರೈನ್ ನೋ ಬ್ರೈನ್ ಇಂಟರ್ನ್ಯಾಷನಲ್ ಸಂಸ್ಥೆರ ಆದ ಮೇಲೆ ಈ ಕಾಯ್ದ ಚೆನ್ನೈರ ಚೆನ್ನೈ ಟ್ರೇಡ್ ಸೆಂಟರ್ ಸಭಾಬಾಡಿಯಲ್ಲಿ ನಡೆದ 48ನೇ ರಾಷ್ಟ್ರಮಟ್ಟದ ಬ್ರೈನ್ ನೋ ಬ್ರೈನ್ ಪೈಪೋಟಿಲಿ ಮಡಿಕೇರಿ ಶಾಖೆರ 34 ಮಕ್ಕ ಮಾಪಂಗಡ ಕವಿತಾ ಕರುಂಬಯ್ಯ ಐಂಡ ಮುಂದಾಳತ್ವತ್ತ ಕೂಡಿತು 21 ಚಾಂಪಿಯನ್ ಟ್ರೋಫಿ 9 ಪೊನ್ನರ ಪದಕ 4 ಬೊಳ್ಳಿರ ಪದಕದನ್ನು ಕೊಂದಿತ. ಅಮ್ಮತಿ ಒಂಟಿ ಅಂಗಡಿ ಸರ್ಕಾರಿ ಪೆರಿಯ ಪ್ರಾಥಮಿಕ ಸ್ಕೂಲಲ್ಲಿ ನಡೆದ ಪ್ರಾಥಮಿಕ ವಲಯ ಮಟ್ಟತ್ರ ಥ್ರೋಬಾಲ್ ಕಳಿಕೂಟತ್ತು ಕಾವೇರಿ ಸ್ಕೂಲರ ಪ್ರೈಮರಿ ವಿಭಾಗತ್ರ ಬಾಲಕರ ಮಕ್ಕ ಗದ್ದಿತ ಮಿನ್ಯಕ ನಡುಪ ತಾಲೂಕು ಮಟ್ಟತ್ರ ಕಳಿಕೂಟಕ್ಕೆ ಆಯ್ಕೆಯಾಯಿತು. ಮಡಿಕೇರಿಯ ಲೋಕಾಯುಕ್ತ ಅಧಿಕಾರಿಯ ಇದೇ ಒಂಬದಂಗ ಪೊಲಕ 11 ಗಂಟೆ ಚಮಜನ 1 ಗಂಟೆ ಕತನೆ ಮಡಿಕೇರಿ ತಾಲೂಕು ಕಚೇರಿ ಸಭಾಬಾಡಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆರಡಿ ಪುಕಾರ ಅರ್ಜಿನ ಕೊಡಪ್ಪ ಅನ್ನನೆ ನೋಟರಿಂಜ ಅಫಿಡವಿಟ್ ಮಾಡಿದ ದುಂಬಚಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಸರ್ಕಾರಿ ಕಚೇರಿಯಲ್ಲಿ ಕೆಲಸದನ ಮಿನ್ಯಕ ತೆರಕು ಕೂಡ ನನಗೆ ಬೋರೆ ಬೋರೆ ತೊಂದರೆ ಕೊಡ್ತುಂಡುಳು ಅಧಿಕಾರಿಯ ಪಿನ್ನ ಸಿಬ್ಬಂದಿಯಡ ಮೀದ ಸಾರ್ವಜನಿಕಂಗ ಪುಕಾರನ ಅಳ್ತಿ ರೂಪತ್ತು ಕೊಡ್ತಿದ್ದ ಈ ಸಭೆಯಲ್ಲಿ ಕೂಡಿಯಾಡೋಲು ಇಲ್ಲಿಗೆ ಪೊಲಕತ್ರ ಸುದ್ದಿ ಸಮಾಚಾರ ತಿಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಇಮ್ಯಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟ್ಟಿ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
8: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
8: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
9: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
10: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
11: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
12: ಅಭಿಲಾಷ್ನಲ್ಲಿ ಕೈಲ್ ಪೋಧ ಹಬ್ಬದ ಮೆಗಾ ಆಫರ್, ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು, ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
13: ಇದೊಂದು ಭಾವಗೀತೆ. ರಚನೆ MR ಕಮಲ ಹಾಡಿದ್ದಾರೆ, ಸಂಗೀತ ಕಟ್ಟಿ

0: ಎಫ್ಎಂ 100.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:30.
1: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
2: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
1: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಒಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಹಂಸಿನಿ ನಾಗೇಂದ್ರ ಹಾಗೂ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ. 11:00 ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ 228129. 12:05 ವನಿತಾ ವಿಹಾರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೃಷ್ಣನ ಕೊಳಲಿನ ನಾದ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 5:00 ಮಹಿಳಾ ಲೋಕದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದನಂದನ ಬಾರೋ. 5:30 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. 6:50 ಕೃಷಿರಂಗದಲ್ಲಿ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗೆ ಸಂದರ್ಶನ.

ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಕೃಷ್ಣ ರುಕ್ಮಿಣಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ ಗೀತೆ

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆಳುತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಸರಿಹದದ ಕಾಳುತಿರೆ ಎಪ್ಪಿದೊಡೆ ಮೊಳೆಯುವುದು, ಹುರಿದೊಡದು ಮೊಳೆಯದರಳಹುದು ಬಾಯ್ಸವಿಗೆ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ. ಪರಮತತ್ವಜ್ಞಾನಿಯೊಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಮಂಕುತಿಮ್ಮ.

ಪ್ರಕೃತಿಯ ಜೀವದ ಜೀವನದ ಎಲ್ಲ ಆಗುಹೋಗುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾರೆ ಡಿವಿಜಿಯವರು. ಇಂಥ ಅವಲೋಕನಗಳಿಂದಲೇ ಉನ್ನತ ಮಟ್ಟದ ಜ್ಞಾನ ದರ್ಶನಗಳು ಅವರಿಗೆ ಸಾಧ್ಯ ಆಗೋದು. ಸರಿಹದದ ಕಾಳೊಂದು ತಿರೆಯಪ್ಪಿದೊಡೆ ಮೊಳೆಯುವುದು ಅಂತಾರೆ. ಈ ಅಪ್ಪಿದೊಡೆ ಅನ್ನೋ ಪದನ ಗಮನಿಸಿ ಎಷ್ಟು ಸುಂದರವಾಗಿದೆ, ಅರ್ಥಗರ್ಭಿತವಾಗಿದೆ. ಈ ಸೃಷ್ಟಿ ಅಥವಾ ಸಂತಾನ ಮೊಳಿಬೇಕಾದ್ರೆ ಅಲ್ಲಿ ಒಂದು ಅಪ್ಪುಗೆ ಬೇಕು, ಪ್ರೀತಿ ಬೇಕು. ಇಲ್ಲೂ ಹಾಗೆ ಉತ್ತಮವಾದ ಒಂದು ಕಾಳು ಧಾರಿಣಿಯಾದಂಥ ಭೂತಾಯಿ ಮಡಿಲನ್ನ ಅಪ್ಪಿದ್ರೆ ಅದು ಮೆಲ್ಲಗೆ ಮೊಳೆತು ಸಸಿಯಾಗುತ್ತೆ. ಆದ್ರೆ ಇದೇ ಕಾಳನ್ನ ಹುರಿದು ಬಿಟ್ರೆ ಅದು ನೆಲದ ಗರ್ಭದೊಳಗೆ ಪ್ರವೇಶಿಸಿದ್ರೂ ಮೊಳೆಯಲ್ಲ, ಚಿಗುರಲ್ಲ. ಬದಲಿಗೆ ಅದು ಬಾಯಿಸವಿಗೆ ಸೊಗಸಾದ ವ್ಯಂಜನ ಆಗತ್ತೆ, ಅರಳಿಟ್ಟು ಹುರಿಟ್ಟು ಹೀಗೆ. ಈ ಒಂದು ಲೌಕಿಕ ಉದಾಹರಣೆನ ತೋರಿಸಿ ಅಲ್ಲಿಂದ ಎತ್ತರದ ಒಂದು ತತ್ವೋಪದೇಶಕ್ಕೆ ಹೊರಡ್ತಾರೆ ಡಿವಿಜಿ. ಜ್ಞಾನಿಯಾದವನು ಕೈಗೊಳ್ಳೋ ಕರ್ಮ ಬೀಜಗಳಿಗೆ ಜ್ಞಾನ ಲೇಪನ ಆಗಿಬಿಡುತ್ತಂತೆ. ಇಂಥ ಜ್ಞಾನ ಲೇಪನನೇ ಆ ಕರ್ಮಗಳಿಗೆ ಆಗುವಂಥ ಪಾಕ ಪ್ರಕ್ರಿಯೆ. ಹಾಗಾಗಿ ಜ್ಞಾನಿ ಮಾಡುವಂತಹ ಕರ್ಮಗಳು ಅಂದ್ರೆ ಕೆಲಸಗಳು ಮರು ಬೆಳೆಗೆ ಬಿತ್ತಲ್ಲ ಅಂತಾರೆ. ಅಂದ್ರೆ ಜ್ಞಾನಿಯ ಕರ್ಮಗಳಿಗೆ ಮುಂದೆ ಯಾವುದೇ ಪರಿಣಾಮ ಅಥವಾ ಪ್ರಭಾವಗಳು ಇಲ್ಲ. ಯಾಕಂದ್ರೆ ಜ್ಞಾನದಿಂದ ಸಂಶಯಗಳನ್ನೆಲ್ಲ ನಾಶ ಮಾಡಿಕೊಂಡಿರುವಂತಹ ಆತ್ಮವಂತನನ್ನ ಯಾವುದೇ ಕರ್ಮಗಳು ಬಂಧಿಸಲಾರವು ಅನ್ನುವಂತಹ ಆಶ್ವಾಸನೆನ ನಮ್ಮ ಗೀತಾಚಾರ್ಯ ಕೂಡ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಪ್ರಜ್ವಲಿಸುವಂಥ ಅಗ್ನಿ ಹೇಗೆ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುತ್ತೋ ಹಾಗೇನೆ ಜ್ಞಾನ ಎಂಬ ಅಗ್ನಿ ಕರ್ಮಗಳನ್ನೆಲ್ಲ ಭಸ್ಮ ಮಾಡಿಬಿಡತ್ತೆ ಅಂತಾನೆ ಕೃಷ್ಣ. ಇದೇ ರೀತಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಅಂದ್ರೆ ಲೋಕದಲ್ಲಿ ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಇನ್ನೊಂದಿಲ್ಲ. ಯೋಗದಿಂದ ಸಂಸಿದ್ಧಿಯನ್ನ ಹೊಂದಿದವನು ಕಾಲಕ್ರಮದಲ್ಲಿ ಆ ಜ್ಞಾನವನ್ನ ತನಗೆ ತಾನೇ ಹೊಂದುತ್ತಾನೆ. ಈ ಎಲ್ಲ ಮಾತುಗಳ ತಾತ್ಪರ್ಯ ಇಷ್ಟೇ, ಬ್ರಹ್ಮಜ್ಞಾನ ಅದಕ್ಕಾಗಿ ಮಾಡುವಂತಹ ಶುದ್ಧ ತಪಸ್ಸು ಯಾವುದೇ ಲೌಕಿಕ ಕರ್ಮಗಳಿಗಿಂತ ದೊಡ್ಡದು ಮತ್ತು ಎತ್ತರವಾದದ್ದು.

ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ಸುಟ್ಟ ಹಗ್ಗದ ಬೂದಿ ರೂಪ ಮಾತ್ರದಿ ಹಗ್ಗ ಗಟ್ಟಿ ಜಗವಂತು ತತ್ವಜ್ಞಾನ ಸೋಕೆ. ತೊಟ್ಟಿ ಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ. ತೊಟ್ಟಿ ಹುದು ಲೋಕರೂಪವತಾತ್ವಿಕನ ವೃತ್ತಿ ಕಟ್ಟದವನಾತ್ಮವನು ಮಂಕುತಿಮ್ಮ.

0: ಇದೊಂದು ಸೊಗಸಾದ ಉದಾಹರಣೆ. ಜೀವ ಜಗತ್ತುಗಳನ್ನ ಯಾವಾಗಲೂ ಅಧ್ಯಾತ್ಮದ ನೆಲೆಗಳಲ್ಲೇ ಪರಿಭಾವಿಸ್ತಾರೆ ಡಿ ವಿ ಜಿ ಅವರು. ಇಲ್ಲಿ ಒಂದು ಗಟ್ಟಿ ಹಗ್ಗ ಸುಟ್ಟೋಗಿ ಬೂದಿಯಾಗಿದೆ. ಹಗ್ಗದ ಆಕಾರದಲ್ಲೇ ಅದು ಬೂದಿ ಆಗ್ಬಿಟ್ಟಿದೆ. ಗಾಳಿ ಇನ್ನೂ ಆ ಬೂದಿನ ಚದುರಿಸಿಲ್ಲ, ಹಾಗಾಗಿ ನೋಟುಕರಿಗೆ ಬೂದಿ ಬಣ್ಣದ ಹಗ್ಗವಾಗೇ ಗೋಚರಿಸುತ್ತೆ. ಇದೊಂದು ವಿಸ್ಮೃತಿ ಅಷ್ಟೇ, ವಾಸ್ತವ ಅಲ್ಲ. ಹಗ್ಗದ ಶಕ್ತಿ ಗುಣ ಬೂದಿಗೆ ಎಲ್ಲಿ ಬರಬೇಕು? ಅದೇನಿದ್ರೂ ಹಾರಿ ಹೋಗುವಂಥದ್ದು, ಚದರಿ ಹೋಗುವಂಥದ್ದು. ನಾವು ದಿನನಿತ್ಯ ಕಾಣೋ ಇಂಥದ್ದೇ ಇನ್ನೊಂದು ಉದಾಹರಣೆಯನ್ನು ನಾವು ಗಮನಿಸಬಹುದು. ಉದ್ದಕ್ಕೆ ಮಲಗಿರೋ ಒಂದು ಹಾವು ತನ್ನ ಮೈಯಾಕಾರದ ಹಾಗೆ ಪೊರೆ ಬಿಟ್ಟು ಹೊರಟು ಹೋಗಿರುತ್ತೆ. ದೂರದಿಂದ ನೋಡೋರ್ಗೆ ಅದು ಹಾವೇ ಏನೋ ಅನ್ನುವಂಥ ಗಾಬರಿ ಕೂಡ ಮೂಡಬಹುದು. ಆದರೆ ಮತ್ತೆ ಇದು ಭ್ರಮೆನೆ, ಸತ್ಯ ಅಲ್ಲ. ಈ ಎರಡೂ ಉದಾಹರಣೆಗಳಲ್ಲಿ ಕಾಣೋದೇ ಬೇರೆ, ವಾಸ್ತವನೇ ಬೇರೆ. ಆದರೆ ಜ್ಞಾನಿಯಾದವನು ತಾನು ಕಾಣ್ತಾ ಇರೋ ನೋಟಕ್ಕೆ ಇರುವಂತಹ ಸೀಮಿತತೆಗಳನ್ನ, ಕ್ಷಣಿಕ ಅಸ್ತಿತ್ವಗಳನ್ನ ಚೆನ್ನಾಗಿ ಮನಗಾಣ್ತಾನೆ. ಇಲ್ಲಿ ಹುಟ್ಟಿ ಬಂದ ಮೇಲೆ ಲೌಕಿಕ ವ್ಯಾಪಾರಗಳು, ವಿಹಿತ ಕರ್ಮಗಳು, ಲೋಕ ಬಾಂಧವ್ಯ ಇವೆಲ್ಲ ಅನಿವಾರ್ಯ. ಸುಟ್ಟ ಹಗ್ಗ ನಿಜವಾದ ಹಗ್ಗದ ಹಾಗೆ ಭಾಸ ಆಗಿಬಿಡುವಂತಹ ಕತೆ ಇದು. ಆದರೆ ಇದ್ಯಾವುದು ಶಾಶ್ವತ ಅಲ್ಲ. ನಿಜವಾದ ನೋಟ ಬೇರೇನೇ ಇದೆ. ಅದೇ ಬ್ರಹ್ಮ ಸಾಕ್ಷಾತ್ಕಾರ, ಮುಂದೃಷ್ಟಿ ಪರಮದಲಿ ಅಂತ ಹಿಂದೇನೆ ಹೇಳಿದ್ದಾರೆ ಅವರು. ನಮ್ಮ ಅಕ್ಕ ಮಹಾದೇವಿ ಕೂಡ ಆಗಾಗ ಇಂಥ ಮಾತನ್ನ ಹೇಳ್ತಾಳೆ. ಎಷ್ಟೆಷ್ಟೋ ಬಗೆಯ ತೃಷೆಗಳು, ಹೊಸಿವು ಮುಂತಾದ ಇಂದ್ರಿಯ ಕಾಟಗಳು ಇವೆ. ಅವು ಅಲ್ಲಿಂದಲ್ಲೇ ಪೂರೈಕೆನೂ ಆಗ್ತವೆ. ಆದರೆ ಇವೆಲ್ಲವನ್ನ ಮೀರಿದ ದೊಡ್ಡದೊಂದು ತೃಷೆ ಇದೆ. ಅದೇ ದಿವ್ಯವಾದ ಒಂದು ಆತ್ಮಸಾಂಗತ್ಯದ ಬಯಕೆ. ಇಂಥ ಆತ್ಮಸಾಂಗತ್ಯಕ್ಕೆ ಮಾತ್ರ ನನಗೆ ಮಲ್ಲಿಕಾರ್ಜುನನೇ ಸಂಗಾತಿ ಅಂತಾಳೆ ಆಕೆ. ಒಟ್ಟಾರೆ ಒಂದು ದಿವ್ಯ ಸಾಕ್ಷಾತ್ಕಾರ ಎಲ್ಲ ಅನುಭಾವಿಗಳ ಪರಮೋದ್ದೇಶ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರ್ಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
2: ಬ್ಯಾಂಗ್ಳೂರ್ ಮೈಸೂರು ರೋಡು ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟು, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರ್ಯಾಶಾಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
3: The number you've dialed is currently busy. Kindly try after some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ,
4: ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ.

0: ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
4: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
3: ಅಲ್ಲೇ ತಗೊಳ್ಳೋಣ, ನಮ್ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
4: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

0: అక్షర మ.
1: మనే మంత్రాలయ, మనసే దేవాలయ. మనే మంత్రాలయ.
0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281229. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.

ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ 228129. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 9:05 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು
1: ಶ್ರೋತೃಗಳೇ ನಮಸ್ಕಾರ ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು ಇದ್ದಾರೆ ಕ್ಯಾಪ್ಟನ್ ಗಂಗಾಧರ್ ಅವರನ್ನ ನಾವೀಗ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಜೈ ಹಿಂದ್ ಸರ್
2: ಜೈ ಹಿಂದ್
1: ನೀವು ಸೇನೆಗೆ ಸೇರೋಕ್ಕಿಂತ ಮೊದಲು ಮೇಜರ್ ಆಗಿದ್ರಿ ನಿಮ್ಮನ್ನ ಮೇಜರ್ ಅಂತಲೇ ಜನ ಗುರುತಿಸ್ತಿದ್ರು ಜನ ಅಂದ್ರೆ ನಿಮ್ಮ ಸ್ನೇಹಿತರು ನಿಮ್ಮ ಬಳಗ ಎಲ್ಲ ಈ ಕಥೆಯನ್ನ ಹೇಳಿ
2: ಇದು ಬಹುಶಃ ನನಗೆ ನಡೆದಿದ್ದು ಘಟನೆ ಕಾಲೇಜ್ ಟೈಮ್ ಅಲ್ಲಿ ಯಾಕಂದ್ರೆ ಅಫ್ಕೋರ್ಸ್ ನಾನು ಹೈಸ್ಕೂಲ್ ಅಲ್ಲಿ ಆರ್ ವಿ ಬಾಯ್ಸ್ ಹೈಸ್ಕೂಲ್ ನಾನು ಓದಿರೋ ಟೈಮ್ ಅಲ್ಲಿ ನಾನು ಎನ್ಸಿಸಿ ನಲ್ಲಿ ಭಾಗವಹಿಸಿದ್ದೆ ಸಾಕಷ್ಟು ಕ್ಯಾಂಪ್ಸ್ ಆಗ್ಲಿ ಯಾವುದೇ ಒಂದು ಆಕ್ಟಿವಿಟಿಗೆ ನಾನು ಭಾಗವಹಿಸ್ತಿದ್ದೆ ಸೊ ಹಾಗಾಗಿ ಅದೆಲ್ಲೋ ಅದರ ನಂಟು ನನ್ನ ಜೊತೆಗೆ ಕ್ಯಾರಿ ಆನ್ ಆಗ್ತಿತ್ತು ಮತ್ತೆ ನನ್ನ ಶಿಸ್ತೇ ಇರ್ಬೋದು ನನ್ನ ಯಾವುದೇ ರೀತಿ ಒಬ್ಬರಿಗೊಬ್ರಿಗೆ ನಾನು ಹೇಗೆ ಸ್ಪಂದಿಸ್ತಿದ್ದೆ ಆ ಒಂದು ಘಟನೆಗಳೆಲ್ಲ ನನಗೆ ಅದೇ ರೀತಿ ಲಿಂಕ್ ಆಗ್ತಾ ಹೋಯ್ತು ಸೊ ಹಾಗಾಗಿ ಕಾಲೇಜ್ ಹೋದಾಗಲೂ ಅದೊಂಥರ ಅದೇ ಕ್ಯಾರಿ ಆಯ್ತು ಸೊ ಕಾಲೇಜ್ನಲ್ಲಿ ನನಗೆ ಸ್ಲ್ಯಾಂಗ್ ಆಗಿ ಎಲ್ಲರೂ ಮೇಜರ್ ಮೇಜರ್ ಅಂತೀರ ನಾನು ಎಂದಿಗೂ ನಾನು ಕನಸಿನಲ್ಲಿ ಯೋಚನೆ ಮಾಡಿಲ್ಲ ಎಸ್ ನಾನು ಒಂದ್ ದಿವಸ ಆರ್ಮಿ ಆಫೀಸರ್ ಆಗಿ ಹೊರಹೊಮ್ಮತೀನಿ ಅಂತ
1: ಅಂದ್ರೆ ಕೋರ್ ಆಫ್ ಎಂಜಿನಿಯರ್ಸ್ ಬಾಂಬೆ ಸ್ಯಾಪರ್ಸ್ ನೀವು ಸೇರ್ಕೊಂಡ್ರಿ ಆಮೇಲೆ ಆದ್ರೆ ಅದನ್ನ ಸೇರೋ ಮೊದ್ಲೇ ನಿಮ್ಮ ಒಂದು ಪಯಣ ಏನಿತ್ತಲ್ಲ ಅದು ಶುರುವಾಗಿದ್ದು ಬಹುಶಃ ಎನ್ಸಿಸಿ ಇಂದ ಅಂತ ಕಾಣಿಸುತ್ತೆ
2: ಹೌದು ಯಾಕಂದ್ರೆ ಎನ್ಸಿಸಿ ನಲ್ಲಿ ನನಗೆ ಏನು ಸಾಕಷ್ಟು ಅವಕಾಶ

0: ಅವಕಾಶಗಳು ಸಿಕ್ತು. ಯಾಕಂದ್ರೆ ಒಂಥರ ಟೈಮ್, ಓಕೆ ಇಂಥ ದಿವಸ ನಾವು ಇಷ್ಟೇ ಗಂಟೆಗೆ ಸೇರಿಸ್ಬೇಕು, ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ಡ್ರಿಲ್ ಆಕ್ಟಿವಿಟೀಸ್ ಇರ್ಬೋದು, ಕ್ಯಾಂಪ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು, ಸೋಷಿಯಲ್ ಆಕ್ಟಿವಿಟೀಸ್ ಇರ್ಬೋದು. ಸೊ ಇದನ್ನೆಲ್ಲ ಒಗ್ಗೂಡಿಸಿ ಒಂದು ಕಡೆ ಬಂದು ಸೇರಿದಾಗ ಬಹುಶಃ ಆ ಒಂದು ಟ್ರೈನಿಂಗ್ ಬೇಸ್ ನನಗೇನನ್ನೋದು ಶಾಲೆಯಿಂದನೇ ಶುರುವಾಗಿದ್ದು. ನಾನು ಹೈಸ್ಕೂಲಿನ ಜೀವನದಲ್ಲಿ ಶುರುವಾದದ್ದು, ಮತ್ತೆ ಮುಂದೆ ಹೋಗಿ ನಾನು ವಿಜಯ ಕಾಲೇಜ್ನಲ್ಲೇ ಇರ್ಬೋದು ಅಥವಾ ಆರ್ ವಿ ಕಾಲೇಜ್ನಲ್ಲಿ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೂ ಅದೊಂದು ನನ್ನ ಜೊತೆಗೆ ಜೊತೆಯಾಗಿ ಅದು ಬೆಳೀತಾ ಬಂತು. ಬಹುಶಃ ಒಂದು ಮನಸ್ಸಿನಲ್ಲಿ ಆ ಒಂದು ಹುದ್ದೆಗೆ ನಾನು ಏಕೆ ಅರ್ಹನಾಗಬಾರ್ದು ಅನ್ನೋದು ಯಾವತ್ತಾಗಲೇ ಅದೊಂದು ಮನಸ್ಸಿನಲ್ಲಿ ಇತ್ತು. ಹಾಗೆ ಆಗಿದ್ದು ಪರಿವರ್ತನೆ ಆಗಿ ಕೊನೆಗೆ ಇಂಜಿನಿಯರಿಂಗ್ ಆಗಿದ ತಕ್ಷಣ ಹೌದು ನಾನೇನಕ್ಕೆ ಎಸ್ ಎಸ್ ಬಿಗೆ ಆಪ್ಟ್ ಮಾಡಬಾರದು ಅಂತ. ಯಾಕಂದ್ರೆ ಆಫೀಸರ್ಸ್ಗೆಲ್ಲ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ. ಸೊ ಆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ನಲ್ಲಿ ಪಾಸ್ ಆದ್ರೆ ಮಾತ್ರ ನಾವು ಟ್ರೈನಿಂಗ್ಗೆ ಹೋಗಬಹುದು. ಇಂಜಿನಿಯರಿಂಗ್ ಆದ ತಕ್ಷಣವೇ ನಾನು ಅದನ್ನ ಅಪ್ಲೈ ಮಾಡಿದೆ ಅಂಡ್ ಮೊದಲನೇ ಅಟೆಂಪ್ಟ್ ನಲ್ಲಿ ಆಗ್ಲಿಲ್ಲ. ಹಾಗಾಗಿ ಎರಡನೇ ಅಟೆಂಪ್ಟ್ ಗೆ ವಾರಣಾಸಿಯಲ್ಲಿ ಎಸ್ ಎಸ್ ಪಿ ನಡೆದಾಗ ತೇರ್ಗಡೆ ಆಯ್ತು. ಸೊ ಹಾಗಾಗಿ ನನ್ನ ಸೆಲೆಕ್ಷನ್ ಆಯ್ತು.
1: ಅಂದ್ರೆ ಆಕ್ಸಿಡೆಂಟಲ್ ಮೇಜರ್ ರಿಯಲ್ ಕ್ಯಾಪ್ಟನ್ ಆಗೋ ಹಂತ ಬಂತು ಅಲ್ಲ?
0: ಹೌದು ಹೌದು.
1: 1996 ನೀವು ಬಾಂಬೆ ಸ್ಯಾಪರ್ಸ್ ಸೇರ್ಕೊಂಡ್ರಿ. ಅದ್ರ ಹಿಂದೆ ಒಂದು ತರಬೇತಿ ಎಲ್ಲ ಇರುತ್ತೆ ನಿಮ್ಗೆ, ಆ ತರಬೇತಿ ಎಲ್ಲ ಎಲ್ಲಾಯ್ತು?
0: ನನ್ನ ತರಬೇತಿ ಬಂದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಎಂಟ್ರಿನಲ್ಲಿ ಹೋಗಿದೆ, ಟೆಕ್ನಿಕಲ್ ಎಂಟ್ರಿ. ಸೊ ಟೆಕ್ನಿಕಲ್ ಎಂಟ್ರಿನಲ್ಲಿ ಇಂಜಿನಿಯರಿಂಗ್ ಮುಗಿಸೋ ನಂತರ ನಾವು ಟ್ರೈನಿಂಗ್ ಹೋಗ್ತೀವಿ. ಸೊ ಅದು ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಅಂತ ಚೆನ್ನೈನಲ್ಲಿ. ಸೊ ಅದು ಬಂದು ತುಂಬಾ ರಿಗರಸ್ ಟ್ರೈನಿಂಗ್ ಇರುತ್ತೆ. ಮತ್ತೆ ಆಫೀಸರ್ಸ್ ಟ್ರೈನಿಂಗ್ ಅನ್ನೋದ್ರಲ್ಲಿ ನಮಗೆ ಫಿಸಿಕಲ್, ಅದ್ರ ಜೊತೆಗೆ ನಮ್ಗೆ ಒಬ್ಬ ಆಫೀಸರ್ ಆಗೋದಕ್ಕೆ ಏನೆಲ್ಲ ಪ್ರಮುಖ ಅಂಶಗಳಿರ್ತವೆ ಅದನ್ನ ನಮ್ಮಲ್ಲಿ ಒಗ್ಗೂಡಿಸ್ರೆ. ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಹೇಗೆ ನಾವು ನಮ್ಮನ್ನ ಮತ್ತೆ ನಮ್ಮ ಜೊತೆಲಿರೋರ್ನ, ನಮ್ಮ ಜೊತೆಲಿರೋ ಯೋಧರು ಸೈನಿಕರು ಎಲ್ಲರನ್ನು ನಾವ್ ಹೇಗೆ ಜೊತೆನಲ್ಲಿ ತಗೊಂಡು ಹೋಗ್ಬೇಕು, ಹೇಗೆ ಟೀಮ್ನ ಲೀಡ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಮ್ಗೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲಿ ಮಾಡಿ ನಾವು ಕಲಿಸಿರ್ತಾರೆ. ಸೊ ಹಾಗಾಗಿ ಒಂದು ಅಕಾಡೆಮಿ ಅನ್ನೋದನ್ನು ಒಬ್ಬ ನಾರ್ಮಲ್ ಆದ ಹುಡುಗನನ್ನ ಅಥವಾ ನಾರ್ಮಲ್ ಆದ ಜೆಂಟಲ್ಮನ್ನ, ಅಲ್ಲಿ ನಾವು ಟ್ರೈನಿಂಗ್ ಆಗೋ ಸಮಯದಲ್ಲಿ ನಮಗೆ ಆಫೀಸರ್ ಅಂತ ಯಾರೂ ಕರೆಯೋದಿಲ್ಲ, ಜೆಂಟಲ್ಮನ್ ಕೆಡೆಟ್ ಅಂತೀವಿ. ಸೊ ಹಾಗಾಗಿ ಒಬ್ಬ ಜೆಂಟಲ್ಮನ್ ಕೆಡೆಟ್ ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಮಾಡಬೇಕಾದ್ರೆ ಬಹುಶಃ ಒಂದು ವರ್ಷದ ಟ್ರೈನಿಂಗ್ ಅದು. ಆ ಒಂದು ವರ್ಷದ ಟ್ರೈನಿಂಗ್ ಅಲ್ಲಿ ಎಲ್ಲಾ ಅಂಶಗಳನ್ನು ಹೇಳ್ಕೊಡ್ತಾರೆ. ಫಿಸಿಕಲ್ ಆಕ್ಟಿವಿಟಿನೇ ಇರ್ಬೋದು, ಬ್ಯಾಟಲ್ ರಿಲೇಟೆಡ್, ಯುದ್ಧ ಭೂಮಿನಲ್ಲಿ ಹೇಗೇಗಿರುತ್ತೆ, ಯಾವ ತರ ಯುದ್ಧ ಭೂಮಿಗಳು ಇರುತ್ತೆ, ಅದ್ರಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಇರುತ್ತೆ, ಹೇಗೆ ಅದನ್ನ ಮುನ್ನಡೆಸಬೇಕಾಗತ್ತೆ, ಒಂದು ಟ್ರೂಪ್ ಕಾಂಪೋಸಿಷನ್ ಅಂದ್ರೆ ಹೆಂಗಿರುತ್ತೆ, ಎಷ್ಟು ಜನ ಇರ್ತಾರೆ, ಅದನ್ನೆಲ್ಲ ಹೇಳೋದಲ್ದೇನು ನಮ್ಗೆ ಮೆಂಟಲಿ ನಮ್ಗೆ ಮನಸ್ಥೈರ್ಯ ಆ ಒಂದು ಲೆವೆಲ್ ತಗೊಂಡೋಗ್ ಬಿಡ್ಬೇಕಾದ್ರೆ, ಸೊ ಅದನ್ನೆಲ್ಲ ಕಲ್ಕೊಡೋದೇ ಒಂದು ಅಕಾಡೆಮಿ. ಅಕಾಡೆಮಿಯ ಜೀವನ ಒಂದು ಎಲ್ಲಾ ಆಫೀಸರ್ಸ್ಗೂ, ಅದು ಆರ್ಮಿನೇ ಆಗಿರ್ಬೋದು, ನೇವಿನೇ ಆಗಿರ್ಬೋದು ಅಥವಾ ಏರ್ಫೋರ್ಸ್ ಆಗಿರ್ಬೋದು, ಅಕಾಡೆಮಿ ಅನ್ನೋದನ್ನು ಒಂದು ಸುದೀರ್ಘ ಸ್ಟೆಪ್. ಯಾಕಂದ್ರೆ ಅಲ್ಲೇನೆ ನಮ್ಗೆ ಆಕ್ಚುಲಿ ಒಬ್ಬ ನಾರ್ಮಲ್ ಆಗಿರೋ ಮನುಷ್ಯನ ಒಬ್ಬ ಸೇನಾಧಿಕಾರಿ ಆಗೂ ಹೊರಗಡೆ ಬರ್ಬೇಕಾದ್ರೆ ಬಹುಶಃ ಇದೆಲ್ಲ ಸ್ಟೆಪ್ಸ್ ಅದಕ್ಕೆಲ್ಲ ಹೋಗುತ್ತೆ. ನಾಟ್ ಓನ್ಲಿ ಆಸ್ ಎ ದಿಸ್ ಫಿಸಿಕಲ್ ಆಕ್ಟಿವಿಟೀಸ್, ಫಿಸಿಕಲ್ ಎಂಡ್ಯೂರೆನ್ಸ್, ಮೆಂಟಲ್ ಸ್ಟ್ರೆಂತ್, ಮಾನಸಿಕವಾಗಿ ನಮ್ಗೆ ಎಷ್ಟು ಸದೃಢವಾಗಿರ್ಬೇಕು. ಯಾಕಂದ್ರೆ ಮುಂದೆ ಹೋದಾಗ ನಾವು ನಮ್ಮದು ಒಂದೇ ಅಲ್ಲ, ನಮ್ಮ ಜೊತೆಲಿರೋ ಟೀಮ್ ಅನ್ನ, ಯೋಧರನ್ನ, ಸೈನಿಕರನ್ನೆಲ್ಲ ಒಗ್ಗೂಡಿಸಿ ನಾವು ತಗೊಳ್ಬೇಕಾಗತ್ತೆ. ಮತ್ತೆ ಆ ಟೈಮ್ ನಲ್ಲಿ ಟ್ರೈನಿಂಗ್ ಅಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ರು ಯಾವತ್ತೇ ಆಗ್ಲಿ ಮೂರು ಪ್ರಮುಖ ಅಂಶಗಳು, ಒಂದು ದೇಶ ಮತ್ತೆ ದೇಶದ ಸದೃಢತೆ, ಆದರೂ ಆಲ್ವೇಸ್ ಫಸ್ಟ್, ನೆಕ್ಸ್ಟ್ ಕಮ್ಸ್ ನಮ್ಮ ಟ್ರೂಪ್ಸ್, ನನ್ನ ಜೊತೆ ಇರೋ ಯೋಧರು ಸೈನಿಕರು ಅವರ ಯೋಗಕ್ಷೇಮ, ಅಂಡ್ ಲಾಸ್ಟ್ ಇಸ್ ಆಸ್ ಅನ್ ಆಫೀಸರ್ ಅಂಡ್ ಇಟ್ ವಿಲ್ ಬಿ ಆಲ್ವೇಸ್ ಲಾಸ್ಟ್. ಸೊ ಸೇಫ್ಟಿ ಅಂಡ್ ಲಿವಬಿಲಿಟಿ ಆಫ್ ದ ಆಫೀಸರ್ ವಿಲ್ ಆಲ್ವೇಸ್ ಬಿ ಲಾಸ್ಟ್. ಹಾಗಾಗಿ ಹೇಳೋದಾದ್ರೆ ನಮಗೆ ಈ ಒಂದು ಪೂರ್ತಿ ಪಯಣವನ್ನ ಒಬ್ಬ ಆಫೀಸರ್ ಆಗಿ ಪರಿವರ್ತನೆ ಆಗೋಕೆ ಇಷ್ಟೆಲ್ಲ ಟ್ರೈನಿಂಗ್ ಎಲ್ಲ ರಿಗರಸ್ ಆಗಿರುತ್ತೆ.
1: ಅಂದ್ರೆ NCCಯಲ್ಲಿ ನೀವೇನು ಬಹಳ ಬೇಸಿಕ್ ಆದ ಕೆಲವು ಸ್ಕಿಲ್ಸ್ ಮಾತ್ರ ಅಲ್ಲಿ ಕೌಶಲ್ಯಗಳು ಅದನ್ನ ಮಾತ್ರ ನೋಡಿರ್ತೀರ. ಹಾಗೆ ನೋಡಿದ್ರೆ ನೀವು ಅಂದ್ರೆ ಕೆಡೆಟ್ಸ್ ಅಂತಾನೆ ಕರೀತಾರೆ ಅಂತ ಅಲ್ಲಿ ನಿಮ್ಮ ತರಬೇತಿಯ ಹೊತ್ತಿನಲ್ಲಿ, ಅಂದ್ರೆ ಆ NCCಯ ದೊಡ್ಡದಾದ ಒಂದು ಎಕ್ಸ್ಟೆನ್ಷನ್ ಅನ್ನೋ ತರ ಇರುತ್ತೆ ಆರಂಭದಲ್ಲಿ ಅಲ್ವಾ? ಆ ನಂತರ ಅದು ವಿಸ್ತಾರವಾಗ್ತಾ ಸೈನ್ಯದ ಭಾಗವಾಗಿ ಅಥವಾ ಒಂದು ಸೇನಾಧಿಕಾರಿ ಆಗ್ಲಿಕ್ಕೆ ಏನೇನು ಅರ್ಹತೆಗಳು ಬೇಕೋ ಅದನ್ನೆಲ್ಲ ತರಬೇತಿ ಕಲಿಸ್ತಾ ಹೋಗುತ್ತೆ. ಹೇಗೆ ಆರ್ ವಿ ಕಾಲೇಜಿಂದ ಎಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಿಂದ ಹೋದಂತ ಗಂಗಾಧರ್ ಅವರು ಬಾಂಬೆ ಸ್ಯಾಪರ್ಸ್ ಸೇರುವಾಗ ಹೇಗೆ ಬದಲಾಗಿದ್ರು?
0: ನಮ್ಮ ಕುಟುಂಬದಲ್ಲೂ ಯಾರು ಆರ್ಮಿನಲ್ಲಿ ಇದ್ದವರಲ್ಲ, ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಕುತೂಹಲ, ನನಗೂ ಅಷ್ಟೇ ಕುತೂಹಲ. ಯಾಕಂದ್ರೆ ಯಾರಾದ್ರೂ ಒಬ್ರು ನಮ್ಮ ಆಸ್ಪಾಸಿನಲ್ಲಿ ಯಾರನ್ನ ಇದ್ದಲ್ಲೇ ನಮಗೆ ಸಾಕಷ್ಟು ಕೇಳಿರ್ತೀವಿ ಈ ತರ ಇದೆ, ಹಿಂಗಿದೆ, ಹಾಗಿದೆ ಅಂತ. ಆದ್ರೆ ನನಗೆ ನಾನೊಬ್ಬನೇ ಫಸ್ಟ್ ಇನ್ ದ ಎಂಟೈರ್ ಫ್ಯಾಮಿಲಿ, ಸೊ ಹಾಗಿರ್ಬೇಕಾದ್ರೆ ಬಹಳ ಕುತೂಹಲಕಾರಿ ಇದೆ. ಯಾಕಂದ್ರೆ ಯಾವುದೇ ಒಂದು ಪ್ರಾಂತ್ಯಕ್ಕೆ ನಾನು ಹೋದ್ರು, ಯಾವುದೇ ಒಂದು ಟ್ರೈನಿಂಗ್ ಹೋದ್ರು, ಒಂದು ಹೊಸ ಆಯಾಮವನ್ನೇ ನಮ್ಗೆ ಸೃಷ್ಟಿ ಮಾಡಿಕೊಡ್ತಿತ್ತು. ಲೈಕ್ ನಾನು ಸೇರಿದ್ದು 112 ಇಂಜಿನಿಯರ್ಸ್ ನಲ್ಲಿ, ಬಾಂಬೆ ಸ್ಯಾಪರ್ಸ್.

0: ಪರ್ಸನಲ್ಲಿ ಬೇಸಿಕಲಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಕೋರ್ ಆಫ್ ಇಂಜಿನಿಯರ್ಸ್ ನಲ್ಲಿ ಬಾಂಬೆ ಸ್ಯಾಪರ್ ನಲ್ಲಿ ಆಲ್ಮೋಸ್ಟ್ ಅಬೌಟ್ 35% ನಮಗೆ ಪಂಜಾಬ್ ಟ್ರೂಪ್ಸ್ ಇರ್ತಾರೆ, ಮತ್ತೆ ಆಲ್ಮೋಸ್ಟ್ ಅಬೌಟ್ 35-40% ಮರಾಠಾಸ್ ಇರ್ತಾರೆ. ಸೊ ಹಾಗಾಗಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಯಾವಾಗ್ಲೂ ನಮ್ಮಲ್ಲಿ ಡಿಫೆನ್ಸ್ ಅಲ್ಲಿ ಆರ್ಮಿನಲ್ಲಿ ಹೇಳ್ಕೊಡೋದು ಏನು ಅಂದ್ರೆ ನಮಗೆ ಒಂದು ಪರ್ಸನಲ್ ಕನೆಕ್ಟ್ ಇರಬೇಕು ಎಲ್ಲಾ ಯೋಧರು ಸೈನಿಕರು ಎಲ್ಲರ ಜೊತೆನಲ್ಲಿ. ಮೊದಲನೇದಾಗಿ ನಾನು ಹೋದಾಗ ಫಸ್ಟ್ ಆಫ್ ಆಲ್ ನಾನು ಕಲಿಬೇಕಾಗಿದ್ದು ಅವ್ರ ಭಾಷೆನ, ಯಾಕಂದ್ರೆ ಅವ್ರ ಭಾಷೆ ಕಲಿತಾಗ ನಾವು ಒಬ್ರಿಗೊಬ್ರು ಸ್ಪಂದಿಸಬಹುದು, ನಮ್ಮ ಫೀಲಿಂಗ್ಸ್ ನಾವು ಶೇರ್ ಮಾಡ್ಕೊಬಹುದು, ಅದೇ ರೀತಿ ನಾವು ಸಾಕಷ್ಟು ಅವ್ರ ಜೊತೆ ಕಲಿಬಹುದು, ಮತ್ತೆ ನಮ್ಮ ಅವರ ಸಂಬಂಧ ಸದೃಢವಾಗ್ತಾ ಹೋಗುದು. ಯೋಧನಾಗಿ ನಾವು ಮುಂದೆ ಹೋದಾಗ ಒಂದು ಯುದ್ಧನೇ ಇರ್ಬೋದು, ಬೇರೆ ಒಂದು ಆಪರೇಷನ್ಸ್ ಇರ್ಬೋದು, ಅದೆಲ್ಲದರೂ ಯಾಕಂದ್ರೆ ನಾವು ಆಸ್ ಅನ್ ಆಫೀಸರ್ ನಾವು ತಗೊಂಡು ಹೋಗ್ಬೇಕಾದ್ರೆ ನಮ್ಮ ಟೀಮ್ನ ನನ್ ಮೇಲೆ ಹೇಗೆ ಅವ್ರ ಕಾನ್ಫಿಡೆನ್ಸ್ ಇರ್ತಾವ ಅವ್ರ ಮೇಲೆ ನನ್ನ ಕಾನ್ಫಿಡೆನ್ಸ್ ಕೂಡ 100% ಇರಬೇಕು. ಅವಾಗ್ಲೇ ನಾವು ಏನ್ ಗೋಲ್ ಅನ್ನೋದಿರದೆ ಏನ್ ಟಾರ್ಗೆಟ್ ಅನ್ನೋದಿದೆ ನಾವು ಅಚೀವ್ ಮಾಡಬಲ್ಲೆ, ಯಾಕಂದ್ರೆ ಅಲ್ಲಿ ಸಾವು ಮತ್ತು ಬದುಕಿನ ಮಧ್ಯ ತುಂಬಾ ಕಡಿಮೆ ಅಂತ.
1: ಬಹಳ ಒಳ್ಳೆ ಮಾತಿದು.
0: ಸೊ ಹಾಗಾಗಿ ಅಷ್ಟೇ ನಂಬಿಕೆ ನಮ್ಮ ಯೋಧರ ಮೇಲೆ ನನಗಿರ್ಬೇಕು, ಅದೇ ರೀತಿ ನನ್ನ ಮೇಲಿರ್ಬೇಕು. ಸೊ ಆ ಒಂದು ಕಲಿಕೆಯನ್ನ ನಾವು ಈ ಟ್ರೈನಿಂಗ್ ಅಲ್ಲಿ ತಗೊಂಡ್ರು.
1: ಬಹುಶಃ ಸೈನಿಕರು ಎಲ್ಲರೂ, ಅದು ಅಧಿಕಾರಿ ಆಗಿರಬಹುದು ಯಾರೇ ಆಗಿರಬಹುದು, ಎಲ್ಲರೂ ಹೇಳುವ ಮಾತು ಇದೆ, ಸಾವನ್ನ ಪ್ರತಿಕ್ಷಣ ಎದುರಿಟ್ಕೊಂಡೇ ಅವರು ಮುಂದೋಗ್ತಾ ಇರ್ತಾರೆ. ಅದರಲ್ಲೂ ನೀವು ಕಾರ್ಗಿಲ್ ಬೇರೆ ಬೇರೆ ಕಡೆ ನೋಡಿದಾಗ ಅಂತದೆಲ್ಲ ಬಹಳ ಹತ್ತಿರದಿಂದ ನೋಡಿರ್ತೀರಾ. ನಿಮ್ಗೆ ತರಬೇತಿ ಮುಗಿದ ಮೇಲೆ ಪೋಸ್ಟಿಂಗ್ ಆಗುತ್ತಲ್ಲ, ಅದು ಮೊದಲು ಎಲ್ಲಾಯ್ತು?
0: ನನ್ನ ಮೊದಲ ಪೋಸ್ಟಿಂಗ್ ಬಂದು ಪಂಜಾಬ್ ಬಠಿಂಡಾ ಅನ್ನೋ ಜಾಗದಲ್ಲಿ. ಬಠಿಂಡಾ ಅನ್ನೋದು ಒಂದು ದೊಡ್ಡ ಕ್ಯಾಂಟ್ ವೆಸ್ಟರ್ನ್ ಕಮಾಂಡ್ಗೆ, ಯಾಕಂದ್ರೆ ಅದು ಪಾಕಿಸ್ತಾನಕ್ಕೆ ತುಂಬಾ ಹತ್ತಿರದವಾದ ಏರಿಯಾ. ಸೊ ಹಾಗಾಗಿ ಆ ಒಂದು ಕ್ಯಾಂಟ್ ಹೋದಾಗ ಅದು ಬೇರೆ ಒಂದು ಆಯಾಮನ್ನೇ ಕೊಡುತ್ತೆ, ಯಾಕಂದ್ರೆ ನಾನು ಇದುವರೆಗೂ ನೋಡಿದ್ದ ಅಕಾಡೆಮಿ ದಿನಗಳೇ ಇರ್ಬೋದು ಅಥವಾ ನಮ್ಮ ರೆಜಿಮೆಂಟ್ನ ಒಂದು ಸಣ್ಣ ಒಂದು ಭಾಗ, ಬಟ್ ಆದ್ರೆ ಒಂದು ದೊಡ್ಡ ಕ್ಯಾಂಟ್ ಹೋದಾಗ ನಾವು ಬೇರೆ ಬೇರೆ ಬ್ರಾಂಚಸ್ ಇನ್ ಆರ್ಮಿಯನ್ನು ನೋಡ್ಬೋದು. ಅದು ಟ್ಯಾಂಕ್ಸ್ ಯೂಸ್ ಮಾಡೋ ಆರ್ಟಿಲರಿ ಇರ್ಬೋದು, ಆರ್ಮರ್ಡ್ ಇರ್ಬೋದು, ಬೇರೆ ಬೇರೆ ರೆಜಿಮೆಂಟ್ಸ್ ಇನ್ಫೆಂಟ್ರಿ ರೆಜಿಮೆಂಟ್ ಇರ್ಬೋದು, ನಾನಾ ರೀತಿಯ ಟೀಮ್ಸ್ ಜೊತೆಗೆ ಒಡನಾಟ ಬೆಳೆಸ್ಕೊಳ್ಳೋ ಒಂದು ಅವಕಾಶನೂ ಸಿಗತ್ತೆ, ಮತ್ತೆ ಯಾರ್ಯಾರು ಏನೇನ್ ರೆಸ್ಪಾನ್ಸಿಬಿಲಿಟೀಸ್ ಇರೋದನ್ನು ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಒಂದು ಯುದ್ಧಕ್ಕೆ ಹೋದಾಗ ಒಂದು ಇಂಟಿಗ್ರೇಟೆಡ್ ಟೀಮ್ ಆಗಿ ಹೋಗ್ತೀವಿ, ಅಲ್ಲಿ ನಾವು ನಮ್ಮ ಬ್ರಾಂಚ್ ಅನ್ನೋದು ಒಂದು ಇರೋದಿಲ್ಲ, ಎಲ್ಲರೂ ಸೇರಿ ಒಂದು ಟೀಮ್ ಆದಾಗ, ಯಾಕಂದ್ರೆ ಒಂದು ಯುದ್ಧ ಅನ್ನೋದು ಹೋದಾಗ ಅಷ್ಟು ಟೀಮ್ಗಳ ಅವಶ್ಯಕತೆ ಇರುತ್ತೆ.
1: ಈಗ 96ರಲ್ಲಿ ಪಂಜಾಬ್ ಬಹಳ ಶಾಂತಿಯುತವಾಗಿತ್ತು, 84ರಿಂದ ಸುಮಾರು 90ರವರೆಗೆ ಏನು ಪಂಜಾಬ್ ರಿಕವರ್ ಆಗ್ತಾ ಬಂತಲ್ಲ, ಆ ನಂತರ ಬಹಳ ಚೆನ್ನಾಗಿ ಇತ್ತು ನೀವು ಹೋದ ಸಮಯದಲ್ಲಿ. ಅದೇ ರೀತಿ ಅಲ್ಲಿ ಗಡಿ ಹತ್ತಿರವಾಗಿದ್ರು ಕೂಡ ಗಡಿಯಲ್ಲೂ ಕೂಡ ಅಂತ ಯಾವ ಸಮಸ್ಯೆಗಳು ಅವಾಗ ಇರಲಿಲ್ಲ, ಶಾಂತಿಯುತವಾಗಿರೋದ್ರಿಂದ ಅಲ್ಲಿ ಅವಾಗ ನಿಮ್ಮ ಕೆಲಸಗಳು ಏನಿತ್ತು?
0: ಪೀಸ್ ಟೈಮ್ ನೀವು ಏನಂತ ಹೇಳ್ತೀವಿ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆರ್ಮಿ ಆಸ್ ಎ ಡಿಫೆನ್ಸ್ ಫೋರ್ಸ್ ಯಾವತ್ತೇ ಆಗಲಿ ಅದು ಟ್ರೈನ್ ಆಗಿರ್ಬೇಕು, ಯಾಕಂದ್ರೆ ನಾವು ಯುದ್ಧ ಬಂದ ನಂತರ ಟ್ರೈನ್ ಮಾಡೋ ಕೆಪಾಸಿಟಿ ಯಾರ ಹತ್ರ ಇಲ್ಲ, ಅಷ್ಟು ಕಾಲಾವಕಾಶನೂ ಇರಲ್ಲ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಕೂಡ ಸಿಕ್ತು, ಯಾಕಂದ್ರೆ ಅಲ್ಲಿ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ನಡೀತು. ನಾನು ಹೋಗಿ ಒಂದು ಒಂದು ತಿಂಗಳ ನಂತರ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ ಅಂದ್ರೆ ಯುದ್ಧ ಹೇಗಾಗುತ್ತೋ ಅದೇ ರೀತಿನಲ್ಲಿ ಎಲ್ಲ ನಡೆಯುತ್ತೆ, ಮದ್ದು ಗುಂಡು ಹೊಡೆಯೋ ಆಗಿರಲ್ಲ, ಬಟ್ ಎಲ್ಲಾ ಟೀಮ್ ಮೂವ್ಮೆಂಟ್ ಇರ್ಬೋದು, ಆಬ್ಸ್ಟೆಕಲ್ಸ್ ಇರ್ಬೋದು, ಎಲ್ಲಾನು ಅದೇ ರೀತಿನಲ್ಲೇ ಫಿಸಿಕಲಿ ನಡೀತಿರುತ್ತೆ. ಸೊ ಹಾಗಾಗಿ ಆ ಒಂದು ಬ್ಯಾಟಲ್ ಫೀಲ್ಡ್ ಎಕ್ಸಸೈಸ್ ನಲ್ಲಿ ನನಗೆ ಏನು ಒಂದು ಗೊತ್ತಾಯ್ತು, ನಮ್ಮ ಕೆಲಸ ಹೇಗೆ ಮತ್ತೆ ನಾವು ಒಂದು ಟೀಮ್ ಜೊತೆಗೆ ಹೇಗೆ ಕೆಲಸ ಮಾಡಬೇಕು, ನಮ್ಗೆ ಕೊಟ್ಟಿರೋ ಒಂದು ಟಾರ್ಗೆಟ್ ನ ನಾವು ಹೇಗೆ ಅಚೀವ್ ಮಾಡ್ಕೊಬೇಕು, ಮತ್ತೆ ನಮ್ಮ ಟ್ರೂಪ್ಸ್ ನ ಅಥವಾ ನಮ್ಮ ಯೋಧರನ್ನ ನಾವು ಹೇಗೆ ತಯಾರು ಮಾಡ್ಕೊಬೇಕು, ಯಾವ್ಯಾವ ತರ ಆಬ್ಸ್ಟಿಕಲ್ಸ್ ಪ್ರಾಕ್ಟಿಕಲಿ ಬರುತ್ತೆ ಅನ್ನೋ ಒಂದು ಅರಿವು ನಮ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನೈಟ್ ಮೂವ್ಮೆಂಟ್ ಹೇಗೆ ಮಾಡ್ಬೇಕು, ಗೊತ್ತಾಗದಾಗ ನಮಗೆ ಹೇಗೆ ಕ್ಯಾಶುಯಲ್ಟೀಸ್ ಆಗತ್ತೆ. ಸೊ ಅಲ್ಲೂ ಕ್ಯಾಶುಯಲ್ಟಿ ಆದ್ರೆ ಅಷ್ಟು ಜನ ನಾವು ಡ್ರಾಪ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಆಕ್ಚುಲಿ ಯುದ್ಧ ಮಾಡ್ಬೇಕಾದ್ರೆ ಹೇಗೆ ಯುದ್ಧ ಮುಂದುವರಿತಿರುತ್ತೋ ಅದೇ ರೀತಿನಲ್ಲೇ ಅಲ್ಲಿ ಪ್ರಾಕ್ಟಿಕಲಿ ಮುಂದುವರಿತಾ ಇರುತ್ತೆ. ಸೊ ಆ ಒಂದು ಎಕ್ಸಸೈಸ್ ನನಗೆ ಸಾಕಷ್ಟು ಕಲಿಕೆಗಳನ್ನು ಕೊಡ್ತು, ಯಾಕಂದ್ರೆ ಡೆಸರ್ಟ್ ವಾರ್ಫೇರ್ ಅನ್ನೋದು ಟೋಟಲಿ ಡಿಫ್ರೆಂಟ್ ಟೈಪ್ ಆಫ್ ಎ ವಾರ್ಫೇರ್. ನಮ್ಮ ಭಾರತದಲ್ಲಿ ನೋಡೋಕಾಕಂದ್ರೆ ಆರ್ಮಿಗೆ ಮೂರು ತರ ಬ್ರಾಡ್ಲಿ ಬರುತ್ತೆ. ಒಂದು ಡೆಸರ್ಟ್ ವಾರ್ಫೇರ್ ಅಂದ್ರೆ ವೆಸ್ಟರ್ನ್ ಸೆಗ್ಮೆಂಟ್ ಅಲ್ಲಿರೋ ಪೂರ್ತಿ
1: ರಾಜಸ್ಥಾನ್ ಗುಜರಾತ್
0: ಅಲ್ಲಿಂದ ಮೇಲ್ಭಾಗಕ್ಕೆ ಬರೋದೆಲ್ಲ ಡೆಸರ್ಟ್ ವಾರ್ಫೇರ್. ಅದೇ ರೀತಿನಲ್ಲಿ ನಾರ್ತ್ ಇಂಡಿಯಾ ಕಡೆಗೆ ಬಂದಾಗ ಉತ್ತರ ಭಾರತಕ್ಕೆ ಬಂದಾಗ ಸೊ ಅದು ಹೆಚ್ಚಾಗಿ ಮೌಂಟೇನಸ್ ವಾರ್ಫೇರ್, ನಿಮ್ಗೆ ಬೆಟ್ಟಗಳು ಗುಡ್ಡಗಳು ಸ್ನೋ ವಾರ್ಫೇರ್, ಮೌಂಟೇನ್ ಅಂಡ್ ಸ್ನೋ ವಾರ್ಫೇರ್ ಜೊತೆಲಿರುತ್ತೆ. ಅದೇ ರೀತಿನ ನಿಮ್ಗೆ ನಾರ್ತ್ ಈಸ್ಟ್ ಬಂದಾಗ ಅಲ್ಲಿ ಗ್ರೀನ್ರಿ ಜಾಸ್ತಿ,
1: ಕಾಡು
0: ಬೆಟ್ಟ ನದಿ. ಸೊ ಆ ರೀತಿಯಾಗಿ ಮೂರು ವಿಭಿನ್ನವಾದ ಭಾಗಗಳು. ಸೊ ಇಲ್ಲಿರೋ ಸೊಲ್ಯೂಷನ್ ಅಲ್ಲಿ ವರ್ಕ್ ಆಗಲ್ಲ, ಅಲ್ಲಿರೋ ಪ್ರಾಬ್ಲಮ್ ಇಲ್ಲಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ನನಗೆ ಬಠಿಣಲ್ಲಿ ಇದ್ದಾಗ ನನಗೆ ರಾಜಸ್ಥಾನ್ ನಲ್ಲಿ ಎಕ್ಸಸೈಸಸ್ ಆದಾಗ ಅಂದ್ರೆ ಬ್ಯಾಟಲ್ ಫೀಲ್ಡ್ ಎಕ್ಸಸೈಸಸ್ ಆದಾಗ ಅದು ಒಂದು ದೊಡ್ಡ ಕಲಿಕೆ ಆಯ್ತು ನನಗೆ, ಯಾಕಂದ್ರೆ ನಾನು ಸೇರಿ ಬಹುಶಃ ಒಂದು ಒಂದೂವರೆ ತಿಂಗಳಲ್ಲೇ ಅದು ಶುರು ಆಗೋಯ್ತು. ಸೊ ಅದು ಒಂದು ಮೂರು ತಿಂಗಳವರೆಗೂ ನಡೀತು.
1: ಅದೇ ನೀವು ಬಠಿಂಡಾದಿಂದ
0: ರಾಜಸ್ಥಾನ, ಬಿಕಾನೇರ್, ಸೂರತ್ಗಢ್, ಹನುಮಾನ್ಗಢ್. ಸೊ

0: ಆ ಒಂದು ಪ್ರಾಂತ್ಯದಲ್ಲಿ ಆಲ್ಮೋಸ್ಟ್ ಟಚಿಂಗ್ ದ ಬಾರ್ಡರ್. ಸೊ ಅಲ್ಲಿ ಜಾಯಿಂಟ್ ಎಕ್ಸರ್ಸೈಸ್ ನಡೀತು.
1: ಬಟಿಂಡದಲ್ಲಿ ಇರ್ತಾ ಇದ್ರಿ?
0: ಬಟಿಂಡಲ್ಲಿ ಬೇಸ್ ಇತ್ತು. ಸೊ ಹಾಗಾಗಿ ನಾವು ಒಂದ್ಸತಿ ಪ್ಯಾಕ್ ಮಾಡಿ ಎಲ್ಲ ಹೋದಾಗ ಆಲ್ಮೋಸ್ಟ್ 3 months ಆಗತ್ತೆ ನಾವು ರಿಟರ್ನ್ ಆಗ್ಬೇಕಾದ್ರೆ. ಸೊ ಎಲ್ಲ ಎಕ್ಸರ್ಸೈಸ್ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಯೂನಿಟ್ ಬೇಸ್ ಗೆ ವಾಪಸ್ ತೆರಳ್ತೇವೆ.
1: ಯಾವ ಸಮಯದಲ್ಲಿ ಅಲ್ಲಿ ಇದ್ದಿದ್ದು?
0: ಅದು ನಾನು 96 ಜುಲೈ ಪೀಕ್ ಆಫ್ ಸಮ್ಮರ್ ನಲ್ಲಿ,
1: ಅದಕ್ಕೆ ಕೇಳಿದ್ದೆ ನಾನು
0: ಪೀಕ್ ಆಫ್ ಸಮ್ಮರ್ ನಲ್ಲಿ. ದಕ್ಷಿಣದಿಂದ ಬಂದವ್ರಿಗೆ ಆ ಒಂದು ಸಮ್ಮರ್ ಬಹುಶಃ ಅದು ನನ್ನ ಜೀವನದ ಮೊದಲನೇ ಸಮ್ಮರ್ ಆಗಿತ್ತು.
1: 45, 46, 47
0: ಸೊ ಆ ಒಂದು ಡೆಸರ್ಟ್ ವಾರ್ಫೇರ್ ನಿಜಕ್ಕೂ ಒಂದು ಇನ್ಸಿಡೆಂಟ್ ಜಸ್ಟ್ ಹೇಳೋದಕ್ಕೆ ನಾನು ಇಷ್ಟಪಡದಲ್ಲ. ಯಾಕಂದ್ರೆ ಅಲ್ಲಿ ಗಾಡಿ ಬಂದಾಗ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದ್ರೆ, ನಾವು ಮೂವ್ ಆಗ್ತಿರೋದೇ ನಮ್ಗೆ ಪ್ರಾಪರ್ ಬೇಸ್ ಎಲ್ಲಿರೋದ್ರೆ, ಅಂದ್ರೆ ರಾತ್ರಿ ಟೆಂಟ್ ಹಾಕ್ಬೇಕು, ಹೊರಟ್ಬಿಡ್ಬೇಕು ಪ್ಯಾಕ್ ಮಾಡಿ. ಸೊ ಅವತ್ತಿನ ಸಹ ಒಂದು ರಾತ್ರಿ ಅಂತೂ ಎಂತ ಸುಂಟರ್ ಗಾಳಿ ಬಂತು ಅಂದ್ರೆ, ಇರೋ ಬರೋ ಟೆಂಟ್ಸ್ ಎಲ್ಲ ಎತ್ಕೊಂಡೋಗಿ ಕಿತ್ಕೊಂಡೋಗಿ ಯಾರದ ಎಲ್ಲೋಯ್ತು ಅಂತ ಗೊತ್ತಿಲ್ದೇ ಇರೋ ಹಾಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಮತ್ತೆ ಅದನ್ನ ಮಾರ್ನೇ ದಿವಸ ಬೆಳಿಗ್ಗೆ ಅಷ್ಟೊತ್ತಿಗೆ ತಿರ್ಗಾ ಸೆಟಪ್ ಮಾಡ್ಕೊಂಡು ತಿರ್ಗಾ ಮತ್ತೆ ನಮ್ಮ ಎಕ್ಸರ್ಸೈಸ್ ಕಡೆ ಗಮನ ಕೊಟ್ಟು ಮುಂದುವರಿಬೇಕು. ಆತರ ಒಂದು ಪ್ರಾಕ್ಟಿಕಲ್ ಚಾಲೆಂಜಸ್ ಬರುತ್ತೆ. ಸೊ ಅದನ್ನ ಹೇಗೆ ಎದುರಿಸಬೇಕು, ಅದನ್ನ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಗೆ ಪ್ರಾಕ್ಟಿಕಲಿ ಕಲಿಸ್ಕೊಡುತ್ತೆ.
1: ಇದು ಗಾಳಿಯಿಂದ ಆಗುವಂತದ್ದೊಂದು, ಆಮೇಲೆ ಮರಳಲ್ಲಿ ನಡಿಬೇಕಲ್ಲ, ದಿವಸಗಟ್ಟಲೆ ನಡಿಬೇಕು, ಮತ್ತೆ ಸಿಕ್ಕಾಪಟ್ಟೆ ಬಿಸಿಲು. ನೀವು ಹೇಳಿದಾಗೆ ಗಾಳಿ ಅಲ್ಲಿ ಸತತವಾಗಿರುತ್ತೆ. ಮರುಭೂಮಿ ಅಂತಂದ್ರೆ ಅದು ರಾಜಸ್ಥಾನದ ಕೆಲವು ಭಾಗದಲ್ಲಿ ನಾವು ಸ್ಯಾಂಡ್ಯೂನ್ಸ್ ಅಂತ ಬೇರೆ ಹೇಳ್ತೀವಿ, ಅದು ಮರಳಲ್ಲಿ ಕಾಲಿಟ್ಟರೆ ಒಳಗಡೆ ಹೋಗುತ್ತಲ್ಲ, ಹಾಗೆ ಆ ತರದ್ದು ಇರುತ್ತೆ. ಮತ್ತೆ ಗಾಳಿ ಸತತವಾಗಿರುತ್ತೆ ಮರುಭೂಮಿಯಲ್ಲಿ, ಅದರಲ್ಲಿ ಬಹಳ ಕಷ್ಟ ಆಗ್ಬೋದಲ್ವಾ ನಿಮ್ಗೆ?
0: ಆ ಒಂದು ಪ್ರಾಂತ್ಯದಲ್ಲಿ ಕೆಲಸ ಮಾಡೋ ಒಂದು ರೀತಿನೇ ತುಂಬಾ ವಿಭಿನ್ನವಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ದಿನಚರಿಯಲ್ಲಿ ನಿಮ್ಗೆ ಕೆಲಸ ಮಾಡೋದು ತುಂಬಾ ಕಷ್ಟ, ಅಥವಾ ಅರ್ಲಿ ಮಾರ್ನಿಂಗ್ಸ್ ಮಾಡ್ಕೊಬೇಕು, ಅಥವಾ ಲಿಟಲ್ ಈವ್ನಿಂಗ್ ಅಂದ್ರೆ ಸಂಜೆ ನಂತರ ಮಾಡ್ಕೊಬೇಕು. ಲೈಕ್ ಆ ಏರಿಯಾದಲ್ಲಿ ನಮ್ಗೆ ಮೇನ್ಲಿ ಆಸ್ ಅನ್ ಇಂಜಿನಿಯರ್, ಕೋರ್ ಆಫ್ ಇಂಜಿನಿಯರ್ಸ್ ಟಾಸ್ಕ್ ಬರೋದು ನಿಮ್ಗೆ ಸಾಕಷ್ಟು ನಾಲೆಗಳು ಬರುತ್ತೆ ನಿಮ್ಗೆ. ಸೊ ಆ ನಾಲೆಗಳನ್ನ ಯುದ್ಧದ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ, ಯಾರೇ ಬಂದ್ರು ಅದಕ್ಕೆ ನಾಶ ಮಾಡಿದ್ರೆ ನಮ್ಗೆ ಕನೆಕ್ಟಿವಿಟಿ ಬ್ರೇಕ್ ಆಗುತ್ತೆ. ಸೊ ಹಂಗಾಗಿ ಅದನ್ನ ಸರಿಪಡಿಸೋದು ಹೇಗೆ,
1: ರಸ್ತೆಗೆ
0: ನಾಲೆಗಳು ಇರುತ್ತೆ,
1: ಅದ್ರ ಮೇಲೆ ರಸ್ತೆ,
0: ಅದ್ರ ಮೇಲೆ ರಸ್ತೆ ಇರುತ್ತೆ, ಅದನ್ನ ಹೊಡೆದಾಕಿದ್ರೆ
1: ನಾವು ದಾಟಕ್ಕಾಗೋದಿಲ್ಲ.
0: ಸೊ ನಾಲೆಗಳು ಚಿಕ್ಕ ಚಿಕ್ಕ ನಾಲೆ, ದೊಡ್ಡ ದೊಡ್ಡ ನಾಲೆ, ಮತ್ತೆ ಟ್ಯಾಂಕ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಅದಕ್ಕೆಲ್ಲ ಟೆಂಪರರಿ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡೋದು, ಮತ್ತೆ ನೀವು ಹೇಳಿದ ಹಾಗೆ ಕೆಲವು ಜಾಗಗಳಲ್ಲ ನಮ್ಗೆ ಸಿಂಕಿಂಗ್ ಸ್ಯಾಂಡ್ಸ್ ಇರುತ್ತೆ, ಲೂಸ್ ಸ್ಯಾಂಡ್ಸ್ ಇರುತ್ತೆ, ಸೊ ಫ್ಲೋಟಿಂಗ್ ಸ್ಯಾಂಡ್ಸ್. ಸೊ ಅಂತ ಜಾಗದಲ್ಲಿ ನಾವು ಟ್ರ್ಯಾಕ್ಸ್ ಬಿಲ್ಡ್ ಮಾಡ್ಬೇಕಾದ್ರೆ ಓವರ್ ನೈಟ್, ಕೆಲವು ಸತಿ ಟ್ಯಾಂಕ್ಸ್ ಮೂವ್ ಮಾಡ್ಕೊಬೇಕಂದ್ರೆ ಅಥವಾ ಕೆಲವು ವೆಹಿಕಲ್ಸ್ ನಾವು ಮೂವ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಟ್ರ್ಯಾಕ್ ಕೊಡಬೇಕು, ಇಲ್ಲಾಂದ್ರೆ ಗ್ರಿಪ್ ಸಿಗೋದಿಲ್ಲ. ಸೊ ಆ ಒಂದು ಅಡಚಣೆಗಳೆಲ್ಲ ಹೋಗಲಾಡಿಸೋದಕ್ಕೆ ಕೋರ್ ಆಫ್ ಇಂಜಿನಿಯರ್ಸ್ ಅಲ್ಲಿ ಈ ಒಂದು ಎಲ್ಲಾ ಟಾಸ್ಕ್ ಕೊಡಿದೆ.
1: ನಿಮ್ಗೆ ಭೌಗೋಳಿಕವಾಗೂ ಬಹಳ ಚೆನ್ನಾಗಿ ಗೊತ್ತಿರಬೇಕು, ಯಾಕೆಂದ್ರೆ ಸ್ಯಾಂಡ್ಯೂನ್ಸ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬೇಕಲ್ಲ. ಇಲ್ಲಿ ಮರಳು ಕೆಳಗಡೆ ಹೋಗುತ್ತೆ ಅನ್ನೋದು ಗೊತ್ತಾದ್ರೆ ನಾವೇನಾದ್ರೂ ಮಾಡಬಹುದು. ಅದಕ್ಕೆ ಪೂರ್ತಿ ಮೊದಲೇ ನೀವು ಓದಿ
0: ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಆಗಿರುತ್ತೆ. ಅದು ಅಲ್ಲದೆ ನಾನು ಹೇಳ್ಬೇಕು ಅಂದ್ರೆ ಅಲ್ಲಿ ಪ್ರಾಕ್ಟಿಕಲಿ ನಾವು ಕಲಿಯುವಂತದ್ದು ನಮ್ಮ ಯೋಧರ ಜೊತೆಗೆ ನಮ್ಮ ಟ್ರೂಪ್ಸ್ ಜೊತೆ ಕಲಿಯುವಂತದ್ದೇ ಬಹಳಷ್ಟು ಆಗಿರುತ್ತೆ. ಬಹುಶಃ ನಾವು ಓದೋದು ಒಂದು 20% ಆದ್ರೆ ಒಂದು 80% ನಾವು ಪ್ರಾಕ್ಟಿಕಲಿ ಏನ್ ಕಲಿತೀವಿ ಅಲ್ಲ ಅದು ಮುಖ್ಯ.
1: ಅದನ್ನ ಅಪ್ಲೈ ಮಾಡೋದು ಬಹಳ ದೊಡ್ಡದು ಅಲ್ವಾ? ರಾಜಸ್ಥಾನದಲ್ಲಿ ನೀವು ಸುಮಾರು ಒಂದು ವರ್ಷ ಇದ್ರ,
0: ಒಂದು 9 ತಿಂಗಳು ಅಲ್ಲಿದ್ವಿ. ಸೊ ಅದ ನಂತರ ನನಗೆ ನಾಗಾಲ್ಯಾಂಡ್ ಮೂವ್ ಆದ್ವಿ. ನಾಗಾಲ್ಯಾಂಡ್ ನಲ್ಲಿ ಅಲ್ಲಿ ನಾವು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ ಅಂದ್ರೆ,
1: ನೋಡಿ ಬೆಂಗಳೂರಿಂದ ಬಹಳ ಅವಾಗ 95-96 ಸಮಯದಲ್ಲಿ ಬೆಂಗಳೂರು ವಾತಾವರಣ ಬಹಳ ಚೆನ್ನಾಗಿತ್ತು. ಇಲ್ಲಿಂದ ನೀವು 45 degrees ಇರುವಂತ ರಾಜಸ್ಥಾನಕ್ಕೆ ಹೋದ್ರಿ, ಅಲ್ಲಿಂದ ಮತ್ತೆ ಬೆಂಗಳೂರಿಗಿಂತ ತಂಪಾಗಿರುವಂತ ನಾಗಾಲ್ಯಾಂಡ್ಗೆ ಬರಬೇಕಾಯ್ತು. ಎಷ್ಟು ವಿಭಿನ್ನವಾದ ಒಂದು ವಾತಾವರಣದಲ್ಲಿ ಅಂದ್ರೆ ನೈಸರ್ಗಿಕ ಪರಿಸರದಲ್ಲಿ ಕೆಲಸ ಮಾಡುವಂತ ದೊಡ್ಡ ಅವಕಾಶ ನಿಜವಾಗ್ಲೂ ಸೈನಿಕರಿಗೆ ಮಾತ್ರ ಸಿಗುತ್ತೆ. ಅದಕ್ಕಾಗಿ ನಂಗೆ ಯಾವಾಗ್ಲೂ ಅನ್ಸುತ್ತೆ ತುಂಬಾ ದೇ ಆರ್ ಬ್ಲೆಸ್ಡ್ ಅಂತ.
0: ಖಂಡಿತ, ಯುದ್ಧ ಪ್ರಾಂತ್ಯದಲ್ಲಿ ಆಗೋ ಎಕ್ಸ್ಪೀರಿಯನ್ಸ್ ಇನ್ನೊಂದು ಯುದ್ಧ ಪ್ರಾಂತ್ಯದಲ್ಲಿ ತುಂಬಾ ಅಪಾಯಕಾರಿ ಆಗಿರ್ಬೋದು, ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಅಲ್ಲಿ ನಾವು ಹೇಗೆ ಸೊಲ್ಯೂಷನ್ ಮಾಡೋದು ಅನ್ನೋದ್ರಲ್ಲೇ ನಮ್ಮ ಆಕ್ಚುಯಲ್ ಟ್ಯಾಲೆಂಟ್ ಅಥವಾ ಕೇಪಬಿಲಿಟಿ ಹೊರಹೊಮ್ಮೋದು. ಯಾಕಂದ್ರೆ ಬಹುಶಃ ನಾನು ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಕಲ್ತಿದ್ದನ್ನ ನಾನು ನಾರ್ತ್ ಈಸ್ಟ್ ಗೆ ಮೂವ್ ಆದಾಗ
1: ಆಗೋದೇ
0: ಇಲ್ಲ. ಯಾಕಂದ್ರೆ ಅಲ್ಲಿನ ಪರಿಸರನೇ ಬೇರೆ, ಅಲ್ಲಿನ ಗುಡ್ಡಗಾಡುಗಳು, ಆಲ್ವೇಸ್ ರೈನ್ ಫಾರೆಸ್ಟ್. ಸೊ ಹಾಗಾಗಿ ಮತ್ತೆ ಅಲ್ಲಿ ಇನ್ನೂ ಒಂದು ತೊಂದರೆ ಏನಾಗತ್ತೆ, ನಿಮ್ಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ. ಮತ್ತೆ ಆ ಟೈಮ್ನಲ್ಲಿ ನಮಗೆ ನಾಗಾ ಟೆರರಿಸ್ಟ್ ಪ್ರಾಬ್ಲಮ್ ಸಾಕಷ್ಟು ಇತ್ತು ಆ ಸಮಯದಲ್ಲಿ, 97-98 ಟೈಮ್ನಲ್ಲಿ. ಸೊ ಹಾಗಾಗಿ ಆ ಸಮಯದಲ್ಲಿ ಅವರನ್ನ ಮಟ್ಟ ಹಾಕ್ಬೇಕಾದ್ರೆ ಆಬ್ವಿಯಸ್ಲಿ ನಾವು ಓವರ್ ಪವರ್ ಮಾಡ್ಕೊಬೇಕು. ಸೊ ನಮಗೆ ಆ ಲೋಕಲ್ ಏರಿಯಾ ಅನ್ನೋದು ಹೆಜ್ಜೆ ಹೆಜ್ಜೆನೂ ಗೊತ್ತಿರ್ಬೇಕು. ಯಾಕಂದ್ರೆ ಕಾಡ್ ನಲ್ಲಿ ನಮ್ಗೆ ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಮತ್ತೆ
1: ಕಾಡು ಪ್ರಾಣಿಗಳು ಲೀಚ್ ಇರುತ್ತೆ ಅಲ್ಲಿ
0: ತುಂಬಾ ಜಾಸ್ತಿ. ಯಾಕಂದ್ರೆ ಇಟ್ಸ್ ಆಲ್ ರೈನ್ ಫಾರೆಸ್ಟ್. ಬಟ್ ಆಗಿನ ಟೈಮ್

0: ನಾನು ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ 8-9 ತಿಂಗಳಲ್ಲಿ ಮಳೆ ಸಾಧಾರಣವಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಕಲ್ತಿದ್ದು ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಒಬ್ಬ ಮಿಲಿಟೆಂಟ್ ನ ಹ್ಯಾಂಡಲ್ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ ಆಸ್ ಅ ನಾರ್ಮಲ್ ಏರ್ ಅಲ್ಲಿ ಒಂದು ಯುದ್ಧ ಮಾಡೋದಕ್ಕೂ ತುಂಬಾ ಅಂತರ ಇರುತ್ತೆ. ಯಾಕಂದ್ರೆ ಒಬ್ಬ ಮಿಲಿಟೆಂಟ್ ಗೆ ಹಿ ಯೂಸ್ ಅ ಸರ್ಪ್ರೈಸ್. ಸೊ ಆ ಸರ್ಪ್ರೈಸ್ ನ ನಾವು ಹೇಗೆ ಓವರ್ಕಮ್ ಮಾಡ್ತೀವಿ ಅನ್ನೋದೇ
1: ಅಥವಾ ಕೌಂಟರ್
0: ಮಾಡ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರಲ್ಲೇ ನಮ್ಮ ಗೆಲುವು ಅಡಗಿರೋದು. ಯಾಕಂದ್ರೆ ಅವನಿಗೆ ಆ ಜಾಗದಲ್ಲಿ ಒಂದೊಂದು ಹೆಜ್ಜೆ ಗುರುತು ನಾವು ಗೊತ್ತಿರುತ್ತೆ.
1: ಹೌದು,
0: ಆದ್ರೆ ನಾವು ಹೊರಗಡೆಯಿಂದ ಬಂದು ಅಲ್ಲಿ ಕಲಿತು
1: ಅಭ್ಯಾಸ
0: ಮಾಡಿ ನಿರತರಾಗಿ ಆಮೇಲಿಂದ ನಾವು ಅದನ್ನ ಟಾಸ್ಕ್ ಅಂತ ತಗೊಂತೀವಿ. ಸೊ ಹಾಗಾಗಿ ಅದು ಒಂದು ಬೇರೆ ಒಂದು ಆಯಾಮವನ್ನೇ ನಾನು ಕಲಿಸ್ಕೊಡ.
1: ನಾಗಾಲ್ಯಾಂಡ್ ಅಲ್ಲಿ ಎಷ್ಟು ಸಮಯ ಐತ್ರಿ?
0: ನಾಗಾಲ್ಯಾಂಡ್ ಅಲ್ಲಿ ಒಂದು 6-7 ತಿಂಗಳು ಇದ್ದಿದ್ದು.
1: ನಾಗಾಲ್ಯಾಂಡ್ ಅಲ್ಲಿ ನೀವು ಹೇಳಿದ್ರೆ ಅವಾಗ ನಾಗ ಮಿಲಿಟೆನ್ಸಿ ಜಾಸ್ತಿ ಆಗಿತ್ತು ಅಂತ, ಯಾವ ರೀತಿ ನಿಮ್ಗೆ ಅವರಿಂದ ತೊಂದರೆ ಆಗ್ತಾ ಇತ್ತು ಅವಾಗ?
0: ನಮ್ಮ ಉದ್ದೇಶ ಏನು, ಅವರು ನಾರ್ಮಲ್ ಆಗಿ ಪರಿವರ್ತನೆ ಆಗಿ ಮಿಲಿಟೆನ್ಸಿ ಬಿಟ್ಟು ನಾರ್ಮಲ್ ಸ್ಟ್ರೀಮಿಂಗ್ ಬರೋದೇ ನಮಗೆ ಮೇನ್ ಉದ್ದೇಶ. ಸೊ ಹಾಗಾಗಿ ಕೊನೆಯ ಚಾಪ್ಟರ್ ಆಗಿ ನಾವು ಫೈನಲಿ ವಿ ಹ್ಯಾವ್ ಟು ಗೋ ಫಾರ್ ಅನ್ ಅಟ್ಯಾಕ್. ಇಲ್ಲ ಅಂದ್ರೆ ಅವ್ರು ಒಪ್ಪಿ ಹೌದು ನಾವು ಮಾಡಿರೋದು ತಪ್ಪಿದೆ, ನಾವು ಹೊರಗಡೆ ಬಂದು ಸರೆಂಡರ್ ಆಗ್ತೀವಿ ಅಂತ ಖಂಡಿತ ಅವ್ರಿಗೆ ಲೋಕಲಿ ಬಂದಿದ್ದಾಗ ಅವ್ರಿಗೆ ಫೆಸಿಲಿಟೀಸ್ ಆರ್ಮಿ ಕಡೆಯಿಂದ ಏನು ಶಾಲೆಗಳೇ ಆಗಿರ್ಬೋದು ಅವ್ರು ಓದೋದಕ್ಕೆ ಹೆಲ್ಪ್ ಮಾಡೋದು. ಸೊ ಆ ರೀತಿಯಾಗಿ ನಾನಾ ಆಕ್ಟಿವಿಟೀಸ್ ಅಲ್ಲಿ ಕಂಡಕ್ಟ್ ಮಾಡ್ತಿದ್ವಿ. ಸೊ ಅದ್ರ ಜೊತೆಗೆ ಕೆಲವು ಟೆರರಿಸ್ಟ್ ಹೇಗಾಗಿರುತ್ತೆ ಅಂದ್ರೆ ಅದೊಂದು ಬೇರೆ ಲೆವೆಲ್ ಇರುತ್ತೆ. ಸೊ ಹಾಗಾಗಿ ಅಂತ ಒಂದು ಟೆರರಿಸ್ಟ್ ಜೊತೆಗೆ ಖಂಡಿತ ನಮ್ಮ ಆಕ್ಟಿವಿಟೀಸ್ ಟೋಟಲಿ ಡಿಫ್ರೆಂಟ್. ಯಾಕಂದ್ರೆ ಆ ಒಂದು ಆಕ್ಟಿವಿಟೀಸ್ ಅಲ್ಲಿ ಇರೋ ಮಿಲಿಟೆನ್ಸ್ ಫೈನಲಿ ನಾವು ಆಕ್ಷನ್ ತಗೊಳ್ಳೇಬೇಕಾದ್ರೆ
1: ಸಮಾಧಾನ ಭೇದ ದಂಡ ಎಲ್ಲ ಮಾಡಬೇಕು. ಹಾಗೆ 6 ತಿಂಗಳು ಅಲ್ಲಿಂದ ನೀವು ಒಂದು ಎಕ್ಸ್ಪೆಡಿಷನ್ ಗೆ ಹೋಗ್ತೀರಾ. ಸೈನ್ಯದಲ್ಲಿ ಅದೊಂದು ಅವಕಾಶ ಇರುತ್ತೆ, ನಿಮ್ಮನ್ನ ಬೇರೆ ಬೇರೆ ಬೆಟ್ಟಗಳಿಗೆ ಕಳಿಸ್ತಾರೆ. ಬೆಟ್ಟಗಳನ್ನ ಹತ್ತೋದು ಅದರಲ್ಲೂ ಕೂಡ ಈ ಹಿಮಾಚ್ಛಾದಿತ ಬೆಟ್ಟಗಳನ್ನ ಹತ್ತೋದು ಖಂಡಿತ ಕಷ್ಟ. ಅದು ಯಾವುದೇ ಬೆಟ್ಟ ಆಗಿರ್ಬೋದು, ಕಾಂಚನಜಂಗ ಆದ್ರೂ ಆಗ್ಲಿ ಅಥವಾ ನಿಮ್ಗೆ ಎವರೆಸ್ಟ್ ಅಂತೂ ನಮ್ಗೆ ಗೊತ್ತೇ ಇದೆ ಎಷ್ಟೊಂದು ಕಷ್ಟ ಅಂತ. ಹಾಗೆ ನೀವು ಕಾಂಚನಜಂಗ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
0: ಹೌದು, ಯಾಕಂದ್ರೆ ಪಂಚೋಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪು ಆಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ. ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನ ಇದ್ದಾಗ ನಮ್ಗೆ ಫುಲ್ ಫ್ಲೆಶ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ. ಬಟ್ ನಾವ್ ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವ್ ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದು. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
1: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶ್ ಅಲ್ಲೇ ನೋಡ್ಬೇಕು.
0: ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ. ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು 2 ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡ್ ಇಂದ.
1: ಎಲ್ಲಿಂದ ಹೊರಟಿದ್ದು ನೀವು?
0: ಸೊ ನಮ್ಗೆ ಪಿತೋರಘಾಟ್ ತನಕ್ಪುರ್ ಇಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 ಕಿಲೋಮೀಟರ್ಸ್. ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡು ಹೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ 2 ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮ ವ್ಯಾಲಿ ಅಂತ ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತು. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತೀವಿ. ಸೊ ಆ ಸರ್ವೇನಲ್ಲಿ ನಮ್ಗೆ ಏನೇನ್ ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನ್ ಅಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮ್ಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ ನಲ್ಲಿ ರಾಫ್ಟ್ ಮೂವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್. ಸೊ ಹಾಗಾಗಿ ಅಂತ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
1: ಅದನ್ನ
0: ಬಳಸ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರ್ಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
1: ಕ್ಯಾಪ್ಟನ್ ಗಂಗಾಧರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್

ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:28 ಸೆಕೆಂಡ್ಗಳು.

ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದನಂದನ ಬಾರೋ. ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾ. ಸುಧಾ ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

ಸಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಮುಕುಂದ ಮುರಾರಿ ಚಿತ್ರಕ್ಕಾಗಿ ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು ಹಾಡಿದ ಗೀತೆ. ಸಂಗೀತ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

0: ತಗೊಳ್ಳಿ ಅಣ್ಣ ಟೀ. ಇ ಎಂ ಐ ಬಾಡಿಗೆ ಹೇಗೆ ಮ್ಯಾನೇಜ್ ಮಾಡಲಿ?
1: ಒಂದು ಐಡಿಯಾ ಇದೆ, ಒಳ್ಳೆ ಕಾಸು ಸಿಗುತ್ತೆ.
0: ಅದೇ ಹಾಗೆ
1: ನಿನ್ ಬ್ಯಾಂಕ್ ಡೀಟೇಲ್ಸ್ ಕೊಡು, ಕೆಲವರು ಹಣ ಕಳಿಸ್ತಾರೆ, ಅವರು ಹೇಳಿದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡು, ಕಮಿಷನ್ ಸಿಗುತ್ತೆ.
0: ಅಷ್ಟು ಸುಲಭನ? ಹಾಗೆಲ್ಲ ಸುಲಭ ಇಲ್ಲ ಅಣ್ಣ, ಅದು ಮನಿ ಮ್ಯೂ. ಇನ್ಲೀಗಲ್ ಹಣ ತಿರುಗಿಸ್ತಾರೆ ಬೇರೆ ಜನರ ಅಕೌಂಟ್ ನಿಂದ, ದೊಡ್ಡ ಅಪರಾಧ, ಜೈಲು ಆಗಬಹುದು.
2: ಬೇಡಪ್ಪ ಬೇಡ.
3: ನಿಮ್ಮ ಬ್ಯಾಂಕ್ ಖಾತೆಯನ್ನು ಸುರಕ್ಷಿತವಾಗಿರಿಸಿ, ಬೇರೆ ಯಾರಿಗೂ ಬಳಸಲು ಕೊಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕಬ್ಜಾ ಚಿತ್ರದ ಗೀತೆಯನ್ನ ಕೇಳಿ. ಹಾಡಿದರೆ ಐಶ್ವರ್ಯ ರಂಗರಾಜನ್ ಹಾಗೂ ಸಂತೋಷ್. ರವಿ ಬಸ್ರೂರು ಅವರ ಸಂಗೀತ, ಕಿನಲ್ ರಾಜ ಅವರ ಸಾಹಿತ್ಯ.

ಸ್ವಾತಿ ಮುತ್ತು ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾ. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಸ್ವಾತಿ ಮುತ್ತು ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಹಾಗೂ ನಂದಿತಾ. ಸಂಗೀತ ರಾಜೇಶ್ ರಾಮನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಅಮೆರಿಕಾ ಚಿತ್ರಕ್ಕಾಗಿ ರಾಜು ಅನಂತಸ್ವಾಮಿ ಹಾಗೂ ಸಂಗೀತ ಕಟ್ಟಿ ಹಾಡಿದ ಗೀತೆ. ಸಂಗೀತ ಮನೋಮೂರ್ತಿ, ಸಾಹಿತ್ಯ ಎಂ ಗೋಪಾಲಕೃಷ್ಣ ಅಡಿಗ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇವದಾಸಿ ಚಿತ್ರಕ್ಕಾಗಿ ವಾಣಿಜ್ಯರಾಮ್ ಹಾಗೂ ಸಂಗಡಿಗರು ಹಾಡಿದ ಗೀತೆ. ಸಂಗೀತ ಜಿ ಕೆ ವೆಂಕಟೇಶ್, ಸಾಹಿತ್ಯ ಇದು ಪುರಂದ್ರದಾಸರ ಕೃತಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಈಗ ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ವಿದುಷಿ ಹಂಸಿನಿ ನಾಗೇಂದ್ರ ಹಾಗೂ ವಿದ್ವಾನ್ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ. ಮೊದಲಿಗೆ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೀರ್ತನೆ ದೇವಕೀ ನಂದನ, ಇದು ರಾಗಮಾಲಿಕೆಯಲ್ಲಿದೆ. ಆದಿತಾಳ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹಂಸಿನಿ ನಾಗೇಂದ್ರ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳ್ ಅವರ ಕೃತಿ ಕರುಣಾಕರ ಮಾಧವ, ರಾಗ ಬೇಗಡೆ, ರೂಪಕತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಹಂಸಿನಿ ನಾಗೇಂದ್ರ ಹಾಗೂ ವಿದ್ವಾನ್ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೂರವಾಣಿ ಸಂಖ್ಯೆ 0827222288 ಅಥವಾ 2281219. ಇಂದು ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ

0: ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೃಷ್ಣನ ಕೊಳಲಿನನಾದ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:30 ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಚಲಿತ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ. 4:30 ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:00 ಮಹಿಳಾ ಲೋಕ, ಇದರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದನಂದನ ಬಾರೋ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಬಹುದು. ದೂರವಾಣಿ ಸಂಖ್ಯೆ 0827222258. ಇನ್ನು 6:50 ಕೃಷಿ ರಂಗ, ಇದರಲ್ಲಿ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
1: 9:00 ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ ತಾಯೇ ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
2: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:30:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಶ್ರೋತೃಗಳೇ, ಇಂದಿನ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಲಗಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ಆಶಾ ಭೋಸ್ಲೆ, ಉದಿತ್ ನಾರಾಯಣ್ ಮತ್ತು ವೈಶಾಲಿ. ಸಾಹಿತ್ಯ ರಚನೆ ಜಾವೇದ್ ಅಖ್ತರ್, ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಕುಮಾರ್ ಅವರ ಸಾಹಿತ್ಯಕ್ಕೆ ಮೀಟ್ ಬ್ರದರ್ಸ್ ಅಂಜಾನವರು ಸಂಗೀತ ನೀಡಿರುವ ಡ್ರೀಮ್ ಗರ್ಲ್ ಚಿತ್ರದ ಗೀತೆಯನ್ನ ಕೇಳಿಬರೋಣ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಅಮಿತ್ ಗುಪ್ತಾ ಮತ್ತು ಮೀಟ್ ಬ್ರದರ್ಸ್.

ಓ ಮೈ ಗಾಡ್ ಚಿತ್ರಕ್ಕೆಂದು ಹಾಡಿದ್ದಾರೆ ಮಿಕಾ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ರಚನೆ ಶಬ್ಬೀರ್ ಅಹಮದ್ ಅವರದು, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ಮಿಯಾ.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಗಾರ, ಪೃಥ್ವಿಯ ಮನಮೋಹಕ ಚೆಲುವು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:47:50. ಶ್ರೋತೃಗಳೇ, ಈಗ ಗಾನ ಬಜಾನಾ ಕಾರ್ಯಕ್ರಮವನ್ನ ಮುಂದುವರಿಸುತ್ತಾ ಕೇಳೋಣ. ಸಂತ ತುಕಾರಾಮ್ ಚಿತ್ರದ ಗೀತೆ, ಹಾಡಿದ್ದಾರೆ ಪುರಾಣ್ ಶಿವ ಮತ್ತು ಮಹೇಶ್ ಕಂದೆ. ಸಾಹಿತ್ಯ ರಚನೆ ಆದಿತ್ಯ ಓಂ, ಸಂಗೀತ ನೀಡಿದ್ದಾರೆ ನಿಖಿಲ್ ಕಾಮತ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ದಶಾವತಾರ್ ಚಿತ್ರದ ಗೀತೆ. ಹಾಡಿದ್ದಾರೆ ಸಂಜೀವ ಅಭ್ಯಂಕರ್ ಮತ್ತು ಸಂಗಡಿಗರು. ಈ ಗೀತೆಗೆ ರಚನೆ ಸಂದೀಪ್ ಖರೆಯವರದ್ದು, ರಾಗ ಸಂಯೋಜಿಸಿದ್ದಾರೆ ಆನಂದ್ ಕೊರೇಕರ್.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆ ಬಿಸಾಡ್ಬಿಟ್ಟು.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ?
3: ಅಕ್ಷರ ಮನೆ ಮಂತ್ರಾಲಯ, ಮನಸೇ ದೇವಾಲಯ, ಮನೆ ಮಂತ್ರಾಲಯ.
2: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ
4: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 11:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ.
6: ಹಲೋ ಆಕಾಶವಾಣಿ,
5: ನನ್ನೆದೆಯ ಹಾಡು,
6: ನನ್ನೆದೆಯ ಹಾಡು.
5: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು,
6: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇವತ್ತಿನ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀನಿ ನಾನು ನಿಮ್ಮೊಂದಿಗೆ, ನಿಮ್ಮ ಗೆಳತಿ ಶ್ರುತಿ ಸಂಜೀವ್. ಹಾಗೆ ನಿಮ್ಮಿಷ್ಟದ ಗೀತೆಗಳನ್ನ ಆಲಿಸೋದಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827227285 8. ಮತ್ತೊಂದು ದೂರವಾಣಿ ಸಂಖ್ಯೆ ಹೀಗಿದೆ 2281219. ಕಾರ್ಯಕ್ರಮಕ್ಕೆ ಆರಂಭದ ಮುನ್ನ ಸೂಚನೆಗಳು ಹೀಗಿರುತ್ತೆ ಶ್ರೋತೃಗಳೇ. ಕರೆ ಸಿಕ್ಕಿದ ನಂತರ, ಅಂದರೆ ಸಂಪರ್ಕಕ್ಕೆ ಸಿಕ್ಕಿದ ನಂತರ, ನಿಮ್ಮ ಊರು, ಹೆಸರು ಜೊತೆಗೆ ನಿಮಗಿಷ್ಟವಾದ ಹಾಡನ್ನು ಕೇಳಬಹುದು. ಯಾಕಾಗಿ ಇಷ್ಟ ಅಂತ ಕೂಡ ನೀವು ಅದನ್ನು ಹೇಳಬಹುದು ಸಂಕ್ಷಿಪ್ತವಾಗಿ. ಜೊತೆಗೆ ಕಾರ್ಯಕ್ರಮದ ಕುರಿತಾಗಿ, ಅಂದರೆ ಪ್ರಸಾರವಾದ ಕಾರ್ಯಕ್ರಮಗಳ ಬಗ್ಗೆ ಕಲಾವಿದರ ಅಭಿಪ್ರಾಯಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಬಹುದು. ಅಲ್ಲದೆ ಮುಖ್ಯವಾದ ಸಂಗತಿ ಅಂದರೆ, ಮಾತನಾಡುವಾಗ ಯಾವುದೇ ಅಸಂಸದೀಯ ಅಥವಾ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಬಳಸುವಂತಿಲ್ಲ. ಹಾಗೆಯೇ ಯಾವುದೇ ರಾಜಕೀಯ ಪಕ್ಷಗಳ ಕುರಿತಾದಂತೆ ಮಾತನಾಡುವ ಹಾಗಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿಯ ಬಗೆಗೆ ಹಗುರವಾಗಿ ಅಥವಾ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಲು ಅವಕಾಶ ಇರೋದಿಲ್ಲ. ಹಾಗಿದ್ರೆ ತಡ ಮಾಡಬೇಡಿ, ಕರೆ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬಹುದು. ಹಾಗಿದ್ರೆ ನೋಡೋಣ ಮೊದಲ ಕರೆ ಯಾರು ಎಲ್ಲಿಂದ ಇದ್ದಾರೆ ಅಂತ. ಹಲೋ ಹಲೋ ಹಲೋ, ಓಕೆ, ಕರೆ ಕಡಿತಗೊಂಡಿದೆ. ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಬೃಂದಾವನ ಚಿತ್ರದ ಗೀತೆಯನ್ನ ಕೇಳ್ತಾ ಮುಂದಿನ ಕರೆ ಯಾರು ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ.

0: ಚೆನ್ನಾಗಿದೆ ಮೇಡಮ್.
1: ಸರಿ, ಹಾಗಿದ್ರೆ ಇವತ್ತು ನಿಮ್ಮ ಇಷ್ಟದ ಹಾಡು ಯಾವುದು?
0: ನನಗೆ ಇವತ್ತು ಶ್ರೀಕೃಷ್ಣ ಅಷ್ಟಮಿ ಜನ್ಮಾಷ್ಟಮಿ ಆಗಿದ್ರಿಂದ ಪೋಗದಿರೆಲೋ ರಂಗ ಬಾಗಿಲಿಂದಾಚೆ, ಪೋಗದಿರೆಲೋ ರಂಗ ಈ ಹಾಡು ಬೇಕು ಮೇಡಮ್.
1: ಖಂಡಿತ ಪ್ರಸಾರ ಮಾಡ್ತೀನಿ. ಯಾಕಾಗಿ ಹಾಡು ಇಷ್ಟ ಅಂತ ಕೇಳೋದಿಲ್ಲ, ನೀವು ಫಸ್ಟೇ ಹೇಳಿದ್ರಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿದ್ರೋದ್ರಿಂದ ಈ ಹಾಡನ್ನ ಕೇಳ್ತಾ ಇದ್ದೀವಿ ಅಂತಲ್ವಾ?
0: ಖಂಡಿತ ಮೇಡಮ್, ಹೌದು ಮೇಡಮ್.
1: ನೀವು ಸಂಗೀತ ಕಲಾವಿದರು ಅಂತ ಹೇಳಿದ್ರಿ, ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಿ,
0: ಹಾ ಮೇಡಮ್,
1: ಅಲ್ಲಿ ಕೂಡ ಭಾಗವಹಿಸಬಹುದು. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇರ್ತೀರಾ?
0: ಕಾರ್ಯಕ್ರಮಗಳನ್ನು ಕೇಳ್ತಿದ್ವಿ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಮೂಡಿ ಬರ್ತಿದೆ ಇವಾಗ ಇತ್ತೀಚೆಗಂತೂ, ತುಂಬಾ ತುಂಬಾನೇ ಖುಷಿ ಆಗುತ್ತೆ.
1: ಸರಿ,
0: ನನ್ನೊಂದು ಅನಿಸಿಕೆ ಏನಂದ್ರೆ, ನಾವುಗಳೆಲ್ಲ ನಮ್ಮ ಭಾರತದಲ್ಲಿ ಹೆಚ್ಚಿನ ಕ್ರಿಕೆಟ್ ಪ್ರೇಮಿಗಳಿದ್ದಾರೆ.
1: ಹೌದು,
0: ಸಂದರ್ಭ ಸಿಕ್ಕಿದ್ರೆ ಇಂಥ ಕ್ರಿಕೆಟ್ ಕಮೆಂಟ್ರಿಗಳನ್ನು ಕೂಡ ಪ್ರಸಾರ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಅನಿಸಿಕೆ.
1: ಸರಿ,
0: ಮತ್ತೆ ಇನ್ನೊಂದು, ವಾರಕ್ಕೊಂದ್ಸರ್ತಿ ಯಕ್ಷಗಾನ ಕಾರ್ಯಕ್ರಮಗಳು ತಾಳ ಮೊದಲೇ
1: ಇದೆ ಸರ್, ಅದು
0: ಇದನ್ನ
1: ಯಕ್ಷಗಾನ ತಾಳ ಮೊದಲೇ ಕಾರ್ಯಕ್ರಮ ಇದೆ, ಶನಿವಾರ ದಿನ ಪ್ರಸಾರ ಆಗುತ್ತೆ ಮಧ್ಯಾಹ್ನ ಸಮಯದಲ್ಲಿ,
0: ಸರಿ ಸರಿ ಸರಿ,
1: ಅದು ಕೂಡ ಇದೆ. ಮತ್ತೆ ನೀವು ಕೊಟ್ಟಿರುವಂತಹ ಸಲಹೆಗಳನ್ನು ಖಂಡಿತವಾಗಿ ನಾವು ತಗೊಳ್ತೇವೆ.
0: ಓಕೆ ಮೇಡಮ್, ಖಂಡಿತ.
1: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ.
0: ನಿಮಗೂ ಶುಭ ದಿನಗಳು. ನಮಸ್ಕಾರ.
1: ನಮಸ್ಕಾರ. ಮಾಧವ್ ಅವರು ಕೇಳಿದ್ರು ಹಾಲು ಜೇನು ಚಿತ್ರದಾಗಿದೆ, ಇದೀಗ ಅವರಿಗಾಗಿ ಪ್ರಸಾರವಾಗ್ತಾ ಇದೆ, ಕೇಳಿ ಬನ್ನಿ.

0: ಸರಿ, ಹಾಗಿದ್ರೆ ತಡ ಮಾಡೋದು ಬೇಡ. ನಮ್ಮ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
1: ಹಾ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಸಂಗೀತ ಕಲಾವಿದ ಕೊಡಗಿನ ಮಾಧವ ಚೆಂಬು ಮಾತಾಡ್ತಿರೋದು.
0: ಮಾಧವ ಚೆಂಬು.
1: ಹೌದು ಮೇಡಮ್.
0: ಹೇಗಿದ್ದೀರಿ ಸರ್?
1: ಓ, ನಿಮ್ಮೆಲ್ಲರ ಆಶೀರ್ವಾದ.

0: ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಹೇಗಿದ್ದೀರಿ ಸರಸ್ವತಿ ಅವರು?
1: ಚೆನ್ನಾಗಿದ್ದೆ ಮೇಡಮ್. ನೀವು ಶಕುಂತಲಾ ಮೇಡಮ್ಗೆ ಎಲ್ಲಾ ಸಿಬ್ಬಂದಿ ಅವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು ತಮಗೂ ಕೂಡ.
1: ಥ್ಯಾಂಕ್ ಯು ಮೇಡಮ್.
0: ಮೊದಲನೇದಾಗಿ ನಿಮ್ಮ ಇಷ್ಟದ ಹಾಡು ಯಾವುದು?
1: ನನಗೆ ಭಜರಂಗಿ ಚಿತ್ರದಿಂದ ಮೇಡಮ್ ನಂದ ನಂದ ಕೃಷ್ಣ ಅಂತಲ್ಲ ಶ್ರೀಕೃಷ್ಣ ಅಂತ.
0: ಖಂಡಿತ ಆ ಹಾಡನ್ನ ಪ್ರಸಾರ ಮಾಡ್ತೀನಿ. ಯಾಕಿಷ್ಟ?
1: ನನಗೆ ಕೃಷ್ಣಾಷ್ಟಮಿ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಕೃಷ್ಣನಲ್ಲಿ ತುಂಬಾ ಪ್ರೀತಿ ನನಗೆ.
0: ಆಚರಣೆ ಮಾಡ್ತೀರಿ ಹಾಗಿದ್ರೆ?
1: ಆಚರಣೆ ಮಾಡ್ತೀನಿ ಮೇಡಮ್. ಸಣ್ಣ ಮಗು ಅದು ಕೃಷ್ಣ ಸಾಕಿದ್ರೆ ಅವರು ಬರುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಹೌದೌದು, ಛದ್ಮವೇಷವನ್ನೆಲ್ಲ ಹಾಕಿ ಇವತ್ತು ಆಚರಣೆ ಮಾಡಲಾಗುತ್ತೆ ಅಲ್ವಾ?
1: ಹೌದು, ದೇವಸ್ಥಾನದಲ್ಲಿ ಎಲ್ಲ ಮೊಸರು ಕುಡಿಕೆ ಮತ್ತೆ ಮಕ್ಕಳ ಕಾರ್ಯಕ್ರಮ ಉಂಟು ಕೃಷ್ಣವೇಷ ಹಾಕಿ ಮೇಡಮ್.
0: ಹೌದೌದು, ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಬೆಳಗ್ಗಿನಿಂದ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರಾ?
1: ಕೇಳ್ತೇವೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಎಲ್ಲಾ ಕಾರ್ಯಕ್ರಮಗಳು ಒಳ್ಳೇದು ಬರ್ತದೆ ಮೇಡಮ್.
0: ನಿಮ್ಗೆ ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ?
1: ನನಗೆ ನನ್ನದೇ ಹಾಡು ಇಷ್ಟ, ಮತ್ತೆ ಇದು ಪ್ರಚಲಿತ ಇಷ್ಟ, ಮತ್ತೆ
0: ಪ್ರಚಲಿತ ಕೂಡ ಕೇಳ್ತೀರಿ?
1: ವ್ಯಕ್ತಿ ವಿಶೇಷ ಇಷ್ಟ, ಚಿತ್ರಕಾವ್ಯದ ಇಷ್ಟ, ಎಲ್ಲ ಕೃಷಿಯದ್ದು ಇಷ್ಟ ಮೇಡಮ್. ಮತ್ತೆ ಕ್ರೀಡೆಯದ್ದು ಇಷ್ಟ.
0: ಯಾವುದು?
1: ಕ್ರೀಡೆ
0: ಕ್ರೀಡೆದು? ಓಕೆ, ಅದು ಕೂಡ ಇಷ್ಟ ಆಗುತ್ತೆ.
1: ಇಷ್ಟ ಆಗ್ತದೆ ಮೇಡಮ್. ಅದನ್ನು ಕೇಳೋದು ಇನ್ನೊಂದು ಮೂಡು ಬದ್ದೆ ಅವರು ಮಾಡ್ತಾರೆ, ಅದು ಸಹ ಇಷ್ಟ. ಮತ್ತೆ ಇದು ಸೈನಿಕರ ಒಂದು ಕಾರ್ಯಕ್ರಮ ಮಾಡ್ತೀರಿ ಮೇಡಮ್, ಅದು ತುಂಬಾ ಖುಷಿ ಮೇಡಮ್.
0: ಹೌದೌದು,
1: ಕಾರ್ಯಕ್ರಮ ಅಂದ್ರೆ ಎಲ್ಲ ಕಾರ್ಯಕ್ರಮವೂ ಇಷ್ಟವೇ ಮೇಡಮ್.
0: ಎಲ್ಲವೂ ಇಷ್ಟ ಆಗುತ್ತೆ ಅಲ್ವಾ?
1: ಮನಸ್ಸಿಗೆ
0: ಮಾಹಿತಿ ಮನೋರಂಜನೆ ಎರಡು ಸಿಗ್ಬೇಕು ನಮ್ಮ ಕೇಳುಗರಿಗೆ ಅಲ್ವಾ?
1: ಎಲ್ಲ ಸಿಗ್ತದೆ ಮೇಡಮ್. ಈಗ ಶ್ರೋತೃಗಳಿಗೆ ಕರೆ ಸಿಕ್ಕವರಿಗೆ ಪುಣ್ಯ ಅವರದ್ದು, ಆದ್ರೆ ಎಲ್ಲ ಕಾರ್ಯಕ್ರಮ ಕರೆ ಸಿಗ್ತದೆ, ಪ್ರಯತ್ನ ಮಾಡಿದ್ರೆ ಸಿಗ್ತದೆ ಮೇಡಮ್.
0: ಖಂಡಿತ ಪ್ರಯತ್ನ ಪಡ್ತಾ ಇರ್ಬೇಕು ಅಂತ ಹೇಳ್ತೀರಿ.
1: ಅಂತ್ಯಸರಿಯಲ್ಲಿ ಉಂಟು ಎಲ್ಲಾ ಕಾರ್ಯಕ್ರಮಗಳು. ಈಗ ಶಕುಂತಲಾ ಮೇಡಮ್ ಪುನಃ ಚಿತ್ರಾನ್ನ ಮಾಡಿದ್ದಾರೆ ಮೇಡಮ್, ಅದು ತುಂಬಾ ಖುಷಿ ಆಗ್ತದೆ.
0: ಹೌದು, ಇದನ್ನೆಲ್ಲವೂ ಕೂಡ ನೀವೆಲ್ಲರೂ ಬಳಸ್ಕೊಳ್ಬೇಕು ಕಾರ್ಯಕ್ರಮಗಳನ್ನ, ಸರಿನಾ?
1: ಹೌದು ಮೇಡಮ್. ಒಳ್ಳೇದು ಕಾರ್ಯಕ್ರಮ ನೋಡಿ ಅವರು ಅಂತ್ಯಾಕ್ಷರಿ ಮಾಡಿದ್ರು, ನನ್ನದೇ ಹಾಡು ಮಾಡಿದ್ರು, ನನಗೆ ತುಂಬಾ ಖುಷಿ. ಬೋರ್ ಆಗಿಕೊಂಡು ಸ್ವಲ್ಪ ಇತ್ತು, ಆದ್ರೆ ಈಗ ಎಲ್ಲ ನೋಡಿ ಮತ್ತೆ ನೀವು ಅಪ್ರಿಷಿಯೇಟ್ ಆಗ್ತೀರ, ಅದನ್ನು ಕೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್.
0: ಸಾಧಾರಣವಾಗಿ ಸಂಜೆ 5ವರೆಗೆ ನೀವು ಚಿತ್ರಕಾವೇರಿಗೆ ಓಡಿ ಬಂದು ಕರೆ ಮಾಡ್ತಾ ಇದ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು?
1: ಅದ್ನೇ ನನಗೆ ತುಂಬಾ ಇಷ್ಟ. ಎಲ್ಲಾ ಕಾರ್ಯಕ್ರಮವನ್ನು ಕೇಳ್ತೇವೆ ಅಲ್ಲಿಲ್ಲ, ಮತ್ತೆ ಅವರು ಕೇಳ್ತಾರೆ ಮೇಡಮ್, ಅವರು ಮೇಡಮ್ ಸಹ ಕರೆ ಮಾಡಿ ಕೊಡ್ತಾರೆ ನಂಗೆ. ಹಾಗೆ ನನಗೆ ತುಂಬಾ ಇಷ್ಟ.
0: ಸರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ.
1: ಕೇಳ್ತಾರೆ ಮೇಡಮ್, ಇಲ್ಲಿ 40 ಎಕರೆ ಜಾಗದವರು ಒಬ್ರು ಶುಭಶ್ರೀ ಇದ್ದಾರೆ, ಅವ್ರು ಹೇಳ್ತಾರೆ ಒಳ್ಳೆ ಕಾರ್ಯಕ್ರಮ, ಯಾರನ್ನು ದೂರ್ಲಿಕ್ಕೆ ಬಿಡುವುದಿಲ್ಲ ಅವರು, ಅದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ.
0: ಹೌದೌದು, ಯಾರ ಮನಸ್ಸಿಗೂ ನಾವು ನೋವು ಮಾಡಬಾರ್ದು ಅಲ್ವಾ?
1: ಮಾಡಬಾರ್ದು ಅಂತ ಹೇಳಿದ್ರು ಅವರು. ಅವರು ಕೇಳಿಕೊಂಡಿದ್ದಾರೆ ಮೇಡಮ್, ಅವ್ರು ಹೇಳ್ತಾರೆ ನೀವು ಕರೆ ಮಾಡಿ ನಾವು ಎಲ್ಲ ಕೇಳ್ತೇವೆ ತೋಟದಲ್ಲಿ ಎಲ್ಲ ಅಂತ ಹೇಳ್ತಾರೆ.
0: ಸರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಸರಸ್ವತಿ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.
0: ಹಾಗೆ ಸರಸ್ವತಿಯವರು ಕೇಳಿದಂತಹ ಭಜರಂಗಿ ಚಿತ್ರದ ಗೀತೆ ಇದೀಗ.

0: ಒಂದು ಸುಂದರ ಗೀತೆಯ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನನ್ನೆದೆಯ ಹಾಡು. ನೋಡೋಣ ನಮ್ಮ ಮುಂದಿನ ಕಾಲರ್. ಹಲೋ
1: ಹಲೋ, ನಮಸ್ತೆ ಮ್ಯಾಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು? ಸೌಮ್ಯ.
1: ಹೌದು ಮ್ಯಾಮ್.
0: ಸೌಮ್ಯ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಬನ್ನಿಕುಪ್ಪೆ ಮೂಡ್ಲು ಪಕ್ಕಲಿಂದ.
0: ಓಕೆ, ಸೌಮ್ಯ ಅವರೇ ಏನ್ ಮಾಡ್ಕೊಂಡಿರೋದು? ಹೌದಾ, ಸರಿ. ಯಾವ ಚಿತ್ರದ ಗೀತೆ ಬೇಕಿತ್ತು ತಮಗೆ? ಖಂಡಿತ. ಯಾಕಾಗಿ ಈ ಹಾಡು ಇಷ್ಟ ನಿಮಗೆ?
1: ತುಂಬಾ ಚೆನ್ನಾಗಿದೆ, ಸಾಹಿತ್ಯ ಎಲ್ಲ ಮೆಲೋಡಿ ಆಗಿದೆ.
0: ಹ್ಮ್ ಹ್ಮ್.

0: ಹಾಡುಗಳೆಲ್ಲ ಕೇಳ್ತಾ ಇರ್ತೀರಾ ಯಾವಾಗ್ಲೂ?
1: ಹೌದು ಮ್ಯಾಮ್.
0: ಹಾಡಾಡೋ ಅಭ್ಯಾಸ ಕೂಡ ಇದೆಯಾ?
1: ಹೌದು ಮ್ಯಾಮ್.
0: ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ?
1: ಒಂದು ಸಲ ಮಾಡಿದ್ದೆ ಮ್ಯಾಮ್.
0: ಕರೆ ಸಿಗ್ಲಿಲ್ವಾ?
1: ಸಿಕ್ಕಿತು ಮ್ಯಾಮ್.
0: ಹಾಡು ಹೇಳಿದ್ರಿ ಆಗ.
1: ಹೌದು ಮ್ಯಾಮ್.
0: ಮತ್ತೆ ಕೂಡ ನೀವು ಟ್ರೈ ಮಾಡ್ತಾ ಇರಿ, ಸರಿನಾ?
1: ಓಕೆ.
0: ನಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಾ ಅಲ್ವಾ?
1: ಹೌದು ಮ್ಯಾಮ್, ಕೇಳ್ತಾ ಇರ್ತೀನಿ.
0: ಯಾವ ಯಾವ ಸಮಯದಲ್ಲೆಲ್ಲ ಕೇಳ್ತಾ ಇರ್ತೀರಾ ಹೆಚ್ಚಾಗಿ?
1: ಸಂಜೆ 4 ಗಂಟೆಯಿಂದ ಕೇಳ್ತೀನಿ ಮ್ಯಾಮ್.
0: 4 ಗಂಟೆಯಿಂದ ಕೇಳ್ತಾ ಇರ್ತೀರಾ.
1: ಹೌದು ಮ್ಯಾಮ್.
0: ಎಲ್ಲ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗತ್ತಾ?
1: ಹೌದು ಮ್ಯಾಮ್, ಇಷ್ಟ ಆಗುತ್ತೆ.
0: ಚಿತ್ರಕಾವೇರಿಗೂ ಕೂಡ ಕರೆ ಮಾಡಿದ್ದೀರಾ?
1: ಹೌದು ಮ್ಯಾಮ್, ಮಾಡಿದ್ದೀನಿ.
0: ಮಾಡಿದ್ದೀರಾ, ತುಂಬ ಖುಷಿಯಾಯಿತು. ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ, ಸರಿನಾ?
1: ಓಕೆ ಮ್ಯಾಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಮ್ಯಾಮ್.
0: ಸೌಮ್ಯ ಅವರು ಶಾಂಭವಿ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಇದೀಗ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಬರೋಣ.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ ಅಲ್ಲವೇ?

0: ಕೆಟ್ಟ ತಂದೆ ತಾಯಿಗಳ ಚಿತ್ತವನ್ನೊಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಕೆಟ್ಟ ತಂದೆ ತಾಯಿಗಳ ಚಿತ್ತವನ್ನೊಯಿಸಿ ಎನ್ನುವ ದಾಸಶ್ರೇಷ್ಠರ ಕೀರ್ತನೆಯ ಸಾಲುಗಳು.
1: ಮತ್ತೊಮ್ಮೆ ಸ್ವಾಗತ. ಇದು ನೀವು ಕೇಳ್ತಿದ್ದೀರಾ ಕಾರ್ಯಕ್ರಮ ನನ್ನೆದೆಯ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827222858 ಅಥವಾ 2281299. ಹಾಗಿದ್ರೆ ತಡ ಮಾಡದೆ ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ಕೇಳೋಣ. ಹಲೋ, ಹಲೋ, ಹಲೋ, ಯಾರು ಮಾತನಾಡ್ತಿರೋದು? ಹಲೋ, ಅವರಿಗೆ ಕರೆ ಸಿಗಲಿಲ್ಲ ಅಂತ ಅನ್ಕೊಳ್ತೀನಿ. ಹಾಗೆ ನೀವು ಕೂಡ ಕರೆ ಮಾಡಬಹುದು ಶ್ರೋತೃಗಳೇ. ನಮ್ಮ ದೂರವಾಣಿ ಸಂಖ್ಯೆ 0827222858. ಸರಿ, ಹಾಗಿದ್ರೆ ಮುಂದೆ ಯಾರು ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನಮಸ್ತೆ ಮೇಡಮ್,
1: ಯಾರು ಮಾತಾಡ್ತಿದ್ದೀರಿ?
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ.
1: ರಾಮಣ್ಣ, ರಾಮಣ್ಣ ಅವರೇ ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
1: ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ.
2: ಓಕೆ, ನಿಮಗೆ ಮತ್ತು ನಮ್ಮ ಆಕಾಶವಾಣಿ ಎಲ್ಲರಿಗೂ ಕೃಷ್ಣಾಷ್ಟಮಿಯ ಶುಭಾಶಯಗಳು.
1: ತಮಗೂ ಕೂಡ. ರಾಮಣ್ಣ ಅವರೇ, ಯಾವ ಚಿತ್ರದ ಗೀತೆ ಬೇಕಿತ್ತು?
2: ನನಗೆ ದೇವರ ದುಡ್ಡು ಫಿಲ್ಮ್ ಅಲ್ಲಿ ಮೇಡಮ್.
1: ದೇವರ ದುಡ್ಡು?
2: ಹೌದು, ಶ್ರೀ ಕೃಷ್ಣ ಅಂತ. ನಾನೇ ಎಂಬ ಭಾವ ನಾಶವಾಯಿತು.
1: ಸರಿ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇನೆ. ಯಾಕಾಗಿ ಈ ಗೀತೆ?
2: ಇತ್ತು ಕೃಷ್ಣಾಷ್ಟಮಿ ಅಲ್ಲ ಮೇಡಮ್, ಕೃಷ್ಣ ದೇವರಿಗೆ ಒಂದು ಒಳ್ಳೆಯ ಗಾನವನ್ನು
1: ಈ ಗೀತೆಯ ಮೂಲಕ ನಾವು ನೆನಪಿಸಿಕೊಳ್ವಾ ಅಂತನಾ?
2: ಹೌದೌದು, ಹೌದು ಮೇಡಮ್, ನಾನು ರೇಡಿಯೋದಲ್ಲಿ ಎಲ್ಲ ಅದೇ ಕೇಳುದು. ನನ್ನ ಮೆಚ್ಚಿನ ಹವ್ಯಾಸ ಆಕಾಶವಾಣಿ ಮಂಗಳೂರು ಮತ್ತು ಮಡಿಕೇರಿ,
1: ಎರಡನ್ನು ಕೇಳ್ತಾ ಇರ್ತೀರಿ?
2: ಎರಡನ್ನು ಕೇಳ್ತಾ ಇದ್ದೀನಿ.
1: ಸಮಯ ಸಿಕ್ಕಾಗಿಲ್ಲ, ಆಕಾಶವಾಣಿ ನಿಮ್ಮ ಒಂದು ಗೆಳೆಯ ಅಂತ ಹೇಳ್ಬೋದಲ್ವಾ?
2: ಆಕಾಶವಾಣಿಯೇ ನಮ್ಮ ಗೆಳೆಯ ಮೇಡಮ್, ನಾವು ಮನೆಯಲ್ಲೇ ಕೂತ್ಕೊಂಡು ನನ್ನ ಆಕಾಶವಾಣಿಯೇ ನನ್ನ ಮೆಚ್ಚಿನ ಸಂಗಾತಿ ಮೇಡಮ್.
1: ಯಾವ ಕಾರ್ಯಕ್ರಮ ತುಂಬಾ ಕೇಳ್ತೀರಿ ಅಂದ್ರೆ ಈ ಕಾರ್ಯಕ್ರಮ ನಾನು ಕೇಳದೆ ಇರೋದೇ ಇಲ್ಲ, ತಪ್ಪಿಸೋದೇ ಇಲ್ಲ ಅಂತ?
2: ಹೌದು, ನಾನು ಚಿತ್ರಕಾವೇರಿ ಮೇಡಮ್.
1: ಚಿತ್ರಕಾವೇರಿ ಕೇಳೇ ಕೇಳ್ತೀರಿ?
2: ಹೌದು, ಅಂತ್ಯಾಕ್ಷರಿ ಮತ್ತು ಶನಿವಾರ ಯಕ್ಷಗಾನ ಬರುತ್ತಲ್ಲ,
1: ಅದು ಕೂಡ ಕೇಳ್ತೀರಿ?
2: ಹೌದೌದು, ಅದು ಕೂಡ ಕೇಳ್ತೀನಿ,
1: ಅದೆಲ್ಲ ತುಂಬಾ ಇಷ್ಟ.
2: ಮಂಗಳೂರಲ್ಲಿ ಶುಕ್ರವಾರ ಯಕ್ಷಗಾನ, ಮಡಿಕೇರಿಯಲ್ಲಿ ಶನಿವಾರ ಬರುತ್ತಲ್ಲ ಮೇಡಮ್?
1: ಹೌದೌದು, ನಮ್ಮ ಪ್ರಿಯ ಕೇಳುಗರಿಗಾಗಿನೇ ಒಂದು ದಿನ ಆಚೆ ಈಚೆ ಇದೆ ಅಲ್ವಾ?
2: ಓಕೆ ಮೇಡಮ್, ಹೌದು,
1: ಎರಡು ಕಡೆ ಕೂಡ ನೀವು ಕೇಳಲಿ ಅಂತ.
2: ಹೌದೌದು ಮೇಡಮ್.
1: ಇವತ್ತಿನ ದಿನ ಹೇಗಿತ್ತು ರಾಮಣ್ಣ ಅವರೇ?
2: ಇವತ್ತಿನ ದಿನ ಕೃಷ್ಣಾಷ್ಟಮಿ ಅಲ್ಲ ಮೇಡಮ್, ನಾವು ಚಾವೆಲ್ಲ ಕುಡಿದಿದ್ದೇವೆ.
1: ಓಹೋ,
2: ಹೌದೌದು, ಟೀ ನಮ್ಗೆ.
1: ಹೌದಾ,
2: ಮತ್ತೆ ಶಕುಂತಲಾ ಮೇಡಮ್ ಮತ್ತು ನಮ್ಮ ಆಕಾಶವಾಣಿ ಎಲ್ಲರದು ಕಾರ್ಯಕ್ರಮ ಒಳ್ಳೇದು ಬರ್ತದೆ ಮೇಡಮ್.
1: ನೀವೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಕಾರ್ಯಕ್ರಮ ಅಲ್ವಾ?
2: ಹೌದು, ನಮ್ಮ ಬೇಜಾರಿಗಾಗಿ, ನಮ್ಗೆ ಮನೆಯಲ್ಲಿ ಬೇಜಾರಿಗಾಗಿ ಆಪ್ ಅಲ್ಲಿ ನಾನು ರೇಡಿಯೋ ಕೇಳುದು ಮೇಡಮ್.
1: ಓಹೋಹೋ, ಆಪ್ ಅಲ್ಲಿ ಕೇಳ್ತಾ ಇರ್ತೀರಿ?
2: ಆಪ್ ಅಲ್ಲಿ ಕೇಳುದು.
1: ತುಂಬಾ ಖುಷಿ ಆಯ್ತು. ಇದೇ ರೀತಿ ನೀವು ಕೇಳ್ತಾ ಇರ್ಬೇಕು ನಮ್ಗೆ, ಕಾರ್ಯಕ್ರಮಗಳ ಮೂಲಕ ನೀವು ಕರೆ ಕೂಡ ಮಾಡ್ತಾ ಇರ್ಬೇಕು.
2: ಹೌದೌದು ಮೇಡಮ್, ನನ್ನದೇ ಹಾಡಿಗೆ ಫಸ್ಟ್ ಕರೆ ಮಾಡಿದ್ ಮೇಡಮ್.
1: ಓ, ಇದೇ ಮೊದಲನೇ ಬಾರಿಗಾ?

0: ನನ್ನೇ ದೇ ಹಾಡು ಇದೇ ಮೊದಲನೇ ಬಾರಿ.
1: ಓಹೋ, ಖುಷಿ ಆಯ್ತು ಅಲ್ವಾ ಹಾಗಿದ್ರೆ?
0: ಹೌದು, ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಈ
1: ಖಂಡಿತ,
0: ಕೃಷ್ಣ
1: ನಾನು ಕೂಡ
0: ಅಷ್ಟಮಿಗೆ ನನಗೆ
1: ಅಂತ್ಯಾಕ್ಷರಿಲಿ ನಿಮ್ಮ ಹಾಡು ಕೇಳೋದಕ್ಕೆ ಕಾಯ್ತಾ ಇರ್ತೀವಿ, ಕರೆ ಮಾಡಿ.
0: ಓಕೆ ಮೇಡಮ್, ಓಕೆ ಮೇಡಮ್. ಅಂತ್ಯಾಕ್ಷರಿಗೆ ಕಾಲ್ ಮಾಡಿದ್ದೇವೆ, ಮಾಡಿದ್ದೇನೆ.
1: ಮಾಡ್ತಾ ಇರ್ತೀರಿ, ಹಾಡು ಹೇಳ್ತಾ
0: ಈ
1: ಇರ್ತೀರಿ ಅಲ್ವಾ?
0: ಕೃಷ್ಣಾಷ್ಟಮಿಗೆ ನನ್ನೆದೆಯ ಹಾಡಿನಲ್ಲಿ ಮೊದಲ ಕರೆ ಸಿಕ್ಕಿತ್ತು ಮೇಡಮ್ ನನಗೆ.
1: ಅದಕ್ಕೆ ಇವತ್ತು ಡಬಲ್ ಖುಷಿ.
0: ಹೌದು, ಡಬಲ್ ಖುಷಿ ನನಗೆ.
1: ಸರಿ ರಾಮಣ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ.
0: ಓಕೆ ಮೇಡಮ್, ಥ್ಯಾಂಕ್ಸ್. ಓಕೆ
1: ನಮಸ್ಕಾರ.
0: ಓಕೆ ಓಕೆ.
1: ರಾಮಣ್ಣ ಅವರು ಕೇಳಿದಂತಹ ಚಿತ್ರಗೀತೆ ಬರ್ತಾ ಇದೆ, ಕೇಳಿ ಬರೋಣ.

0: ನನ್ನಿಧಿಯ ಹಾಡು ಕಾರ್ಯಕ್ರಮದ ಮುಂದಿನ ಕಾಲರ್ ಕೇಳೋಣ. ಹಲೋ.
1: ಹಲೋ, ನಮಸ್ಕಾರ ಮೇಡಮ್. ನಾನು ಸಕಲೇಶ್ಪುರದಿಂದ ಗಿರಿಜಾ ಮೇಡಮ್.
0: ಸಕಲೇಶ್ಪುರದಿಂದ ಗಿರಿಜಾ. ಗಿರಿಜಾ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ವಿ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಯಾಕೆಂದ್ರೆ ನಿಮ್ಮ ಮಡಿಕೇರಿ ಆಕಾಶವಾಣಿ ಎಷ್ಟು ತಾಳ್ಮೆಯಿಂದ ಕೇಳೋದರನ್ನ ತುಂಬಾ ಸಮಾಧಾನವಾಗಿ ಮಾತಾಡ್ತೀರಾ ಮೇಡಮ್.
0: ಹೌದು, ನೀವೆಲ್ಲರೂ ಕೂಡ ನಮ್ಮ ಮನೆಯವರೇ ಅಲ್ವಾ?
1: ತುಂಬಾ ಖುಷಿ ಆಗುತ್ತೆ ಅಲ್ವಾ.
0: ಹೌದು,
1: ಇನ್ನು ಮಾತಾಡ್ತೀರ, ನಾ ಮಾತಾಡ್ತಾ ಲೈನ್ ಸಿಗದೆ ಅಯ್ಯೋ ಮಿಸ್ ಆಗ್ಬಿಡುತ್ತಲ್ಲಪ್ಪ, ಅವ್ರ ಹತ್ರ ಮಾತಾಡ್ಲೇ ಇಲ್ವಲ್ಲ ಅನ್ಸಿರುತ್ತೆ ನಮ್ಗೆ.
0: ನಮಗೂ ಕೂಡ ತುಂಬಾ ಬೇಜಾರಾಗುತ್ತೆ, ಕಾಲರ್ಸ್ ಜೊತೆ ಹೆಚ್ಚು ಹೆಚ್ಚು ಮಾತಾಡಬೇಕು ಅನ್ನೋದೇ ನಮ್ಮ ಆಸೆ ಕೂಡ.
1: ಅಲ್ವಾ? ಹೌದು ಮೇಡಮ್.
0: ಗಿರಿಜಾ ಅವರು ಏನ್ ಮಾಡ್ಕೊಂಡಿರೋದು?
1: ನಾವು ರೈತರ ಕುಟುಂಬ ಮೇಡಮ್.
0: ಓ, ರೈತರು, ನಮ್ಮ ಅನ್ನದಾತರು ಅಲ್ವಾ?
1: ಹೌದು ಮೇಡಮ್.
0: ಹೇಳಿ, ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ?
1: ಒಬ್ಬ ರೈತ ಬೆಳೆದಿದ್ದನ್ನ ಒಬ್ಬ ಎಲ್ ತಿಂತಾನೆ ಮೇಡಮ್, ಎಷ್ಟೋ ಜನಕ್ಕೆ ಅನ್ನ ಕೊಡ್ತಾನೆ ಅಲ್ವಾ.
0: ಹೌದೌದು.
1: ಅದರಿಂದ ಒಂದು ಸೈನ್ಯಲ್ಲಿರೋರನ್ನ ಸೈನಿಕ ನನ್ನಂದು ಒಂದು ಇದೆ ಮೇಡಮ್. ಬೆಳಗಾಗೆದ್ದು ಹಾಸಿಗೆಯಲ್ಲಿ ಮಲಗಿದಾಗ ತಂದೆ ತಾಯಿನ ನೆನಪ್ ಮಾಡ್ಕೊಂಡು ಹೇಳ್ಬೇಕು ಮೇಡಮ್.
0: ಹೌದು.
1: ಮಧ್ಯಾಹ್ನ ಊಟ ಬಡಿಸ್ಕೊಂಡು ಒಬ್ಬ ರೈತನ ನೆನೆಸ್ಕೊಂಡು ಊಟ ಮಾಡ್ಬೇಕು ಮೇಡಮ್. ರಾತ್ರಿ ಮಲ್ಕೊಳ್ಳುವಾಗ ಮಿಲಿಟರಿ ಇರೋ ಸೈನಿಕರನ್ನ ನೆನೆಸ್ಕೊಂಡು ನೀವು ಕಷ್ಟ ಗಡಿ ಕಾಯ್ತಾ ಇದ್ದೀರಾ, ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತೀವಿ ಅಂತ ನೆನೆಸ್ಕೊಂಡು ಮಲ್ಕೋಬೇಕು ಮೇಡಮ್.
0: ನಿಜ, ತುಂಬಾ ಒಂದು ಅದ್ಭುತವಾದಂತ ಮಾತನ್ನೇ ಹೇಳಿದ್ರಿ ನೀವು. ತುಂಬಾ ಅರ್ಥಪೂರ್ಣವಾದಂತ ಮಾತು. ಪ್ರತಿಯೊಬ್ಬರು ಕೂಡ ಇದನ್ನ ನಾವು ಪಾಲಿಸಬೇಕು.
1: ಪಾಲಿಸ್ಬೇಕು ಅಂತ.
0: ಹೌದೌದು.
1: ಅವ್ರಿಗೆ ನಾವು ಇಷ್ಟು ಚಿಂತೆಯಿಂದ ನಿದ್ದೆ ಮಾಡ್ತೀವಿ ನೋಡಿ.
0: ಹೌದೌದು, ಅವರಿರೋದ್ರಿಂದನೇ ನಾವು ನಾಳೆ ದಿನ ಬೆಳಗ್ಗೆ ನೋಡ್ತಾ ಇರುವಂತದ್ದು.
1: ಎಲ್ಲಿಂದ ಸಾಧ್ಯ?
0: ಯಾವುದು ಸಾಧ್ಯ ಇರ್ತಿರ್ಲಿಲ್ಲ. ನಮ್ಮ ಯೋಧರು, ರೈತರು, ಇವರಿಂದಲೇ ನಾವೆಲ್ಲರೂ ಕೂಡ.
1: ಏನೇ ಮಾಡಿದ್ರು ಅನ್ನನೇ ತಿನ್ಬೇಕು. ಚಿನ್ನ ತಿನ್ನಕ್ಕಾಗುತ್ತಾ? ಎಷ್ಟೇ ಚಿನ್ನ ಮಾಡಿದ್ರು ಏನಂತೆ, ಅನ್ನನೇ ಬೇಕು ಮೇಡಮ್.
0: ನಿಜ,
1: ರೈತನಿಗೆ ಮೊದಲಂತೆ ಆದ್ಯತೆ ಕೊಡಬೇಕಲ್ವಾ?
0: ಹೌದೌದು, ಖಂಡಿತ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಗಿರಿಜಾ ಅವರೇ. ಯಾವ ಯಾವ ಚಿತ್ರದ ಗೀತೆ ಬೇಕಿತ್ತು?
1: ನನಗೆ ಸರ್ವಮಂಗಲ ಚಿತ್ರದಿಂದ ಉಂಡಾಡಬಹುದು ಓಡಿ ಬಾ ಏನಪ್ಪ ಅಂತ, ಅದು ಇವತ್ತು ಕೃಷ್ಣಾಷ್ಟಮಿ ಅಲ್ವಾ. ಬೆಳಗ್ಗೆ ನಾವು ಕೃಷ್ಣಂಗೆ ಅಭಿಷೇಕ ಎಲ್ಲ ಪೂಜೆ ಎಲ್ಲ ಮಾಡ್ತೀವಿ ಅಂದ್ರೆ, ಇವತ್ತು ಅಡಿಗೆ ಮಾಡಲ್ಲ, ಎಲ್ಲ ಅವಲಕ್ಕಿಲ ಎಲ್ಲಾ ತರಾನು ಮಾಡ್ತೀವಿ. ಆಮೇಲೆ ಸಾಯಂಕಾಲ ಕೃಷ್ಣನ್ ಪೂಜೆ ಮಾಡಿ ಮತ್ತೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರೆದು ಸಿಹಿ ತಿಂಡಿ ಹಚ್ಚುತ್ತೀವಿ. ಆ ಮಕ್ಕಳಲ್ಲೇ ನಾವು ಕೃಷ್ಣನ ಕಾಣ್ತೀವಿ ಮೇಡಮ್.
0: ತುಂಬಾ ಖುಷಿ ಆಯ್ತು, ನಾವು ಕೂಡ ಭಾಗಿ ಆಗ್ಬೋದಾಗಿದ್ರೆ ಅಲ್ವಾ.
1: ಬನ್ನಿ ಮೇಡಮ್. ಅವನ ಕೃಷ್ಣ ಕೊನೆಗೆ ತೊಟ್ಲಲ್ಲಿ ಕೃಷ್ಣದ ಬೊಂಬೆ ತೊಟ್ಲು ಇರುತ್ತಾರೆ ನಮ್ಮನೇಲಿ, ಅದನ್ನ ಕೃಷ್ಣನ ಇಟ್ಟು ತೂಗ್ತೀವಿ ಮೇಡಮ್.
0: ನೀವು ಹೇಳೋದನ್ನ ಕೇಳುವಾಗನೇ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ.
1: ನಿಜವಾಗ್ಲೂ ಅದೆಲ್ಲ ಅವ್ರವ್ರ ಮನೆ ಪದ್ಧತಿಗಳು ಸಂಪ್ರದಾಯ ಎಲ್ಲ ನಡೀತಿರುತ್ತೆ ಮೇಡಮ್, ಅದನ್ನ ಬಿಟ್ಟಿಲ್ಲ ನಾವು ಮಾಡ್ತೀವಿ. ಅಷ್ಟು ತುಂಬಾ ಅಂದ್ರೆ ಕೆಲವರು 60 ತರ ತಿಂಡಿ ಮಾಡ್ತಾರೆ ಮೇಡಮ್.
0: ಓ, 60 ರೀತಿಯಾದಂತದ್ದು.
1: 60 ರೀತಿ ಬಗೆ ಬಗೆಯಾಗಿ ಮಾಡ್ತೀರಾ? ಅದೇ ನಮ್ಗೆ ಅಷ್ಟು ಮಾಡೋಕ್ಕಾಗಿದ್ರೆ ಒಂದು 10-20 ತರ ಅವಲಕ್ಕಿಲಿ ಮಾಡುವಂತದ್ದು ಎಲ್ಲ ತರನು ಮಾಡ್ತೀವಿ.
0: ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು ಅಲ್ವಾ?
1: ಮಾಡ್ತೀವಿ ಮಾಡ್ತೀವಿ.
0: ತುಂಬಾ ಖುಷಿ ಆಯ್ತು, ನಿಮ್ಮ ಮನೆಯವರ ಎಲ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸಿ.
1: ನಿಮ್ಗೂ ಕೂಡ, ನಿಮ್ಗೂ ಆಕಾಶವಾಣಿಯವ್ರಿಗೆ ಮತ್ತೆ ಕೇಳುಗರಿಗೂ ಕೂಡ ಹೇಳಿದ್ದನ್ನ ಒಂದು ನೆಲೆಮನ ಪಾಲಿಸಿ ಅಂತ ಕೇಳ್ಕತೀನಿ ಮೇಡಮ್.
0: ಖಂಡಿತವಾಗ್ಲೂ ನಿಮ್ಮ ಮಾತು ನಮ್ಮ ಎಲ್ಲ ಪ್ರಿಯ ಕೇಳುಗರ ಮನ ಮುಟ್ಟಿದೆ ಅಂತ ನಾನು ತಿಳ್ಕೊಳ್ತೀನಿ. ಸರಿನಾ?
1: ಖಂಡಿತ ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗಿರಿಜಾ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ತುಂಬಾ ಧನ್ಯವಾದ ಮೇಡಮ್.
0: ಗಿರಿಜಾ ಅವರು ಕೇಳಿದಂತಹ ಸರ್ವಮಂಗಳ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಬನ್ನಿ.

0: ಒಂದು ಸುಂದರ ಗೀತೆಯ ಬಳಿಕ ಮತ್ತೊಮ್ಮೆ ಸ್ವಾಗತ. ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನನ್ನೆದೆಯ ಹಾಡು. ಹಾಗೆ ಈಗ ಸಮಯ 11:46. ಶ್ರೋತೃಗಳೇ, ನಮ್ಮ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ಕೇಳೋಣ. ಹಲೋ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸಾಲಿಗ್ರಾಮ ತಾಲೂಕಿನಿಂದ ಕುಮಾರೇಗೌಡ ಅಂತ.
0: ಸಾಲಿಗ್ರಾಮ ತಾಲೂಕಿನಿಂದ ಕುಮಾರೇಗೌಡ. ಹೇಗಿದ್ದೀರಿ ಕುಮಾರೇಗೌಡ ಅವರೇ?
1: ನೀವು ಹೆಂಗಿದ್ರೆ ಮೇಡಮ್? ಇವತ್ತು ಕೃಷ್ಣನ ಜನ್ಮದಿನ.
0: ಹೌದು,
1: ಎಲ್ಲರಿಗೂ ಶುಭಾಶಯಗಳು. ಆದ್ರೆ ಈ ಕೃಷ್ಣಂದ ಹಾಡು ಕೊಡು ಕೇಳಿದೆ ನಾನು, ಮೂರ್ನಾಲ್ಕು ಹಾಡು ಇದ್ರ ಹಾಕಿದ್ರಲ್ಲ.
0: ಹೌದೌದು,
1: ಅದಕ್ಕೋಸ್ಕರವಾಗಿ ನಾನು ಇವತ್ತು ರಾಜ್ಕುಮಾರ್ ಹಾಡಿರುವಂತದ್ದು ಒಂದು ಚಿತ್ರದ
0: ಗೀತೆಯನ್ನ
1: ಕೇಳ್ತಾ ಇದ್ದೆ.
0: ಯಾವ ಚಿತ್ರದ್ದು?
1: ಹಾವಿನ ಹೆಡೆ. ಅದರಲ್ಲಿ ಅಭಿನಯ ಮಾಡಿರೋದು ರಾಜ್ಕುಮಾರ್ ಹಾಡಿರೋದು. ಹೂವಿಂದ ಬರೆದ ಕಥೆಯ ಮುಳ್ಳಿಂದ ಬರೆದೆ ನಾನು ಅನ್ನೋದು.
0: ಖಂಡಿತ ಪ್ರಸಾರ ಮಾಡ್ತೀನಿ. ಹಾಡೇಳೋ ಅಭ್ಯಾಸ ಇದೆಯಾ?
1: ಇದು ಅದಕ್ಕಿಂತ ನನಗೆ ಏಕ ಅಭಿನಯ ಮಾಡಿದ್ರಲ್ಲಿ ಮಾತು
0: ಅದರಲ್ಲಿ ತುಂಬಾ ನಿಮಗೆ ಆಸಕ್ತಿ ಇದೆ ಏಕ ಪಾತ್ರ ಅಭಿನಯದಲ್ಲಿ.
1: ಹೌದೌದು, ಅದು ಮಾತಾಡ್ತೀನಿ ಸರ್ ಸ್ವಲ್ಪ.
0: ಯಾವ ರೀತಿಯೆಲ್ಲ ಮಾತನಾಡ್ತೀರಿ?
1: ಅದೇ ಕೆಲವು ಬಾಲಕೃಷ್ಣಂದು, ಆಮೇಲೆ ಅಂಬರೀಷ್ ಅವ್ರದ್ದು, ಆತರ ಎಲ್ಲ ಮನೇಲಿ ಕೂತ್ಕೊಂಡು ಜೋಕ್ಸ್ ಮಾಡ್ತಾ ಇರ್ತೀನಿ ನನ್ನೊಟ್ಟಿಗೆ ನಾನೇ.
0: ಹೌದಾ?
1: ಹೌದು.
0: ಈಗ ಸದ್ಯಕ್ಕೆ ಕೇಳುಗರಿಗಾಗಿ ಯಾರಿಗೋ ಯಾರ ತರ ಒಂದು ಮಾತನಾಡ್ತೀರಾ?
1: ಈಗ ಬಾಲಕೃಷ್ಣ ಮಾತಾಡೋಣ?
0: ಓ, ಮಾತಾಡಿ. ಈಗ ಇಷ್ಟೇ ಹೇಳಿದ್ರೆ ಸಾಕು, ನನಗೆ ಬೇಕಾಗಿರೋದು ಹಾವಿನ ಹೆಡೆ ಚಿತ್ರದ ಹೂವಿಂದ ಬರೆದ ಗೀತೆ ಅಂತ. ಅದೇ ಹೇಳಿ.
1: ಹಾಡನ್ನ ಹಾಡಬೇಕಾ?
0: ಬೇಡ ಬೇಡ, ಯಾವ್ದಾದ್ರೂ ಹೇಳಿ, ಅವರ ಧ್ವನಿಯಲ್ಲಿ ಹೇಳಿ ಸಾಕು.
1: ಇದು ಬಂಗಾರದ ಮನುಷ್ಯದ್ದು. ಹೇಳ್ತೀನಿ.
0: ಹೇಳಿ ಹೇಳಿ.
1: ಬನ್ನಿರ್ ರಾಜೀವಪ್ಪ, ರಾಜೀವಪ್ಪ, ನಿಮ್ ಬಾವ ತೀರ್ಕೊಂಡ್ಬಿಟ್ರಂತೆ, ನಾನು ಊರ್ನಾಗಿರ್ನಿಲ್ಲ, ಸತ್ಪುರುಷರಿಗೆ ಕಣಪ್ಪ ಅಂತ ದಿಢೀರಂತ ತಾವು ಬರೋದು ತಿಂದಂತ ನಮ್ಮ ಪಾರ್ವತಮ್ಮನವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ನನ್ನಿಂದಾಗಿ ಏನಾಗ್ಬೇಕಪ್ಪ? ರಜುಡತ್ತರಿ ಬೆಕ್ಕಡ ಬೆಕ್ಕಳು ಕೆಂಚುವ ಚಕ್ರಪಾಡಿ ಇವ್ರ ವಿದ್ಯಾಭ್ಯಾಸಕ್ಕೆ ಪುಸ್ತಕ ಪೆನ್ನು ಫೀಸ್ಗೆ 5 ರೂಪಾಯಿ ಹಣ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಕೊಡ್ತೀನಿ ಓದ್ಸು ರಾಜೀವಪ್ಪ, ಓದ್ಸಿ ಡಾಕ್ಟರ್ ಜಡ್ಜ್ ಮಾಡಿಸಿ ನಮ್ಮ ಹಳ್ಳಿಗೂ ಒಳ್ಳೆ ಹೆಸರು ಬರ್ಲಿ. ಆಯ್ತು ಮೇಡಮ್,
0: ತುಂಬಾ ಚೆನ್ನಾಗಿತ್ತು. ಕೇಳ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಸಮಯದ ಅಭಾವ ಇರೋದ್ರಿಂದ ನಾವು ಇಷ್ಟೇ ಮಾತನಾಡ್ಲಿಕ್ಕೆ ಆಗೋದಲ್ವಾ?
1: ಇರ್ಲಿ ಮೇಡಮ್.
0: ಸರಿ ಸರಿ, ನಿಮ್ಮ ಜೀವನಕ್ಕೂ ಕೂಡ ತುಂಬಾ ಇದಾಗ್ಲಿ ಅಂತ ಹೇಳ್ತೀನಿ ನಾನು, ಯಾಕಂದ್ರೆ ಒಳ್ಳೆಯ ಒಂದು ಧ್ವನಿಯನ್ನ ನೀವು ಇಟ್ಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತನಾಡಿ.
1: ಅದೇ ಇನ್ನೊಂದು ಸೆಂಟೆನ್ಸ್ ಅಂಬರೀಷ್ ಅವ್ರದ್ದು.

0: ಹೇಳಿ.
1: ವೆಲ್ಕಮ್ ವೆಲ್ಕಮ್ ಕನ್ವರ್ ಲಾಲ್ ವೆಲ್ಕಮ್. ಕುತ್ತೆ ಕನ್ವರ್ ದಹಿ ಕನ್ವರ್ ಲಾಲ್ ಬೋಲೋ ಕನ್ವರ್ ಲಾಲ್ ಬೋಲೋ.
0: ತುಂಬಾ ಚೆನ್ನಾಗಿ ಹೇಳಿದ್ರಿ ಕುಮಾರೇಗೌಡ ಅವರೇ, ಹೀಗೆ ಕಾರ್ಯಕ್ರಮಗಳಲ್ಲೆಲ್ಲದರಲ್ಲೂ ಭಾಗಿಯಾಗ್ತಾರಿ ಸರಿನಾ?
1: ಹೌದು ಹೌದು ಮೇಡಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ. ಕುಮಾರೇಗೌಡ ಅವರು ಕೇಳಿದಂತ ಹಾವಿನ ಹೆಡೆ ಚಿತ್ರದ ಗೀತೆ ಇದೀಗ.

0: ಕಾರ್ಯಕ್ರಮದ ಕೊನೆಯ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಮರಗೋಡಿನಿಂದ ರಾಧಾ ಡಾಲಿ ಮೇಡಮ್.
0: ಮರಗೋಡಿನಿಂದ ರಾಧಾ ಡಾಲಿ.
1: ಹೌದು ಮೇಡಮ್.
0: ಹೇಗಿದ್ದೀರಿ ರಾಧಾ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಯಾವ
1: ಎಲ್ಲರಿಗೂ
0: ಚಿತ್ರದ
1: ಸ್ವತಂತ್ರ
0: ಗೀತೆ
1: ಜನ್ಮಕ್ಕೆ
0: ಬೇಕಿತ್ತು?
1: ಪ್ರಯುಕ್ತ ಕರ್ನಾಟಕದ ಜನತೆಗೆ ಶುಭಾಶಯಗಳು ಮೇಡಮ್.
0: ಧನ್ಯವಾದಗಳು. ನಿಮಗೂ ಕೂಡ ಶುಭಾಶಯಗಳು.
1: ಆಯ್ತು ಮೇಡಮ್,
0: ರಾಧಾ ಅವರೇ,
1: ಥ್ಯಾಂಕ್ ಯು
0: ಯಾವ ಚಿತ್ರದ ಗೀತೆ ಬೇಕಿತ್ತು?
1: ಮೇಡಮ್. ಕರುಳೆನು ಕೂಡಿ ಚಿತ್ರದಲ್ಲಿ ಮೇಡಮ್.
0: ಹ್ಮ್.
1: ಕೃಷ್ಣ ಕೃಷ್ಣ ಎಲ್ಲಿಗೆ ಹೋದೆಯೇ, ತಾಯಿಯ ಹಾಡಿದೆ ಮೇಡಮ್. ಆ ಗೀತೆ ಪ್ರಸ್ತುತ ಮಾಡಿ ಮೇಡಮ್.
0: ಖಂಡಿತ ನೀವೇ ಹಾಡ್ ಬಿಡ್ತಿದ್ರಾ ಅಂತ ಪೂರ್ತಿ. ಈ ಹಾಡನ್ನ ಖಂಡಿತ,
1: ತುಂಬಾ ಇಷ್ಟ ಮೇಡಮ್.
0: ಈ ಹಾಡು ತುಂಬಾ
1: ಸಂಗೀತ
0: ಇಷ್ಟನಾ?
1: ಮೇಡಮ್.
0: ಓಕೆ, ಎಲ್ಲ ಹಾಡುಗಳು ಇಷ್ಟ ಆಗುತ್ತೆ, ಆದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ
1: ಎಲ್ಲ
0: ಹಾಡು
1: ಹಾಡುಗಳು
0: ಕೇಳ್ತಾ ಇದ್ದೀರಾ?
1: ಎಲ್ಲ ಹಾಡುಗಳು, ಭಾವಗೀತೆ, ಜನಪದ ಗೀತೆ, ಭಕ್ತಿ ಗೀತೆ, ಎಲ್ಲ.
0: ಸರಿ, ನಮ್ಮ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇದ್ದೀನಿ. ಮಿಶ್ರ ಮಾಧುರ್ಯಕ್ಕೆ ಕರೆ ಮಾಡಿ ಸಿಗ್ತಾ ಇಲ್ಲ ಮೇಡಮ್.
0: ಹೌದಾ? ಮತ್ತೆ ಮತ್ತೆ
1: ಸಿಕ್ಕಿದ್ರೆ
0: ಟ್ರೈ
1: ನಾನು
0: ಮಾಡ್ತಾ
1: ಹಾಡ್ತೀನಿ,
0: ಖಂಡಿತವಾಗ್ಲೂ ಸಿಗುತ್ತೆ.
1: ಸಿಗುತ್ತೆ ಮೇಡಮ್, ಸಿಕ್ಕಿದ್ರೆ ಖಂಡಿತ ಹಾಡ್ತೀನಿ ಮೇಡಮ್.
0: ಹೌದು, ಹಾಡು ನಿಮ್ಮಂತ ಅವ್ರಿಗೇನೆ ಇರುವಂತಹ ಕಾರ್ಯಕ್ರಮ ಅದು ಅಲ್ವಾ?
1: ಹೌದು.
0: ನಮ್ಮಲ್ಲಿ ಯಾವ ರೀತಿಯ ಹಾಡು ಹೇಳುವಂತ ಒಂದು ಪ್ರತಿಭೆ ಇದ್ರೆ ಅದಕ್ಕಾಗಿ ಇರುವಂತಹ ವೇದಿಕೆ ಅದು.
1: ಹೌದು,
0: ಅದನ್ನ
1: ಈಗ ಈ
0: ಖಂಡಿತವಾಗ್ಲೂ
1: ತರ
0: ನೀವು
1: ಹೇಳಿದ್ದು ಅನ್ಸಿದ್ದು
0: ಬಳಸ್ಕೊಳ್ಬಹುದು.
1: ಮೇಡಮ್. ನಾನು ಹಾಡಿದ್ದೆ ಜನಪದ ಗೀತೆ
0: ಹ್ಮ್.
1: ಒಂದ್ ಯಾವ ವರ್ಷದಲ್ಲಿ ಒಂದು 8 ಗಂಟೆ ಮೇಲೆ ಇತ್ತು ಈ ತರ.
0: ಆ
1: ಅವಾಗ
0: ಕಾರ್ಯಕ್ರಮ
1: ನಾನು ಜನಪದ ಗೀತೆ ಹಾಡಿದ್ದೆ.
0: ಹಾಡಿದ್ರಾ? ತುಂಬಾ ವರ್ಷಗಳ ಹಿಂದೆ.
1: ಹೌದು,
0: ಈಗ ಮತ್ತೆ ಆ ಅವಕಾಶ ಸಿಗ್ತಾ ಇದೆ.
1: ಅವಕಾಶ ಸಿಗ್ತಾ ಇದೆ ಮೇಡಮ್, ನನಗೆ ಅವಕಾಶ ಸಿಗ್ತಾ ಇಲ್ಲ.
0: ಖಂಡಿತ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದು ತುಂಬಾ ಖುಷಿ ಆಗುತ್ತೆ
1: ಮೇಡಮ್? ನನಗೆ ಬೆಳಿಗ್ಗೆ ಬರ್ತಲ್ವ ಚಿಂತನ, ಮತ್ತೆ ಎಲ್ಲ ಪ್ರೋಗ್ರಾಮು ಇಷ್ಟ ಮೇಡಮ್. ಯಾವುದು ಇಲ್ಲ, ಯಾವುದು ಬೇಡ ಅಂತಿಲ್ಲ ಮೇಡಮ್.
0: ಎಲ್ಲಾನು ಇಷ್ಟ ಆಗತ್ತೆ.
1: ಎಲ್ಲ ಇಷ್ಟ ಆಗತ್ತೆ ಮೇಡಮ್.
0: ಖಂಡಿತ, ನಿಮ್ ಜೊತೆ ಮಾತನಾಡಿದೆ ನಮಗೆ ತುಂಬಾ ಖುಷಿ ಅನಿಸ್ತು.
1: ಆಯ್ತು ಮೇಡಮ್.
0: ರಾಧಾ ಅವರೇ, ಇದೇ ರೀತಿ ಕರೆ ಮಾಡ್ತಾ ಇರಿ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇರಿ. ನಮಸ್ಕಾರ.
1: ನಮಸ್ತೆ.
0: ರಾಧಾ ಅವರು ಕೇಳಿದ್ರು ಕರುಳಿನ ಕುಡಿ ಚಿತ್ರದ ಗೀತೆ. ಈ ಗೀತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ ಶ್ರೋತೃಗಳೇ. ಅದಕ್ಕೂ ಮುನ್ನ ಕೇಳಿ ಬರೋಣ ಕರುಳಿನ ಕುಡಿ ಚಿತ್ರದ ಗೀತೆ.

0: ಇಷ್ಟು ಹೊತ್ತು ನನ್ನೆದೆಯ ಹಾಡು ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಪ್ರೀತಿಯ ಕೇಳುಗರಿಗೆ ಹಾಗೆ ಭಾಗವಹಿಸಲು ಪ್ರಯತ್ನಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇಷ್ಟು ಹೊತ್ತು ಈ ಕಾರ್ಯಕ್ರಮದ ತಾಂತ್ರಿಕ ಸಹಕಾರ ನೀಡಿದಂತಹ ಬಿ ಕೆ ಲೋಕೇಶ್ ಹಾಗೂ ಸಿ ಮುರುಗೇಶನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಇದುವರೆಗೆ
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಾಡಿಂದಲೇ ಕನಸಲೇ ನಲಿಯುತ್ತಾ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು,
2: ನನ್ನೆದೆಯ ಹಾಡು
1: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
2: ಮೂಡಿ ಬಂತು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಈಗ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ರೈತರು ಸಂಕಷ್ಟದಲ್ಲಿರುವ ಸಂದರ್ಭ ಬರ ಸೇರಿದಂತೆ ಜ್ವಲಂತ ಸಮಸ್ಯೆಗಳನ್ನು ಚರ್ಚಿಸಲು ಕಳೆದ ಅಧಿವೇಶನದಲ್ಲಿ ಅವಕಾಶ ಸಿಗದ ಕಾರಣ ಈ ತಿಂಗಳ 21, 22 ಹಾಗೂ 23ರಂದು ವಿಶೇಷ ಅಧಿವೇಶನ ಕರೆಯಲು ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಸ್ತೂರಿ ರಂಗನ್ ವರದಿ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಎಂದಿದ್ದಾರೆ. ಪ್ರಧಾನಮಂತ್ರಿ ಮಿತ್ರ ಯೋಜನೆಯಡಿ ದೇಶದಲ್ಲಿ ಸ್ಥಾಪನೆಗೊಂಡ 7 ಮೆಗಾ ಟೆಕ್ಸ್ಟೈಲ್ಸ್ ಪಾರ್ಕ್ಗಳಲ್ಲಿ ಕಲಬುರಗಿ ಟೆಕ್ಸ್ಟೈಲ್ಸ್ ಪಾರ್ಕ್ ಕೂಡ ಒಂದು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 200 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ರಾಜ್ಯ ಸರ್ಕಾರ 1,000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸುತ್ತಿದೆ. ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಶರಣಬಸಪ್ಪ ಪಪ್ಪ ಮಾಹಿತಿ ನೀಡಿ, ಲಕ್ಷಾಂತರ ಯುವ ಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿವೆ ಎಂದರು. ಭೌಗೋಳಿಕ ಮಾನ್ಯತೆ ಹೊಂದಿದ ತೊಗರಿ ಬೇಳೆ ರಫ್ತಿಗೆ ಯೋಜಿತ ಪ್ರಯತ್ನ ಕೈಗೊಳ್ಳಬೇಕಿದೆ ಎಂದು ತಿಳಿಸಿದರು. ಸ್ವಚ್ಛತೆ ಹಾಗೂ ಕಸ ವಿಲೇವಾರಿ ಕೇವಲ ಪೌರ ಕಾರ್ಮಿಕರು ಪಾಲಿಕೆ ಸಿಬ್ಬಂದಿ ಜವಾಬ್ದಾರಿಯಲ್ಲ, ಸ್ವಚ್ಛ ನಗರ ಹಾಗೂ ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೊಡುಗೆ ನೀಡಬೇಕು. ಸಾಧ್ಯವಾದಷ್ಟು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸುವ ಮೂಲಕ ತ್ಯಾಜ್ಯ ಉತ್ಪಾದನೆ ಕಡಿಮೆ ಮಾಡಬೇಕು ಎಂದು ರಾಯಚೂರು ಮಹಾನಗರ ಪಾಲಿಕೆ ವಲಯ ಆಯುಕ್ತ ಬಿಎಂ ಮಲ್ಲಿಕಾರ್ಜುನ್ ಹೇಳಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ಘನತ್ಯಾಜ್ಯ ನಿರ್ವಹಣಾ ಅರಿವು ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದರು.
1: ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026 ಮತ್ತು ಸ್ವಚ್ಛ ಸಿಟಿ ರಾಯಚೂರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರುವಂತಹ 32 ವಾರ್ಡ್ಗಳಲ್ಲಿ ಸಾಕಷ್ಟು ಒಂದು ಅರಿವು ಕಾರ್ಯಕ್ರಮ ಆಗಲಿ ಅಂತ ವಿಶೇಷ ಕಾರ್ಯಾಗಾರ ಹಮ್ಮಿಕೊಂಡಿದ್ವಿ. ಈ ಹಿಂದೆ 2016 ಒಂದು ನಿಯಮ ಇತ್ತು ಎಸ್ಡಬ್ಲ್ಯೂಎಂ ರೂಲ್ಸ್ ಅಲ್ಲಿ, ಅಲ್ಲಿ 2 ವಿಧದ ತ್ಯಾಜ್ಯನ ನಾವು ವಿಂಗಡಣೆ ಮಾಡ್ತಾ ಇದ್ವಿ, ಹಸಿ ಮತ್ತು ಒಣ ತ್ಯಾಜ್ಯ ಅಂತ. ಈಗ 2026 ನಿಯಮಗಳಲ್ಲಿ 4 ವಿಧದ ತ್ಯಾಜ್ಯಗಳನ್ನ ವಿಂಗಡಣೆ ಮಾಡಬೇಕು. ಆ ವಿಂಗಡಣೆ ಮನೆ ಹಂತದಲ್ಲಿನೇ ಆಗ್ತದೆ, ಅದು ಹಸಿ ತ್ಯಾಜ್ಯ ಆಗಿರ್ಬೋದು, ಒಣ ತ್ಯಾಜ್ಯ ಆಗಿರ್ಬೋದು. ಮೂರನೇ ತ್ಯಾಜ್ಯ ಬಂದು ಇದು ಅಪಾಯಕಾರಿ ತ್ಯಾಜ್ಯ, ಮನೆಯಲ್ಲಿ ಬರತಕ್ಕಂತ ಬ್ಯಾಟರಿ ಆಗಿರ್ಬೋದು, ಆಮೇಲೆ ಟ್ಯೂಬ್ ಲೈಟ್ ಲೈಟ್ಸ್, ಅದೇ ರೀತಿಯಾಗಿ ಏನಾದ್ರು ಸಿರಂಜಸ್ ಇರ್ಬೋದು, ಎಕ್ಸ್ಪೈರ್ ಆದಂತ ಟ್ಯಾಬ್ಲೆಟ್ಸ್ ಗಳಿರ್ಬೋದು, ಇದನ್ನ ನಾವು ಸ್ಪೆಷಲ್ ಕೇರ್ ವೇಸ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ.
0: ಬಾಗಲಕೋಟೆ ಜಿಲ್ಲೆ ಮುಗುಳ್ಕೊಳ್ಳಿ ತಾಂಡಾದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದ ಹಿನ್ನೆಲೆ ಬೋಧನೆಗೆ ಯೋಗ್ಯವಲ್ಲದ ಜಿಲ್ಲೆಯ ಎಲ್ಲ 628 ಕೊಠಡಿಗಳನ್ನು 15 ದಿನಗಳ ಒಳಗೆ ಮರು ಪರಿಶೀಲಿಸಿ ಜಿಯೋ ಟ್ಯಾಗ್ ಛಾಯಾಚಿತ್ರಗಳೊಂದಿಗೆ ಸಮಗ್ರ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ ಬಾಲೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ತುರ್ತು ಸಭೆ ನಡೆಸಿದರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಡಿನ ವಿವಿಧೆಡೆ ಹಬ್ಬವನ್ನು ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಗುತ್ತಿದೆ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವದ ಪ್ರಯುಕ್ತ 2.5 ಲಕ್ಷ ಚಕ್ಕುಲಿ, ಎಳ್ಳುಂಡೆ, ಅರಳುಂಡೆ ಸೇರಿದಂತೆ ವಿವಿಧ ಬಗೆಯ ಭಕ್ಷ್ಯ ತಯಾರಿ ಕಾರ್ಯ ನಡೆಯುತ್ತಿದೆ. 75 ಜನ ಬಾಣಸಿಗರು ಪ್ರಸಾದ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಮಂಗಳೂರು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗಣದಲ್ಲಿ ಜನ್ಮಾಷ್ಟಮಿ ಪ್ರಯುಕ್ತ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆ ಆಯೋಜಿತವಾಗಿತ್ತು. ಸಾವಿರಾರು ಸಂಖ್ಯೆಯ ಶ್ರೀಕೃಷ್ಣ ವೇಷಧಾರಿ ಪುಟಾಣಿಗಳು ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ

0: ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಕೋರಿದ್ದಾರೆ. ಬೆಳಗಾವಿಯಲ್ಲಿ ಸಡಗರದ ಗಣೇಶ ಹಬ್ಬದಾಚರಣೆ ಹಿನ್ನೆಲೆ ಮಹಾನಗರ ಪಾಲಿಕೆ ಮಹಾಪೌರರು, ಆಯುಕ್ತರು ನಗರ ಸಂಚಾರ ಕೈಗೊಂಡು ಸಿದ್ಧತೆ ಪರಿಶೀಲಿಸಿದರು. ಹುಬ್ಬಳ್ಳಿ ಧಾರವಾಡದ ನೂತನ ಪೊಲೀಸ್ ಆಯುಕ್ತರಾಗಿ ಭೂಷಣ್ ಬೊರಸೆ ಅಧಿಕಾರ ಸ್ವೀಕರಿಸಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸಹಾಯಧನ ಪಡೆಯುತ್ತಿರುವ ರೈತರು ಪ್ರತಿ ವರ್ಷ ಬಯೋಮೆಟ್ರಿಕ್ ಆಧಾರಿತ ಇಕೆವೈಸಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಒಟ್ಟು 1,08,960 ಫಲಾನುಭವಿಗಳ ಇಕೆವೈಸಿ ಇನ್ನೂ ಬಾಕಿ ಇದೆ. ಇಕೆವೈಸಿ ಪೂರ್ಣಗೊಳಿಸದ ರೈತರು ಸಮೀಪದ ಗ್ರಾಹಕ ಸೇವಾ ಕೇಂದ್ರ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ತೆರಳಿ ಇಕೆವೈಸಿ ಮಾಡಿಸಿಕೊಳ್ಳುವಂತೆ ಕೃಷಿ ಇಲಾಖೆ ಕೋರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಜರುಗಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ

0: ವನಿತಾ ವಿಹಾರ.
1: ಇಂದಿನ ವನಿತಾ ವಿಹಾರದಲ್ಲಿ ಕೃಷ್ಣನ ಕೊಳಲಿನ ನಾದ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ನೀರಜ ಕಾರಣ.

ಕಪ್ಪು ಮೋಡದ ಬಣ್ಣದವನು, ತಲೆಯ ಮೇಲೆ ನವಿಲುಗರಿ ಧರಿಸಿದವನು, ಕೈಯಲ್ಲಿ ಕೊಳಲು ಹಿಡಿದವನು, ತುಟಿಯ ಮೇಲೆ ಸದಾ ಮಂದಹಾಸವಿರುವವನು. ಅವನ ಹೆಸರನ್ನು ಕೇಳಿದರೆ ಮನಸ್ಸಿಗೆ ನೆಮ್ಮದಿ, ಅವನ ಕಥೆ ಕೇಳಿದರೆ ಹೃದಯಕ್ಕೆ ಸಂತೋಷ. ಅವರೇ ನಮ್ಮ ಪ್ರೀತಿಯ ಶ್ರೀಕೃಷ್ಣ. ಕೇಳುಗರೆ, ಇಂದು ಇಡೀ ದೇಶದಾದ್ಯಂತ ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತಿರುವ ಪವಿತ್ರ ಹಬ್ಬ ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿ.

ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಸ್ಥಾಪಿಸಲು, ದುಷ್ಟರನ್ನು ಸಂಹರಿಸಲು ಮತ್ತು ಸಜ್ಜನರನ್ನು ರಕ್ಷಿಸಲು ಶ್ರೀಕೃಷ್ಣ ಅವತರಿಸಿದನೆಂಬ ನಂಬಿಕೆ ನಮ್ಮದು. ಮಧುರೆಯ ಕಾರಾಗೃಹದಲ್ಲಿ ಅರ್ಧರಾತ್ರಿಯ ಸಮಯದಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಶ್ರೀಕೃಷ್ಣ ಜನಿಸಿದ ಕ್ಷಣ ಅದು ಕೇವಲ ಒಂದು ಮಗುವಿನ ಜನನವಲ್ಲ, ಅದು ಧರ್ಮದ ಹೊಸ ಬೆಳಕಿನ ಉದಯ. ಕತ್ತಲೆಯ ಕಾರಾಗೃಹದಲ್ಲಿ ಹುಟ್ಟಿದ ಕೃಷ್ಣ ಇಡೀ ಜಗತ್ತಿಗೆ ಬೆಳಕಿನ ಸಂದೇಶವನ್ನು ನೀಡಿದ. ಕಂಸನ ಕ್ರೌರ್ಯದಿಂದ ಮಥುರಾ ನಡುಗುತ್ತಿದ್ದ ಕಾಲ ಅದು. ದೇವಕಿಯ ಎಂಟನೇ ಮಗನೇ ತನ್ನ ಅಂತ್ಯಕ್ಕೆ ಕಾರಣನಾಗುತ್ತಾನೆ ಎಂಬ ಭವಿಷ್ಯವಾಣಿ ಕಂಸನಿಗೆ ತಿಳಿದಿತ್ತು. ಆ ಕಾರಣದಿಂದ ದೇವಕಿ ಮತ್ತು ವಸುದೇವರನ್ನು ಬಂಧನದಲ್ಲಿಟ್ಟಿದ್ದ. ಆದರೆ ವಿಧಿಯ ಆಟವೇ ಬೇರೆ. ಶ್ರೀಕೃಷ್ಣ ಜನಿಸಿದ ರಾತ್ರಿ ಪ್ರಕೃತಿಯೇ ಮೌನವಾಗಿತ್ತು. ಯಮುನಾ ನದಿ ದಾರಿ ಮಾಡಿಕೊಟ್ಟಿತು. ವಸುದೇವರು ಪುಟ್ಟ ಕೃಷ್ಣನನ್ನು ಹೊತ್ತು ಗೋಕುಲದತ್ತ ಹೊರಟರು. ಅಲ್ಲಿ ನಂದ ಮತ್ತು ಯಶೋದೆಯ ಮನೆಯಲ್ಲಿ ಶ್ರೀಕೃಷ್ಣ ಬೆಳೆಯತೊಡಗಿದ. ಗೋಕುಲದಲ್ಲಿ ಕೃಷ್ಣನ ಬಾಲ್ಯ ಆರಂಭವಾಯಿತು. ಯಶೋದೆಗೆ ಅವನು ಮುದ್ದಿನ ಮಗ, ನಂದನಿಗೆ ಅವನು ಹೆಮ್ಮೆಯ ಮಗ, ಗೋಪಾಲಕರಿಗೆ ಆತ್ಮೀಯ ಸ್ನೇಹಿತ. ಬೆಣ್ಣೆ ಎಂದರೆ ಕೃಷ್ಣನಿಗೆ ಬಹಳ ಇಷ್ಟ. ಮನೆಯಲ್ಲಿದ್ದ ಬೆಣ್ಣೆಯನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡು ತಿನ್ನುತ್ತಿದ್ದ ಕೃಷ್ಣನ ತುಂಟಾಟಗಳು ಗೋಕುಲದ ಮನೆ ಮನೆಗಳಲ್ಲಿ ನಗುವನ್ನ ಮೂಡಿಸುತ್ತಿದ್ದವು. ಆದರೆ ಕೃಷ್ಣನ ತುಂಟಾಟದ ಹಿಂದೆ ಕೂಡ ಒಂದು ಸಂದೇಶವಿತ್ತು. ಹಂಚಿಕೊಂಡು ತಿನ್ನುವುದು, ಸ್ನೇಹದಿಂದ ಬದುಕುವುದು, ಎಲ್ಲರನ್ನು ಪ್ರೀತಿಸುವುದು, ಇದೇ ಕೃಷ್ಣನ ಬಾಲ್ಯದ ಸೌಂದರ್ಯ.

ಬಿಳಗುರೆ ಕೃಷ್ಣನನ್ನು ನೆನಪಿಸಿಕೊಂಡಾಗ ನಮ್ಮ ಕಣ್ಣ ಮುಂದೆ ಬರುವುದು ಅವನ ಕೊಳಲು. ಕೃಷ್ಣನ ಕೊಳಲಿನ ನಾದಕ್ಕೆ ಗೋಕುಲವೇ ಮಂತ್ರಮುಗ್ಧವಾಗುತ್ತಿತ್ತು ಅನ್ನೋ ಕಥೆ ಇದೆ. ಆದರೆ ಕೊಳಲು ನಮಗೆ ಒಂದು ದೊಡ್ಡ ಜೀವನ ಪಾಠವನ್ನೂ ಕಲಿಸುತ್ತದೆ. ಕೊಳಲು ತನ್ನೊಳಗೆ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ, ಅದು ಖಾಲಿಯಾಗಿರುತ್ತದೆ. ಕೃಷ್ಣನ ಉಸಿರು ಅದರೊಳಗೆ ಪ್ರವೇಶಿಸಿದಾಗ ಅದು ಮಧುರವಾದ ಸಂಗೀತವಾಗುತ್ತದೆ. ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರ, ದ್ವೇಷ ಮತ್ತು ಅಸೂಯೆಗಳನ್ನು ಬದಿಗಿಟ್ಟು ಒಳ್ಳೆಯತನಕ್ಕೆ ಜಾಗ ಕೊಟ್ಟಾಗ ನಮ್ಮ ಬದುಕು ಸುಂದರ ಸಂಗೀತವಾಗಬಹುದು.

ಕೃಷ್ಣನ ಜೀವನದಲ್ಲಿ ಸ್ನೇಹಕ್ಕೆ ವಿಶೇಷ ಸ್ಥಾನವಿದೆ. ಸುಧಾಮ ಮತ್ತು ಕೃಷ್ಣನ ಸ್ನೇಹ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಬಾಲ್ಯದ ಸ್ನೇಹಿತ ಸುಧಾಮ ಬಡವನಾಗಿದ್ದರೂ ಕೃಷ್ಣನ ಪ್ರೀತಿಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಅದು ನಮಗೆ ಹೇಳುವುದು ಒಂದೇ ಮಾತು, ನಿಜವಾದ ಸ್ನೇಹಕ್ಕೆ ಹಣ ಬೇಕಿಲ್ಲ, ಹೃದಯ ಬೇಕು. ಕೃಷ್ಣನ ಸ್ನೇಹದಲ್ಲಿ ಸ್ಥಾನಮಾನ ಇರಲಿಲ್ಲ, ಅಲ್ಲಿ ಇದ್ದದ್ದು ಪ್ರೀತಿ ಮತ್ತು ಆತ್ಮೀಯತೆ. ಕೃಷ್ಣನ ಹೆಸರಿನೊಂದಿಗೆ ರಾಧೆಯ ಹೆಸರು ಕೂಡ ಕೇಳಿಬರುತ್ತದೆ. ರಾಧಾಕೃಷ್ಣರ ಕಥೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಪ್ರೀತಿಯ ಮತ್ತು ಭಕ್ತಿಯ ಸುಂದರ ಸಂಕೇತವಾಗಿ ಕಾಣುತ್ತದೆ. ಕೃಷ್ಣನ ಮೇಲಿನ ರಾಧೆಯ ಭಕ್ತಿ, ಸಮರ್ಪಣೆ ಮತ್ತು ನಂಬಿಕೆ ಅನೇಕ ಭಕ್ತಿಗೀತೆಗಳು, ಕವನಗಳು ಮತ್ತು ಕಲಾರೂಪಗಳಿಗೆ ಸ್ಫೂರ್ತಿಯಾಗಿದೆ.

ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಅತ್ಯಂತ ಮಹತ್ವದ್ದು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ಗೊಂದಲಕ್ಕೊಳಗಾದಾಗ ಕೃಷ್ಣ ಅವನಿಗೆ ಜೀವನದ ಸತ್ಯವನ್ನು ತಿಳಿಸಿದರು. ಅಲ್ಲಿಯೇ ಭಗವದ್ಗೀತೆಯ ಅಮೂಲ್ಯ ಸಂದೇಶ ಹೊರಹೊಮ್ಮಿತು. ಜೀವನದಲ್ಲಿ ಸಮಸ್ಯೆಗಳು ಬರುತ್ತವೆ, ಗೊಂದಲ ಬರುತ್ತವೆ, ಭಯ ಬರುತ್ತದೆ. ಆದರೆ ಕರ್ತವ್ಯದಿಂದ ಹಿಂದೆ ಸರಿಯಬಾರದು. ನಾವು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಇದು ಕೃಷ್ಣನ ಸಂದೇಶದ ಪ್ರಮುಖ ಅರ್ಥ. ಕೃಷ್ಣ ಕೇವಲ ಪುರಾಣದ ಪಾತ್ರವಲ್ಲ, ಅವರು ಒಬ್ಬ ಗುರು, ಒಬ್ಬ ಸ್ನೇಹಿತ, ಒಬ್ಬ ಮಾರ್ಗದರ್ಶಕ, ಒಬ್ಬ ಧರ್ಮರಕ್ಷಕ. ಅರ್ಜುನನಿಗೆ ಕೃಷ್ಣ ನೀಡಿದ ಮಾರ್ಗದರ್ಶನ ಇಂದಿಗೂ ಕೋಟ್ಯಾಂತರ ಜನರಿಗೆ ಜೀವನದ ದಾರಿದೀಪವಾಗಿದೆ. ಸೋಲು ಬಂದಾಗ ಕುಗ್ಗಬೇಡಿ, ಯಶಸ್ಸು ಬಂದಾಗ ಅಹಂಕಾರ ಪಡಬೇಡಿ, ಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ, ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿ. ಕೇಳುಗರೆ, ಜನ್ಮಾಷ್ಟಮಿ ಕೇವಲ ಒಂದು ಹಬ್ಬವಲ್ಲ, ಇದು ನಮ್ಮೊಳಗಿನ ಒಳ್ಳೆಯತನವನ್ನು ಎಚ್ಚರಿಸುವ ದಿನ. ಮನೆಗಳಲ್ಲಿ ಕೃಷ್ಣನ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಬಿಡಿಸ್ತೀವಿ. ಅದರ ಅರ್ಥ ಏನು? ನಮ್ಮ ಮನೆಗೆ ಕೃಷ್ಣ ಬರಲಿ ಎನ್ನುವುದು ಮಾತ್ರವಲ್ಲ, ನಮ್ಮ ಮನಸ್ಸಿನೊಳಗೂ ಕೃಷ್ಣನ ಗುಣಗಳು ಬರಲಿ ಎಂಬ ಆಶಯ. ನಮ್ಮ ಮಾತಿನಲ್ಲಿ ಸತ್ಯವಿರಲಿ, ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇರಲಿ, ನಮ್ಮ ಕೆಲಸದಲ್ಲಿ ನಿಷ್ಠೆ ಇರಲಿ, ನಮ್ಮ ನಡೆನುಡಿಯಲ್ಲಿ ಮಾನವೀಯತೆ ಇರಲಿ. ಕೇಳುಗರೆ, ಕೃಷ್ಣ ಅಂದರೆ ಮುಗ್ಧ ಬಾಲ್ಯ, ಮಧುರವಾದ ಕೊಳಲು, ಅಪಾರವಾದ ಸ್ನೇಹ, ನಿಷ್ಕಪಟವಾದ ಪ್ರೀತಿ, ಅಚಲವಾದ ಧೈರ್ಯ, ಅಪಾರವಾದ ಜ್ಞಾನ ಮತ್ತು ಧರ್ಮದ ಪರವಾಗಿ ನಿಲ್ಲುವ ಶಕ್ತಿ. ಆದ್ದರಿಂದಲೇ ಕೃಷ್ಣ ಸಾವಿರಾರು ವರ್ಷಗಳ ನಂತರವೂ ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾನೆ.

0: ಕೃಷ್ಣನ ಜನ್ಮದಿನವನ್ನು ಆಚರಿಸುವ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ. ನಮ್ಮ ಜೀವನದಲ್ಲಿ ಸತ್ಯವನ್ನು ಅಳವಡಿಸಿಕೊಳ್ಳೋಣ, ಪ್ರೀತಿಯನ್ನು ಹಂಚಿಕೊಳ್ಳೋಣ, ಸ್ನೇಹವನ್ನು ಗೌರವಿಸೋಣ, ಕಷ್ಟದಲ್ಲಿರುವವರಿಗೆ ನೆರವಾಗೋಣ ಮತ್ತು ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಅಂದಾಗ ಮಾತ್ರ ಜನ್ಮಾಷ್ಟಮಿಯ ಆಚರಣೆ ನಿಜವಾದ ಅರ್ಥವನ್ನು ಪಡೆಯುತ್ತದೆ. ಕೃಷ್ಣನ ಕೊಳಲಿನ ನಾದ ನಮ್ಮ ಮನಸ್ಸಿನಲ್ಲಿ ಸದಾ ಮೊಳಗಲಿ. ಕೃಷ್ಣನ ಜ್ಞಾನ ನಮ್ಮ ಬದುಕಿಗೆ ದಾರಿದೀಪವಾಗಲಿ. ಕೃಷ್ಣನ ಪ್ರೀತಿ ನಮ್ಮ ಹೃದಯದಲ್ಲಿ ತುಂಬಿರಲಿ. ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:30:45.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಕೇಳುಗರೆ, ಈಗ ಒಂದೆರಡು ಪ್ರಕಟಣೆಗಳನ್ನು ಕೇಳೋಣ. ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಎಲ್ಲ ಇಲಾಖೆಗಳಿಂದ ಕೃಷಿಕ ವರ್ಗದ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಿ ಅವುಗಳಿಗೆ ಸಕಾಲದಲ್ಲಿ ಸೂಕ್ತ ಪರಿಹಾರ ನೀಡುವುದು ಸರ್ಕಾರದ ಆದ್ಯತೆಯಾಗಿರುತ್ತದೆ. ಅದರಂತೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ತಿಂಗಳ ಎಲ್ಲ ಶನಿವಾರದಂದು ಪ್ರಜಾಸೇವೆ ಆಂದೋಲನಾ ಸಭೆಯನ್ನು ಆಯೋಜಿಸಲು ತೀರ್ಮಾನಿಸಲಾಗಿರುತ್ತದೆ. ಅದರಂತೆ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ದಿನಾಂಕ 5 ಅಂದರೆ ನಾಳೆ ಪೂರ್ವಾಹ್ನ 10:30 ಅಪರಾಹ್ನ 3 ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನ ಸಭೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಸುದರ್ಶನ ವೃತ್ತದಲ್ಲಿ ಆಯೋಜಿಸಲಾಗಿರುತ್ತದೆ. ಸಾರ್ವಜನಿಕರು ಸದರಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.

0: ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ ಕೊಡಗು ಜಿಲ್ಲೆ ಇವರ ವತಿಯಿಂದ ಎಂಟನೇ ತಾರೀಕು ಈ ತಿಂಗಳ ಎಂಟನೇ ತಾರೀಕಿನಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿಯಲ್ಲಿ ಬೆಳಗ್ಗೆ 10:30 ಮಧ್ಯಾಹ್ನ 1:30 ನೇರ ಸಂದರ್ಶನವನ್ನು ಆಯೋಜಿಸಲಾಗಿರುತ್ತದೆ. ಈ ನೇರ ಸಂದರ್ಶನದಲ್ಲಿ ಭಾಗಿಯಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದಾರೆ. ನೇರ ಸಂದರ್ಶನ ನಡೆಯುವ ಸ್ಥಳ ಮತ್ತು ಸಮಯ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ. ದಿನಾಂಕ ಮತ್ತೊಮ್ಮೆ ಇದೇ ತಿಂಗಳ 8ನೇ ತಾರೀಕು. ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 1:30. ಪ್ರಕಟಣೆಗಳನ್ನು ಕೇಳಿದಿರಿ.
1: ಅಕ್ಷರ ಪ.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿಯವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದನಂದನ ಬಾರೋ. 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಚಿತ್ರ ಕಾವೇರಿ. 6:50ಕ್ಕೆ ಕೃಷಿ ರಂಗ, ಇದರಲ್ಲಿ ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾ ಸುಧಾ ಎಂ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 103.1 MHz ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಕೇಳುಗರೇ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ, ಈ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಮನುಷ್ಯನ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ, ಅವನು ಆರೋಗ್ಯವಾಗಿ ಇರಬೇಕು ಅಂತ ಹೇಳಿದ್ರೆ ಅನೇಕ ಪೋಷಕಾಂಶಗಳ ಅಗತ್ಯ ಇರುತ್ತೆ. ಯಾವುದನ್ನೆಲ್ಲ ನಾವು ಪೋಷಕಾಂಶ ಅಂತ ಹೇಳಿ ಕರಿತೇವೆ, ಅದನ್ನ ಹೇಗೆ ನಾವು ಪಡೆದುಕೊಳ್ತಕ್ಕಂಥದ್ದು, ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಏನೆಲ್ಲ ಚಟುವಟಿಕೆಯನ್ನ ಮಾಡುತ್ತೆ, ಈ ಪೋಷಕಾಂಶಗಳು ಕೊರತೆಯಾದಂತಹ ಸಂದರ್ಭದಲ್ಲಿ ಅಥವಾ ಹೆಚ್ಚಾದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಏನೆಲ್ಲ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ನಾವೀಗ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದಲ್ಲಿ ಇದ್ದೇವೆ ಸರ್. ಏನ್ ಸರ್ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಹೇಳಿದ್ರೆ?
3: ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಥವಾ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಕರಿತೀವಿ. ಸೆಪ್ಟೆಂಬರ್ 1ನೇ ತಾರೀಕಿಂದ ಸೆಪ್ಟೆಂಬರ್ 7ನೇ ತಾರೀಕು ತನಕ ಪ್ರತಿ ವರ್ಷ ಕೂಡ ಇದನ್ನ ಆಚರಣೆ ಮಾಡಲಾಗುತ್ತೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಿಂದ ಬೇರೆ ಬೇರೆ ಸರ್ಕಾರಿ ಜಾಗಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ, ಒಂದು ಬ್ಯಾಲೆನ್ಸ್ಡ್ ಡಯೆಟ್ ಅಂತೀವಿ, ಸಮತೋಲಿತ ಆಹಾರ ಪದ್ಧತಿಯನ್ನ ಕಾಪಾಡಿಕೊಳ್ಳೋದು, ಸರಿಯಾದ ಪೌಷ್ಟಿಕ ಆಹಾರವನ್ನ ಉಪಯೋಗಿಸೋದು, ಮತ್ತೆ ಹೆಲ್ದಿ ಲೈಫ್ ಸ್ಟೈಲ್ ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಇದರದ ಇಂಪಾರ್ಟೆನ್ಸ್. ಮತ್ತೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಸ್ಟಾರ್ಟ್ ಆಗಿದ್ದು 1982ರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದನ್ನ ಸ್ಟಾರ್ಟ್ ಮಾಡಿತ್ತು. ಮತ್ತೆ ಪ್ರತಿ ವರ್ಷ ಕೂಡ ಗುರಿಗಳನ್ನ ಚೇಂಜ್ ಮಾಡಿಕೊಂಡು ಅದ್ರ ಪ್ರಕಾರ ಇದನ್ನ ಆಚರಣೆ ಮಾಡ್ಕೊಳ್ತಾ ಹೋಗ್ತೀವಿ.
2: ಅಂತಂದ್ರೆ ಬೇರೆ ಬೇರೆ ಧ್ಯೇಯೋದ್ದೇಶಗಳನ್ನ ಇಟ್ಕೊಂಡು ಅದನ್ನ ಆಚರಣೆಯನ್ನ ಮಾಡಲಾಗುತ್ತೆ.
3: ಹೌದು,
2: ಪೋಷಕಾಂಶಗಳ ಮಹತ್ವ ಇಷ್ಟೆಲ್ಲ ಇದೆ ಸರ್. ಏನ್ ಸರ್ ಪೋಷಕಾಂಶಗಳು ಅಂತ ಹೇಳಿದ್ರೆ? ಏನು
3: ಪೋಷಕಾಂಶಗಳು ಅಥವಾ ನ್ಯೂಟ್ರಿಷನ್ ಅಂತ ಹೇಳಿ ಹೇಳ್ತೀವಿ. ನಾವು ಊಟ ಮಾಡುವಂತದ್ದು ಪ್ರತಿ ಊಟದಲ್ಲೂ ಕೆಲವು ಕಾಂಪ್ಲೆಕ್ಸ್ ಕೆಮಿಕಲ್ ಸಬ್ಸ್ಟೆನ್ಸ್ಗಳಿರುತ್ತೆ, ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳು, ಅದನ್ನ ಪೋಷಕಾಂಶಗಳು ಅಂತ ಕರಿತೀವಿ. ಆಲ್ಮೋಸ್ಟ್ 7 ತರದ ಪೋಷಕಾಂಶಗಳು ಪ್ರತಿಯೊಬ್ಬರ ಊಟದಲ್ಲಿ ಅಥವಾ ಆಹಾರದಲ್ಲಿ ಇರುತ್ತೆ. ಯಾವ್ಯಾವ ಪೋಷಕಾಂಶಗಳಿರುತ್ತೆ? ಒಂದು ಮ್ಯಾಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಹೇಳಿ ಹೇಳ್ತೀವಿ, ಇನ್ನೊಂದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಕರಿತೀವಿ. ಎರಡು ಸೇರಿ ಆಲ್ಮೋಸ್ಟ್ 7 ವಿಧದ ಪೋಷಕಾಂಶಗಳಿರ್ತವೆ. ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಸ್, ನೆಕ್ಸ್ಟ್ ಫ್ಯಾಟ್, ನೆಕ್ಸ್ಟ್ ಫೈಬರ್, ನೆಕ್ಸ್ಟ್ ಮಿನರಲ್ಸ್ ಅಂತೀವಿ, ಮತ್ತೆ ಪ್ರೋಟೀನ್ಸ್ ಅಂತೀವಿ, ಮತ್ತೆ ವಿಟಮಿನ್ಸ್, ಇದೆಲ್ಲ ಕೇಳಿರ್ತೀರಾ. ಮತ್ತೆ ನೀರು ಕೂಡ, ನೀರಿನಂಶ ಕೂಡ ಒಂದು ಪೋಷಕಾಂಶ ಅಂತಾನೆ ತಗೊಳ್ತೀವಿ. ಹಾಗಾಗಿ 7 ವಿಧದ ಪೋಷಕಾಂಶಗಳು ನಮ್ಮ ಆಹಾರದಲ್ಲಿ ಒಳಗೊಂಡಿರುತ್ತೆ. ಎಷ್ಟು ಭಾಗದಲ್ಲಿ ನಾವು ಸೇವಿಸಿದ್ರೆ ಉತ್ತಮ ಆರೋಗ್ಯವನ್ನ ಪಡ್ಕೋಬಹುದು, ಯಾವುದಕ್ಕೆ ಜಾಸ್ತಿ ಮಹತ್ವ ಕೊಡಬೇಕಾಗುತ್ತೆ, ಯಾವುದಕ್ಕೆ ಕಡಿಮೆ ಮಹತ್ವ ಕೊಡಬೇಕಾಗುತ್ತೆ, ಅಥವಾ ಯಾವುದು ನಮ್ಮ ಊಟದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರಬೇಕು, ಇದು ಪ್ರತಿಯೊಂದನ್ನು ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಂಡ್ರೆ ಯಾವುದೇ ಕಾಯಿಲೆಗಳಿಂದ ಅಥವಾ ಪೋಷಕಾಂಶಗಳ ಕೊರತೆಯಿಂದ ನಾವು ಬಳಲದನ್ನ ತಪ್ಪಿಸ್ಕೋಬಹುದಾಗತ್ತೆ.
2: ಈಗ ಸಾಮಾನ್ಯವಾಗಿ ನಮ್ಗೆಲ್ಲ ಗೊತ್ತಿರೋದು ಅನ್ನ ಅಥವಾ ಮುದ್ದೆಯನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ, ಆದ್ರೆ ನೀವು ಬೇರೆ ಏನೇನೋ ಹೇಳಿದ್ರಿ ನಮ್ಗೀಗ, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಅದು ಇದು ಅಂತೆಲ್ಲ ಹೇಳಿದ್ರಿ ಸರ್, ಇವುಗಳ ಒಂದು ಅಗತ್ಯ ದೇಹಕ್ಕೆ ಯಾಕಿರುತ್ತೆ?
3: ನೋಡಿ, ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ನಮ್ಮ ಇಂಡಿಯನ್ ಫುಡ್ ಯೂಸ್ ಮಾಡೋದು ರಾಗಿ, ಅಕ್ಕಿ, ಜೋಳ ಮತ್ತೆ ಗೋಧಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್

0: ಅತಿಯಾಗಿ ಇರುತ್ತೆ. ನಾವು ಅದರಲ್ಲೂ ತುಂಬಾ ಯಥೇಚ್ಛವಾಗಿ ಯೂಸ್ ಮಾಡೋದು ರೈಸ್, ಅಂದ್ರೆ ಅನ್ನ ಯೂಸ್ ಮಾಡ್ತೀವಿ. 100 ಗ್ರಾಂ ಅಕ್ಕಿಯಲ್ಲಿ ಆಲ್ಮೋಸ್ಟ್ 78 ಗ್ರಾಂ ಅಷ್ಟು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಇದು ಬಿಟ್ಟು 7 ಗ್ರಾಂ ಅಷ್ಟು ಪ್ರೋಟೀನ್, ಸ್ವಲ್ಪ ಪ್ರಮಾಣದಲ್ಲಿ ಫ್ಯಾಟ್ ಮತ್ತೆ ಫೈಬರ್, ನೆಗ್ಲಿಜಬಲ್ ಅಮೌಂಟ್ ಅಂತ ಹೇಳ್ತೀವಿ, ಆ ತರ ಇರುತ್ತೆ. ಅದೇ ತರ ಗೋಧಿಯಲ್ಲಿ 71 ಗ್ರಾಂ ಕಾರ್ಬೋಹೈಡ್ರೇಟ್ ಇರುತ್ತೆ, 12 ಗ್ರಾಂ ಅಷ್ಟು ಪ್ರೋಟೀನ್ ಇರುತ್ತೆ, ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಗೋಧಿಯಲ್ಲಿ. ಮತ್ತೆ ಜೋಳದಲ್ಲೂ ಕೂಡ 100 ಗ್ರಾಂನ ತಗೊಂಡ್ರೆ 66 ಗ್ರಾಂ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ 12 ಗ್ರಾಂ ಇರುತ್ತೆ. ರಾಗಿಯಲ್ಲಿ 72 ಗ್ರಾಂ ಅಷ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಕೂಡ 7 ಗ್ರಾಂ ಅಷ್ಟು ಇರುತ್ತೆ. ಇದ್ರ ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಲ್ಸಿಯಂ ಕೂಡ ಇರುತ್ತೆ. ನಾವು ಇದನ್ನ ನೋಡಿ ಏನ್ ತಿಳ್ಕೋಬಹುದು ಅಂದ್ರೆ, ಅಕ್ಕಿ, ರಾಗಿ, ಗೋಧಿ, ಜೋಳದಲ್ಲಿ ಕಾರ್ಬೋಹೈಡ್ರೇಟ್ ಪ್ರಮಾಣ ಜಾಸ್ತಿ ಇರುತ್ತೆ. ಈ ಕಾರ್ಬೋಹೈಡ್ರೇಟ್ ಅಂದ್ರೆ ಏನು ಅಂತ ನಾವು ಫಸ್ಟ್ ತಿಳ್ಕೋಬೇಕು. ಅದರಿಂದ ಎನರ್ಜಿ ಅಂತ ಹೇಳ್ತೀವಿ, ಅಂದ್ರೆ ಶಕ್ತಿ ಬರೋದು, ಆ ಟೈಮ್ಗೆ ಕೆಲಸಕ್ಕೆ ಬೇಕಾದಂತ ಶಕ್ತಿಯನ್ನ ಕೊಡುವಂತದ್ದು. ಈಗ 1 ಗ್ರಾಂ ಕಾರ್ಬೋಹೈಡ್ರೇಟ್ ಇಂದ 4 ಕಿಲೋ ಕ್ಯಾಲರೀಸ್ ಅಷ್ಟು ಎನರ್ಜಿ ಬರುತ್ತೆ. ಇದೆಲ್ಲ ಮೇನ್ ಸೋರ್ಸ್ ಆಫ್ ಎನರ್ಜಿ. ಊಟದಲ್ಲಿ 50-60% ಅಷ್ಟು ಕಾರ್ಬೋಹೈಡ್ರೇಟ್ಸ್ ನ ಒಳಗೊಂಡಿರುತ್ತೆ. ಎಲ್ಲಿಂದ ಬರುತ್ತೆ ಅಂದ್ರೆ ಈ ಅಕ್ಕಿ, ರಾಗಿ, ಗೋಧಿ, ಜೋಳದಿಂದ ಬರುತ್ತೆ. ನಮ್ಮ ಊಟದಲ್ಲಿ ಇದು ಆಲ್ಮೋಸ್ಟ್ 50-60% ಅಷ್ಟು ಇರಬೇಕು. ಇದ್ ಬಿಟ್ಟು ಮುಂಚೆನೆ ಹೇಳ್ದಂಗೆ ಪ್ರೋಟೀನ್ ಕೂಡ ಇರಬೇಕಾಗತ್ತೆ. ಪ್ರೋಟೀನ್ ನಮ್ಮ ಊಟದಲ್ಲಿ ಎಷ್ಟು ಭಾಗ ಇರಬೇಕು ಅಂದ್ರೆ ಆಲ್ಮೋಸ್ಟ್ 20% ಅಷ್ಟು ಪ್ರೋಟೀನ್ ಇರಬೇಕು. ಪ್ರೋಟೀನ್ ಅಂದ್ರೆ ಏನು, ಅಮೈನೋ ಆಸಿಡ್ಸ್ ಅಂತೀವಿ, ಚಿಕ್ಕ ಚಿಕ್ಕ ಅಮೈನೋ ಆಸಿಡ್ಸ್ ಇರುತ್ತೆ, ಅದೊಂದಕ್ಕೊಂದು ಜೋಡಣೆಯಾಗಿ ಪ್ರೋಟೀನ್ ಅಂತ ಹೇಳ್ತೀವಿ. ಪ್ರೋಟೀನ್ ಯಾವ್ದ್ರಲ್ಲಿ ಯಥೇಚ್ಛವಾಗಿರುತ್ತೆ ಅಂತ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ಬೋದಂದ್ರೆ, ಮೊಟ್ಟೆಯಲ್ಲಿ ಅತಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ, ಅದ್ರ ಜೊತೆಗೆ ನಾನ್ ವೆಜಿಟೇರಿಯನ್ ಫುಡ್, ಮತ್ತೆ ಕಾಳುಗಳು, ಬೇಳೆಕಾಳು, ಎಲ್ಲ ತರದ ಕಾಳುಗಳು, ಮೊಳಕೆ ಕಾಳುಗಳು ಇದ್ರಲ್ಲಿ. ನೆಕ್ಸ್ಟ್ ಇನ್ನೊಂದು ಮ್ಯಾಕ್ರೋನ್ಯೂಟ್ರಿಯಂಟ್ ಅಂದ್ರೆ ಫ್ಯಾಟ್ ಅಂತ ಹೇಳ್ತೀವಿ. ಫ್ಯಾಟ್ ಅಂದ್ರೆ ಕೊಬ್ಬಿನಂಶ.
1: ಕೊಬ್ಬಿನಂಶ
0: ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ತಿಳ್ಕೋಬೇಕಾಗತ್ತೆ, ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಮಹತ್ವ ಕೂಡ ಕೊಡಬೇಕಾಗತ್ತೆ. ನಮ್ಮ ಊಟದಲ್ಲಿ ಆಲ್ಮೋಸ್ಟ್ 25-30% ಕೊಬ್ಬಿನಂಶ ಇರುತ್ತೆ. ಹಂಗಂತ ಹೇಳಿ ಈ 25-30% ಅಷ್ಟು ಎಣ್ಣೆಯನ್ನ ಹಾಕ್ಬೇಕು ಅಂತ ಅಲ್ಲ. ನಾನ್ ಮುಂಚೆನೆ ಹೇಳ್ದಂಗೆ ಅಕ್ಕಿ, ರಾಗಿ, ಗೋಧಿ, ಜೋಳದಲ್ಲೂ ಕೂಡ ಈ ಕೊಬ್ಬಿನಂಶ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ. ಅದೇ ತರ ನಾವು ಉಪಯೋಗಿಸ ಎಲ್ಲ ಪದಾರ್ಥಗಳಲ್ಲೂ, ಅಂದ್ರೆ ಹಣ್ಣು ತರಕಾರಿಗಳಲ್ಲೂ ಇರ್ಬೋದು, ಬೇರೆ ಬೇರೆ ಪೋಷಕಾಂಶಗಳ ಜೊತೆಗೆ ಈ ಕೊಬ್ಬಿನಂಶ ಕೂಡ ಇರುತ್ತೆ. ಹಂಗಾಗಿ ಅದೆಲ್ಲ ಸೇರಿ 20-30% ಇರಬೇಕು ಅಂತ ಹೇಳ್ತೀವಿ. ಫ್ಯಾಟ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ಒಂದು ಫ್ಯಾಟಿ ಆಸಿಡ್ಸ್ ಅಂತೀವಿ, ಇನ್ನೊಂದು ಟ್ರೈಗ್ಲಿಸರೈಡ್ಸ್ ಅಂತೀವಿ, ಮತ್ತೊಂದು ಕೊಲೆಸ್ಟ್ರಾಲ್ ಅಂತೀವಿ. ಈ ಫ್ಯಾಟ್ ಯಾಕೆ ಇಂಪಾರ್ಟೆಂಟ್, ನಮ್ಮ ಊಟದಲ್ಲಿ ಯಾಕೆ ಇರಬೇಕು ಅಂದ್ರೆ, ನಾವು ತಿಂದಿದ್ದ ವಿಟಮಿನ್ಗಳು ಊಟದಲ್ಲಿ ಇರುತ್ತೆ, ಆ ವಿಟಮಿನ್ಗಳು ರಕ್ತಕ್ಕೆ ಅಬ್ಸಾರ್ಬ್ ಆಗ್ಬೇಕು ಅಂದ್ರೆ ಫ್ಯಾಟ್ ಇರಬೇಕಾಗತ್ತೆ. ಮತ್ತೆ ಇದರಲ್ಲಿ 2 ವಿಧದ ಫ್ಯಾಟ್ಗಳಿರುತ್ತೆ, ಒಂದು ಸ್ಯಾಚುರೇಟೆಡ್ ಫ್ಯಾಟ್, ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ನಾವು ಉಪಯೋಗಿಸುವಂತ ತುಪ್ಪ, ಬೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ, ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತೀವಿ, ಇದು ಉತ್ತಮವಾದ ಕೊಬ್ಬಿನ ಅಂಶ. ಇದು ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಆಲಿವ್ ಆಯಿಲ್, ಗ್ರೌಂಡ್ ನಟ್ ಆಯಿಲ್, ಸನ್ಫ್ಲವರ್ ಅಥವಾ ಸೋಯಾಬೀನ್ ಆಯಿಲ್ ಅಂತೀವಿ, ಇದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಇದರಲ್ಲಿ ಯಾವುದು ಉತ್ತಮ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ, ಯಾವಾಗ್ಲೂ ಅನ್ಸ್ಯಾಚುರೇಟೆಡ್ ಫ್ಯಾಟೇ ಉತ್ತಮ. ಸ್ಯಾಚುರೇಟೆಡ್ ಫ್ಯಾಟ್ ಆದಷ್ಟು ಕಡಿಮೆ ಇರಬೇಕು. ಕೆಲವರು ಕೇಳ್ತಾರೆ ಊಟದಲ್ಲಿ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆ ಇದನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಬರುತ್ತೆ, ಬೋನ್ ಗಟ್ಟಿ ಆಗುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ ನ ಉಪಯೋಗಿಸೋದ್ರಿಂದ ಇದು ಜಾಸ್ತಿ ಆಗಲ್ಲ, ಇದೊಂದು ಮಿಸ್ಕನ್ಸೆಪ್ಷನ್ ಅಂತೀವಿ, ಅಂದ್ರೆ ತಪ್ಪು ಗ್ರಹಿಕೆ. ಹಾಗಾಗಿ ನಮ್ಮ ಊಟದಲ್ಲಿ ಆದಷ್ಟು ಕಡಿಮೆ ಇರಬೇಕು ಸ್ಯಾಚುರೇಟೆಡ್ ಫ್ಯಾಟ್. ನಾವು ನಾರ್ಮಲ್ ಆಗಿ ಅಡುಗೆ ಮಾಡೋದ್ರಲ್ಲಿ ಎಷ್ಟು ಪ್ರಮಾಣ ಆಯಿಲ್ ಇರಬೇಕಂದ್ರೆ, ಒಬ್ಬರಿಗೆ ಒಂದು ದಿನಕ್ಕೆ 2-3 ಸ್ಪೂನ್ ಅಷ್ಟು ಆಯಿಲ್ ಸಾಕಾಗುತ್ತೆ. ಹೌದು, ಈಗ 100 ಗ್ರಾಂ ಆಯಿಲ್ ಇಂದ ಆಲ್ಮೋಸ್ಟ್ 900 ಕಿಲೋ ಕ್ಯಾಲರೀಸ್ ಅಷ್ಟು ಎನರ್ಜಿ ಬರುತ್ತೆ. ಅತಿಯಾದ ಎಣ್ಣೆ ಪದಾರ್ಥಗಳ ಅಥವಾ ಕೊಬ್ಬಿನಂಶಗಳ ಸೇವನೆಯಿಂದ ಏನಾಗ್ಬೋದು ಅಂತ ಕೇಳಿದ್ರೆ, ಕೊಬ್ಬಿನಂಶ ಜಾಸ್ತಿ ಆಗಿ ಬೊಜ್ಜು ಬರಬಹುದು, ಒಬೆಸಿಟಿ ಅಂತ ಕರಿತೀವಿ. ಅದ್ರ ಜೊತೆಗೆ ಆ ಒಬೆಸಿಟಿ ಜಾಸ್ತಿ ಆದ್ರೆ ಲಿವರ್ ಅಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ತುಂಬಾ ಚಾನ್ಸ್ ಇರುತ್ತೆ, ಆವಾಗ ಫ್ಯಾಟಿ ಲಿವರ್ ಅಂತೀವಿ, ಲಿವರ್ ಅಲ್ಲಿ ಬೊಜ್ಜಿನಂಶ ಜಾಸ್ತಿ ಆಗೋದು. ಮತ್ತೆ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ತುಂಬ್ತಾ ಹೋಯ್ತಂದ್ರೆ ಈ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಂತ ಕಾಯಿಲೆಗಳು, ಮತ್ತೆ ರಕ್ತನಾಳ ಬ್ಲಾಕ್ ಆಗುವಂತ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದು ಯಾರಲ್ಲಿ ಜಾಸ್ತಿ ಆಗುತ್ತೆ ಅಂದ್ರೆ, ಅತಿಯಾಗಿ ಸ್ಯಾಚುರೇಟೆಡ್ ಫ್ಯಾಟ್ ನ ಉಪಯೋಗಿಸುವಂತವರಲ್ಲಿ ಜಾಸ್ತಿ ಆಗುತ್ತೆ. ಮತ್ತೆ

0: ಇತ್ತೀಚಿನ ದೈನಂದಿನ ಚಟುವಟಿಕೆಗಳಿಂದನೂ ಇದು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ಬಹುದು. ನೆಕ್ಸ್ಟ್ ಮ್ಯಾಕ್ರೋನ್ಯೂಟ್ರಿಯಂಟ್ ಅಂದ್ರೆ ಫೈಬರ್ ಅಂತ ಹೇಳ್ತೀವಿ. ಫೈಬರ್ ಅಂದ್ರೆ ಪಾಲಿಸ್ಯಾಕರೈಡ್ಸ್, ಅಂದ್ರೆ ನಾವು ತಿಂದಿದ್ದು ಏನು ಡೈಜೆಸ್ಟ್ ಆಗಲ್ಲ ಅದು ಪಾಲಿಸ್ಯಾಕರೈಡ್ ಇರುತ್ತೆ ನಮ್ಮಲ್ಲಿ, ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಎನ್ಝೈಮ್ಗಳು ಇರಲ್ಲ. ಬಟ್ ನಮ್ಮ ಕರುಳಿನ ಶುದ್ಧತೆ ಅಥವಾ ಮೈಕ್ರೋಫ್ಲೋರನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಫೈಬರ್ ಅಂಶ ಕೂಡ ಜಾಸ್ತಿ ಇರಬೇಕಾಗತ್ತೆ.
1: ಮತ್ತೊಂದು ತಾವ್ ಹೇಳಿದ್ರು ವಿಟಮಿನ್ಸ್ ಅಂತ ಹೇಳಿ.
0: ಹೌದು, ನಾನು ಇಷ್ಟೊತ್ತು ಮ್ಯಾಕ್ರೋನ್ಯೂಟ್ರಿಯಂಟ್ಸ್ ಬಗ್ಗೆ ಹೇಳಿದೆ, ಆದ್ರೆ ಈ ವಿಟಮಿನ್ಸ್, ಟ್ರೇಸ್ ಎಲಿಮೆಂಟ್ಸ್, ಮಿನರಲ್ಸ್ ಇವೆಲ್ಲ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತೀವಿ. ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತಂದ್ರೆ

0: ಮೈಕ್ರೋಫ್ಲೋರನ್ನ ಮೇಂಟೈನ್ ಮಾಡ್ಬೇಕಂತಂದ್ರೆ ಫೈಬರ್ ಅಂಶ ಕೂಡ ಜಾಸ್ತಿ ಇರಬೇಕಾಗತ್ತೆ.
1: ಮತ್ತೊಂದು ತಾವ್ ಹೇಳಿದ್ರೆ ವಿಟಮಿನ್ಸ್ ಅಂತ ಹೇಳಿ.
0: ಹೌದು, ನಾನ್ ಇಷ್ಟೊತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳಿದೆ, ಆದ್ರೆ ಈ ವಿಟಮಿನ್ಸ್, ಟ್ರೇಸ್ ಎಲಿಮೆಂಟ್ಸ್, ಮಿನರಲ್ಸ್ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಅಂದ್ರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುವ ಕೆಲವು ಪದಾರ್ಥಗಳು.
1: ವಿಟಮಿನ್ಸ್ ಮತ್ತೆ ಮಿನರಲ್ಸ್, ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ.
0: ಹೌದು,
1: ವಿಟಮಿನ್ ಅಂತ ಅಂದ್ರೆ ಏನು ಮತ್ತೆ ಯಾವ್ದ್ರಿಂದ ದೊರಕುತ್ತೆ, ಇದರ ಒಂದು ಅಗತ್ಯ ಏನು?
0: ಈಗ ವಿಟಮಿನ್ಸ್ ಅಲ್ಲಿ ಬೇರೆ ಬೇರೆ ತರದಿರುತ್ತೆ. ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್, ಇನ್ನೊಂದು ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ. ನಾನು ಮುಂಚೆನೆ ಹೇಳ್ದಂಗೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂದ್ರೆ ಊಟದಲ್ಲಿ ADEK ವಿಟಮಿನ್ಗಳು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಅಂತ ಹೇಳ್ತೀವಿ. ಮತ್ತೆ ವಾಟರ್ ಸಾಲ್ಯುಬಲ್ ಅಂದ್ರೆ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಮತ್ತೆ ವಿಟಮಿನ್ ಸಿ, ಇವೆರಡು ಕೂಡ ವಾಟರ್ ಸಾಲ್ಯುಬಲ್ ವಿಟಮಿನ್. ಈಗ ಊಟದಲ್ಲಿ ಎಣ್ಣೆ ಪದಾರ್ಥ ಏನಕ್ಕೆ ಬೇಕಾಗತ್ತೆ ಅಂತ ಕೇಳಿದ್ರೆ, ಈ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ನಮ್ಮ ರಕ್ತಕ್ಕೆ ಸೇರಕ್ಕೆ, ಅಬ್ಸಾರ್ಬ್ ಆಗಕ್ಕೆ, ADEK ವಿಟಮಿನ್ ಅಬ್ಸಾರ್ಪ್ಷನ್ ಗೆ ಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಪ್ರಕಾರ ವಿಟಮಿನ್ ಎ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ವಿಟಮಿನ್ ಎ ಅಂದ್ರೆ, ನಾನ್ ವೆಜಿಟೇರಿಯನ್ ಫುಡ್, ಕ್ಯಾರೆಟ್ ಅಲ್ಲಿ ಇರುತ್ತೆ, ಮತ್ತೆ ಹಸಿರು ತರಕಾರಿಗಳಲ್ಲಿರುತ್ತೆ, ಆರೆಂಜ್ ಅಲ್ಲಿ ಇರುತ್ತೆ, ಮತ್ತೆ ಟೊಮೆಟೊ ಅಲ್ಲಿ ಕೂಡ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ ಇರುತ್ತೆ. ವಿಟಮಿನ್ ಡಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ, ನಮ್ಗೆಲ್ಲರಿಗೂ ಗೊತ್ತಿರೋ ತರ ಬೆಳಗಿನ ಸನ್ಲೈಟ್,
1: ಸೂರ್ಯನ ಬೆಳಕು,
0: ಬೆಳಕಿಗೆ ಹೋಗ್ಬೇಕು. ಅದನ್ನು 7-8 ಗಂಟೆ ಟೈಮಲ್ಲಿ, ಮಧ್ಯಾಹ್ನದಲ್ಲಿ ಇರಲ್ಲ. ಮಧ್ಯಾಹ್ನದಲ್ಲಿ ಹೋದ್ರೆ ಸನ್ ಬರ್ನ್ಸ್ ಬರುತ್ತೆ ಅಷ್ಟೇ. ವಿಟಮಿನ್ ಇ ಮತ್ತೆ ಕೆ ಅದು ಕೂಡ ಎಲ್ಲ ತರದ ತರಕಾರಿಗಳಲ್ಲಿ, ಸ್ವಲ್ಪ ಕಾಟನ್ ಸೀಡ್ ಆಯಿಲ್, ಸಾಫ್ಲವರ್ ಆಯಿಲ್ ಅಂತ ಹೇಳ್ತೀವಿ, ಅದ್ರಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಇದ್ರ ಜೊತೆಗೆ ವಿಟಮಿನ್ B12 ಅಂತೀವಿ, ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಇದು ನಾನ್ ವೆಜಿಟೇರಿಯನ್ ಫುಡ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಮೊಟ್ಟೆ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್, ಎಲ್ಲ ತರದ ಡೈರಿ ಉತ್ಪನ್ನಗಳಲ್ಲೂ ಕೂಡ ವಿಟಮಿನ್ B12 ಜಾಸ್ತಿ ಇರುತ್ತೆ. ಇದ್ ಬಿಟ್ಟು ವಿಟಮಿನ್ ಸಿ ಅಂತಂದ್ರೆ ಆರೆಂಜ್
1: ಹಣ್ಣುಗಳು,
0: ಹೌದು, ಆರೆಂಜ್, ಮೋಸಂಬಿ, ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ವಿಟಮಿನ್ ಸಿ.
1: ವಿಟಮಿನ್ ಸಿ ಅಂಶ ನಮ್ಮ ದೇಹಕ್ಕೆ ಬೇಕು ಅಂತ ಹೇಳಿದ್ರೆ ಹುಳಿಯಾಗಿರ್ತಕ್ಕಂಥ ಹಣ್ಣುಗಳನ್ನು ಸೇವನೆ ಮಾಡಿದ್ರೆ ಅಲ್ಲಿ ಅದು ನಮ್ಗೆ ದೊರಕುತ್ತೆ.
0: ಹೌದು,
1: ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ.
0: ಹೌದು, ಬೇರೆ ಬೇರೆ ಟ್ರೇಸ್ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ ಅದರಲ್ಲಿ ಜಿಂಕ್, ಕಾಪರ್, ಸೆಲೀನಿಯಂ, ಕ್ರೋಮಿಯಂ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನಾವು ತುಂಬಾ ಕಡಿಮೆ ಕೇಳಿರ್ತೀವಿ. ನಾವು ಊಟ ಮಾಡಿರೋದ್ರಲ್ಲೇ ಇರುತ್ತೆ ಇದೆಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ. ಟ್ರೇಸ್ ಎಲಿಮೆಂಟ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇರೋದು ಕೆಲವುದಷ್ಟೇ. ಯಾವ್ದಂದ್ರೆ ಅಯೋಡೈಸ್ಡ್ ಸಾಲ್ಟ್ ಅಂತೀವಿ, ಮುಂಚೆ ಎಲ್ಲ ಅಯೋಡೈಸ್ಡ್ ಇಲ್ದೇ ಇರುವಂತ ಉಪ್ಪು ಕೂಡ ಬರ್ತಾ ಇತ್ತು. ಅದ್ರ ತೊಂದರೆಯಿಂದ ಥೈರಾಯ್ಡ್ ಸಂಬಂಧಿ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಕೆಲವು ರೂಲ್ಸ್ ಗಳನ್ನ ತಂದಿರೋದ್ರಿಂದ ಈಗ ಎಲ್ಲಾ ಉಪ್ಪಿನ ಉತ್ಪನ್ನಗಳು ಕೂಡ ಅಯೋಡೈಸ್ಡ್ ಉಪ್ಪೇ ಆಗಿರುತ್ತೆ. ಮತ್ತೆ ಸೀ ಫುಡ್ ಅಲ್ಲಿ ಕೂಡ ಈ ಅಯೋಡಿನ್ ಅಂಶ ಜಾಸ್ತಿ ಇರುತ್ತೆ. ಇದ್ ಬಿಟ್ಟು ಮತ್ತೆ ಐರನ್, ಕ್ಯಾಲ್ಸಿಯಂ ಅಂತೀವಿ, ನಮ್ಗೆ ಗೊತ್ತಿರೋ ತರ ಐರನ್ ಕಡಿಮೆ ಆದ್ರೆ ರಕ್ತಹೀನತೆಯಿಂದ ಬಳಲ್ತೀವಿ, ಅನಿಮಿಯಾ ಅಂತೀವಿ, ಐರನ್ ಡಿಫಿಷಿಯನ್ಸಿ ಅನಿಮಿಯಾ, ಇದು ಕೂಡ ಆರೆಂಜ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಆಲ್ಮಂಡ್, ಬಾದಾಮಿ ಅಂತೀವಿ, ಅದ್ರಲ್ಲಿ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಬೆಲ್ಲದಲ್ಲಿ ಕೂಡ ಇರುತ್ತೆ. ಮತ್ತೆ ಇದನ್ನ ಕಡಿಮೆ ಉಪಯೋಗಿಸಿದ್ರೆ ರಕ್ತಹೀನತೆಯಿಂದ ಬಳಲ್ಬೇಕಾಗುತ್ತೆ. ಅತಿಯಾದ ರಕ್ತಹೀನತೆಯಿಂದ ಹೃದಯದ ಮೇಲೂ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಇದ್ ಬಿಟ್ರೆ ಇನ್ನೊಂದು ಕ್ಯಾಲ್ಸಿಯಂ ಅಂತ, ಕ್ಯಾಲ್ಸಿಯಂ ಎಲ್ಲರಿಗೂ ಗೊತ್ತಿರೋ ತರ ನಮ್ಮ ಮೂಳೆಯ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಹಾಲಲ್ಲಿ ಇರುತ್ತೆ, ಅದರ ಜೊತೆಗೆ ನುಗ್ಗೆಕಾಯಲ್ಲಿ ಇರುತ್ತೆ, ಮತ್ತೆ ಬಾದಾಮಿಯಲ್ಲಿ ಕೂಡ ಇರುತ್ತೆ, ಫಿಶ್ ಮತ್ತೆ ಮೊಸರಲ್ಲಿ ಇರುತ್ತೆ. ನಾನು ಮುಂಚೆನೆ ಹೇಳಿದ ತರ ರಾಗಿಯಲ್ಲಿ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂನ ಕಂಡುಕೋಬಹುದಾಗತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಏನಾಗ್ಬೋದು ಅಂದ್ರೆ ನಮ್ಮ ಮೂಳೆಗಳು
1: ದುರ್ಬಲವಾಗಿರುತ್ತೆ.
0: ಹೌದು,
1: ಸವಿಯುವಂತಹ ಒಂದು ಸಾಧ್ಯತೆ
0: ಜಾಸ್ತಿ ಇರುತ್ತೆ. ಆಸ್ಟಿಯೋಪೊರೋಸಿಸ್ ಅಂತೀವಿ ಆ ತರದ. ಈಗ ಚಿಕ್ಕ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಇರುವಂತ ಉತ್ಪನ್ನಗಳನ್ನ ಕಡಿಮೆ ಉಪಯೋಗಿಸೋದ್ರಿಂದ 20-30 ವರ್ಷ ಇದ್ದವರಿಗೆನೆ ಬೆನ್ನೋವು ಬರೋದು, ಕೈಕಾಲು ನೋವು ಬರೋದು, ಅತಿ ಬೇಗ ಸುಸ್ತಾಗೋದು, ಈ ತರದ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಸ್ಟಿಯೋಪೊರೋಸಿಸ್, ಬೋನ್ ಅಲ್ಲಿ ಕ್ಯಾಲ್ಸಿಯಂ ಕೊರತೆಗಳು ಅತಿಯಾಗಿ ಆಗಿ ಮೂಳೆ ಸವೆತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
1: ತಾವು ಪರಿಚಯ ಮಾಡಿದಂತ ಈ ಎಲ್ಲ ಪೋಷಕಾಂಶಗಳು ಏನಿದ್ದಾವ, ಇವುಗಳ ಕೊರತೆ ನಮ್ಮ ದೇಹಕ್ಕೆ ಉಂಟಾಯಿತು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಬರ್ತಕ್ಕಂತ ಸಾಧ್ಯತೆ ಇರುತ್ತೆ?
0: ಇದ್ರ ಬಗ್ಗೆ ಒಂದ್ ತಿಳ್ಕೊಬೇಕಂದ್ರೆ, ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾನು ಈಗ ಹೇಳಿದೆ, ವಿಟಮಿನ್ ಎ ಅಂಶ ಕೊರತೆ ಆಯ್ತು ಅಂದ್ರೆ ಕಣ್ಣಿನ ದೃಷ್ಟಿ ಮೇಲೆ ಹಾನಿ ಆಗ್ಬೋದು, ಮತ್ತೆ ನರಗಳು ವೀಕ್ ಆಗೋ ಚಾನ್ಸ್ ಇರುತ್ತೆ. ವಿಟಮಿನ್ ಡಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಕ್ಯಾಲ್ಸಿಯಂ ನಮ್ಮ ಊಟದಿಂದ ಅಬ್ಸಾರ್ಬ್ ಆಗೋದಕ್ಕೆ ವಿಟಮಿನ್ ಡಿ ಬೇಕಾಗುತ್ತೆ. ವಿಟಮಿನ್ ಡಿ ಕೊರತೆ ಆದ್ರೆ ಮೂಳೆ ವೀಕ್ ಆಗುತ್ತೆ. ವಿಟಮಿನ್ ಇ ಮತ್ತೆ ಕೆ ಕೂಡ ಅಷ್ಟೇ. ವಿಟಮಿನ್ ಇ ಅಂದ್ರೆ ಕೊಬ್ಬಿನಂಶವನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಅದು ತುಂಬಾ

0: ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸುತ್ತೆ. ವಿಟಮಿನ್ ಕೆ ಕೂಡ, ಆದ್ರೆ ಇ ಮತ್ತೆ ಕೆ ದು ಡಿಫಿಷಿಯನ್ಸಿ ಆಗೋದು ಕಡಿಮೆ ಇರುತ್ತೆ. ಇದಕ್ಕಿಂತ ಇಂಪಾರ್ಟೆಂಟ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್. ನೀವ್ ಇದು ಕೇಳಿರ್ತೀರಾ, ಅತಿಯಾಗಿ ಮದ್ಯಪಾನ ಮಾಡೋರಲ್ಲಿ ಬಿ ಕಾಂಪ್ಲೆಕ್ಸ್ ಕೊರತೆ ಕಂಡು ಬರುತ್ತೆ. ಅವರಲ್ಲೂ ಕೂಡ ಥೈಮಿನ್ ಡಿಫಿಷಿಯನ್ಸಿ ಅಂತೀವಿ, ಬಿ12 ಡಿಫಿಷಿಯನ್ಸಿ ಅಂತೀವಿ, ಇದು ಕಾಮನ್ ಆಗಿ ಆಗುತ್ತೆ. ಮತ್ತೆ ಚಿಕ್ಕ ಮಕ್ಕಳಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ನ ಸೇರಿಸೋದ್ರಿಂದ ಬಿ12 ಡಿಫಿಷಿಯನ್ಸಿ ಅನಿಮಿಯಾ ಅಂತೀವಿ, ಮ್ಯಾಕ್ರೋಸೈಟಿಕ್ ಅನಿಮಿಯಾ ಅಂತೀವಿ, ಅನಿಮಿಯಾವನ್ನ ಕಾಣಬಹುದು. ಮತ್ತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಅಂತೀವಿ, ಸ್ಕರ್ವಿ ಅಂದ್ರೆ ಬೋನ್ ವೀಕ್ ಆಗುತ್ತೆ, ಮತ್ತೆ ರಕ್ತ ಹೆಪ್ಪುಗಟ್ಟುವಂಥದ್ದು ಕಡಿಮೆ ಆಗುತ್ತೆ, ಈ ತೊಂದರೆಗಳನ್ನ ಕಾಣಬಹುದು. ಅದೇ ತರ ಮಿನರಲ್ಸ್ ಡಿಫಿಷಿಯನ್ಸಿ ಅಥವಾ ಟ್ರೇಸ್ ಎಲಿಮೆಂಟ್ ಡಿಫಿಷಿಯನ್ಸಿ, ನಾನು ಮುಂಚೆ ಹೇಳಿದ ತರ ಐರನ್ ಕಡಿಮೆ ತಗೊಂಡಾಗ ಡಿಫಿಷಿಯನ್ಸಿ ಅನಿಮಿಯಾ ಆಗುತ್ತೆ, ಕ್ಯಾಲ್ಸಿಯಂ ಕಡಿಮೆ ತಗೊಂಡಾಗ ಬೋನ್ಸ್ ಎಲ್ಲ ವೀಕ್ ಆಗ ಚಾನ್ಸ್ ಇರುತ್ತೆ. ಇದು ವಿಟಮಿನ್ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಡಿಫಿಷಿಯನ್ಸಿ ಬಗ್ಗೆ. ಮತ್ತೆ ಇದು ಅತಿಯಾಗಿ ಉಪಯೋಗಿಸೋದ್ರಿಂದನೂ ತೊಂದರೆ ಆಗುತ್ತೆ. ವಿಟಮಿನ್ ಎ ಟಾಕ್ಸಿಕೋಸಿಸ್, ವಿಟಮಿನ್ ಡಿ ಟಾಕ್ಸಿಕೋಸಿಸ್ ಅಂತೀವಿ, ಅತಿ ಯಥೇಚ್ಛವಾದ ಪ್ರಮಾಣದಲ್ಲಿ ಉಪಯೋಗಿಸೋದ್ರಿಂದ ಕೂಡ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ರಕ್ತದಲ್ಲಿ ಏರುಪೇರು ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಅತಿಯಾಗಿ ಉಪಯೋಗಿಸೋದಕ್ಕೆ ತುಂಬಾ ಒಳ್ಳೆ ಎಕ್ಸಾಂಪಲ್ ಅಂದ್ರೆ ಒಬೆಸಿಟಿ, ಬೊಜ್ಜಿನ ಅಂಶ ಅಂತೀವಿ, ಬೊಜ್ಜು ಜಾಸ್ತಿ ಆಗೋದು. ಈಗ ಅತಿಯಾಗಿ ಫ್ಯಾಟ್ ತಿನ್ನೋದ್ರಿಂದ ಅಥವಾ ಅತಿಯಾಗಿ ಕಾರ್ಬೋಹೈಡ್ರೇಟ್ ಕೂಡ, ನಾವು ಅತಿಯಾಗಿ ತಿಂದಿದ್ದೆಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಕ್ಯಾಲೋರಿ. ಈಗ ನಾರ್ಮಲ್ ಆಗಿ ಒಬ್ಬ ಮನುಷ್ಯನ್ಗೆ 2500 ಕಿಲೋ ಕ್ಯಾಲೋರಿ ಅಷ್ಟು ಆದ್ರೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಹಳ್ಳಿಗಳಲ್ಲಿ ಕೆಲಸ ಮಾಡೋರಿಗೆ ನಾನು ಹೇಳ್ತಾ ಇಲ್ಲ, ಸೆಡೇಟರಿ ವರ್ಕ್ ಮಾಡೋಂಥವ್ರಿಗೆ, ಅದಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ತಿಂದಲ್ಲಿ ಅದೆಲ್ಲ ಬೊಜ್ಜಾಗಿ ಕನ್ವರ್ಟ್ ಆಗುತ್ತೆ. ಈಗ ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ, ಬಾಡಿ ಮಾಸ್ ಇಂಡೆಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಮ ಮಕ್ಕಳಲ್ಲಿ ಕಾಮನ್ ಆಗಿ ಕಾಣೋದು ಅಂಡರ್ ವೈಟ್. ಅಂಡರ್ ವೈಟ್ ಅಂದ್ರೆ ಪೋಷಕಾಂಶಗಳ ಕೊರತೆಯಿಂದ BMI 18.5ಕ್ಕಿಂತ ಕಡಿಮೆ ಇರುತ್ತೆ, ಅವರಿಗೆ ಅಂಡರ್ ವೈಟ್ ಅಂತೀವಿ. ನಾರ್ಮಲ್ ಆಗಿ ಎಷ್ಟಿರ್ಬೇಕು, 18.5-25 ತನಕ ನಾರ್ಮಲ್ ಅಂತ ಹೇಳಿ ತಗೊಳ್ತೀವಿ, ಬಟ್ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ 23ಷ್ಟೇ ನಾರ್ಮಲ್ ಅಂತೀವಿ. ಇದೆಲ್ಲ ವೆಸ್ಟರ್ನ್ ಪಾಪ್ಯುಲೇಷನ್ ಗೆ, ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಿಗೆ ಸ್ಟ್ಯಾಂಡರ್ಡೈಸ್ ಮಾಡಿದ್ರು ಮುಂಚೆ, ಆದ್ರೆ ಏಷ್ಯನ್ ಪಾಪ್ಯುಲೇಷನ್ ಮತ್ತೆ ನಮ್ಮ ಭಾರತದ ಪಾಪ್ಯುಲೇಷನ್ ಗೆ 18.5-23 ತನಕ BMI ಇರಬೇಕಾಗುತ್ತೆ. 23-25 ತನಕ ತಗೊಂಡ್ರೆ ಓವರ್ ವೈಟ್ ಅಂತೀವಿ, 25ಕ್ಕಿಂತ ಜಾಸ್ತಿ ಇದ್ರೆ ಪೊಜ್ಜು ಅಥವಾ ಒಬೆಸಿಟಿ ಅಂತೀವಿ. 25-30 ತನಕ Grade 1 ಒಬೆಸಿಟಿ, 30ಕ್ಕಿಂತ ಜಾಸ್ತಿ ಇದ್ರೆ 35ರ ತನಕ Grade 2 ಒಬೆಸಿಟಿ, 35ಕ್ಕಿಂತ ಜಾಸ್ತಿ ಇದ್ರೆ ಮಾರ್ಬಿಡ್ ಒಬೆಸಿಟಿ. ಮುಂಚೆ ನಾವು ನೀವು ಎಲ್ಲ ನೋಡ್ತಾ ಇದ್ದಿದ ತರ ಈ ಬೊಜ್ಜಿನ ಅಂಶ ಜಾಸ್ತಿ ಆಗಿ ವಯಸ್ಕರಲ್ಲಿ ಅಥವಾ 35-40 ವರ್ಷ ಆದ್ಮೇಲೆ ಕಾಣ್ತಾ ಇತ್ತು. ಆದ್ರೆ ಇತ್ತೀಚಿನ ಜೀವನ ಶೈಲಿ ಆಹಾರ ಪದ್ಧತಿಯ ಪರಿಣಾಮದಿಂದ ನಾವು ಈಗಲೂ ಕೂಡ ನೋಡ್ತಾ ಇದ್ದೀವಿ, ಎಲ್ಲ ಜಂಕ್ ಫುಡ್, ಫಾಸ್ಟ್ ಫುಡ್ ಮತ್ತೆ ಬೇಕರಿ ಫುಡ್ ಅನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದೀವಿ. ಹಂಗಾಗಿ ಮಕ್ಕಳಲ್ಲಿ ಕೂಡ ಈ ಬೊಜ್ಜಿನ ಅಂಶ ಜಾಸ್ತಿ ಆಗ್ತಾ ಇದೆ. ಇದ್ರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ನಾವೀಗ ಏನ್ ನೋಡ್ತಾ ಇದ್ದೀವಿ, ಯಂಗ್ ಏಜ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು, ಯಂಗ್ ಏಜ್ ಅಲ್ಲಿ ಸ್ಟ್ರೋಕ್ ಆಯ್ತು, ಇದಕ್ಕೆಲ್ಲ ಏನ್ ಕಾರಣ? ಈ ಮೈಕ್ರೋನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿ ಮತ್ತೆ ಅತಿಯಾದ ಸೇವನೆ, ಕಡಿಮೆ ಸೇವನೆನೂ ಇರ್ಬೋದು, ಅತಿಯಾದ ಸೇವನೆನೂ ಇರ್ಬೋದು, ಮತ್ತೆ ನಮ್ಮ ಆಹಾರ ಪದ್ಧತಿನೂ ಇರ್ಬೋದು, ಇದೆಲ್ಲ ಕಾರಣದಿಂದನೇ ಇತ್ತೀಚಿನ ದಿನಗಳಲ್ಲಿ ಕಾಯಿಲೆಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಯಂಗ್ ಏಜ್ ಅಲ್ಲಿ.
1: ಪೋಷಕಾಂಶಗಳು ಕೊರತೆ ಉಂಟಾದ್ರೂ ಕೂಡ ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ, ಹೆಚ್ಚಾದ್ರೂ ಕೂಡ ಅದು ಬೊಜ್ಜಿನ ಮೂಲಕ ಅದು ಕೂಡ ಒಂದು ರೀತಿಯ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿ ಅದು ಕಾಯಿಲೆಗೆ ಕಾರಣ ಆಗುತ್ತೆ. ಕಾಯಿಲೆ ಬರಬಾರದು ಅಂತ ಹೇಳಿದ್ರೆ ನಾವು ಈ ಪೋಷಕಾಂಶಗಳೇನಿದ್ದಾವೋ ಇವುಗಳನ್ನ ಸಮತೋಲಿತವಾಗಿ ಸೇವನೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಕಾರಣ ಸಮತೋಲಿತ ಆಹಾರ ಪದ್ಧತಿ. ನಮ್ಮ ಸಮತೋಲಿತ ಆಹಾರ ಪದ್ಧತಿ ಹೇಗಿರಬೇಕು, ಅದನ್ನ ಕಾಪಾಡಿಕೊಳ್ಳುವಂಥದ್ದು ಹೇಗೆ?
0: ಸಮತೋಲಿತ ಆಹಾರ ಪದ್ಧತಿ ಅಂದ್ರೆ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳಿರ್ತೀವಿ. ನಾವು ಊಟ ಮಾಡೋದ್ರಲ್ಲಿ ನ್ಯೂಟ್ರಿಷನಲಿ ಅಡಿಕ್ವೇಟ್ ಅಂಡ್ ಅಪ್ರೋಪ್ರಿಯೇಟ್ ಕಂಟೆಂಟ್ಸ್ ಇರಬೇಕು, ಅಂದ್ರೆ ಪ್ರತಿಯೊಂದು ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳನ್ನ ಒಳಗೊಂಡಿರಬೇಕು. ಈಗ ಒಂದೇ ಒಂದು ಆಹಾರದಲ್ಲಿ ಎಲ್ಲದೂ ನ್ಯೂಟ್ರಿಷನ್ ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಬೇರೆ ಬೇರೆ ಆಹಾರಗಳು, ತರಕಾರಿಗಳು ಇದು ಜಾಸ್ತಿ ಇರಬೇಕಾಗುತ್ತೆ. ಬ್ಯಾಲೆನ್ಸ್ಡ್ ಡಯೆಟ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಪ್ರಮಾಣ 55-60% ಇರಬೇಕಾಗುತ್ತೆ, ಪ್ರೋಟೀನ್ ಪ್ರಮಾಣ 15% ಅಷ್ಟು ಇರಬೇಕಾಗುತ್ತೆ, ಫ್ಯಾಟ್ ಪ್ರಮಾಣ 20-25% ಅಷ್ಟು ಇರಬೇಕಾಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಹೆಲ್ದಿ ಪ್ಲೇಟ್ ಅಂತೀವಿ, ಅಂದ್ರೆ ಒಂದು ಊಟದಲ್ಲಿ
1: ಆರೋಗ್ಯಕರವಾದ
0: ಏನಿರ್ಬೇಕು ಅಂತ ಹೇಳದಾದ್ರೆ, ಇವಾಗಿನ ದಿನಕ್ಕೆ ಸರಿಯಾಗಿ 50% ಅಷ್ಟು ನಾನ್ ಸ್ಟಾರ್ಚಿ ವೆಜಿಟೇಬಲ್

0: ಸೆಂಟಿ ಅದು ಸೊಪ್ಪು ತರಕಾರಿ ಸೌತೆಕಾಯಿ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಬೀನ್ಸ್ ಅಂತಾನು ತಗೋಬಹುದು, ಇದು 50% ಅಷ್ಟು ಇರಬೇಕಾಗತ್ತೆ. ಮತ್ತೆ 25% ಅಷ್ಟು ಪ್ರೋಟೀನ್ ಇರಬೇಕಾಗತ್ತೆ. ಪ್ರೋಟೀನ್ ಅಂದ್ರೆ ಮೊಟ್ಟೆ ಇರ್ಬೋದು, ಎಲ್ಲ ತರದ ಕಾಳುಗಳು ಇರ್ಬೋದು. ಇನ್ನೊಂದು 25% ಕಂಪ್ಲೀಟ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಅಂದ್ರೆ ನಿಮ್ಗೆ ಹೋಲ್ ಗ್ರೈನ್ಸ್ ಅಂದ್ರೆ ಪಾಲಿಶ್ಡ್ ಅಕ್ಕಿಗಳನ್ನ ಉಪಯೋಗಿಸಬಾರ್ದು, ಪಾಲಿಶ್ಡ್ ಗೋಧಿನ ಉಪಯೋಗಿಸಬಾರ್ದು. ಬ್ರೌನ್ ರೈಸ್ ಅಂತೀವಿ, ಮತ್ತೆ ರಾಗಿ ಕೂಡ ಹೋಲ್ ಗ್ರೈನ್ ಆಗುತ್ತೆ. ಮತ್ತೆ ಎಲ್ಲ ತರದ
1: ಹೋಲ್ ಗ್ರೈನ್, ಹೌದು, ಸದ್ಯ ಪಾಲಿಶ್ ಮಾಡಿಲ್ಲ ಇವತ್ತು,
0: ಹೌದೌದು, ಅದು 25% ಅಷ್ಟು ಇರಬೇಕಾಗತ್ತೆ. ಅದರಿಂದ 100% ಕಂಪ್ಲೀಟ್ ಹೆಲ್ದಿ ಪ್ಲೇಟ್ ರಿಪೇರ್ ಆಗಿ ಪ್ರತಿ ಚಿಕ್ಕದ್ರಿಂದ ದೊಡ್ಡವರಲ್ಲೂ ಇದನ್ನ ಕಾಪಾಡಿಕೊಳ್ಳೋದ್ರಿಂದ ನಾವು ಒಂದು ಉತ್ತಮ ಆರೋಗ್ಯವನ್ನ ಕಾಪಾಡ್ಕೋಬಹುದಾಗತ್ತೆ.
1: ನಮ್ಮ ಆಹಾರ ಅಷ್ಟೇ ನಮ್ಮ ಒಂದು ಉತ್ತಮವಾದಂತಹ ಆರೋಗ್ಯಕ್ಕೆ ಕಾರಣ ಆಗೋದಿಲ್ಲ, ಇದರ ಜೊತೆಗೆ ಸರಿಯಾದಂತಹ ಅಥವಾ ಆರೋಗ್ಯಕರವಾದಂತಹ ನಮ್ಮ ಜೀವನ ಶೈಲಿಯೂ ಕೂಡ ಇರಬೇಕಾಗತ್ತೆ. ನಮ್ಮ ಜೀವನ ಶೈಲಿ ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳಿದ್ರೆ ಹೇಗೆ ಇರಬೇಕು ಸರ್? ನಾವು
0: ಮುಂಚೆನೆ ಹೇಳ್ದಂಗೆ ಆಹಾರ ಪದ್ಧತಿ ಒಂದ್ ಕಡೆ ಆದ್ರೆ ನಮ್ ಲೈಫ್ ಸ್ಟೈಲ್ ಅಂತೀವಿ, ಲೈಫ್ ಸ್ಟೈಲ್ ಒಂದ್ ಕಡೆ ಆಗುತ್ತೆ. ಅಂದ್ರೆ ಪ್ರತಿ ದಿನ ವ್ಯಾಯಾಮ ಮಾಡೋದು ನಿಯಮಿತವಾಗಿ, ಯೋಗ ಮಾಡೋದು, ಮತ್ತೆ ವಾಕಿಂಗ್ ಮಾಡುವಂಥದ್ದು, ಇದೆಲ್ಲ ಮಾಡಬೇಕಾಗತ್ತೆ. ಮತ್ತೆ ಅತಿಯಾಗಿ ಹೊರಗಡೆ ಊಟ ಮಾಡೋದನ್ನ ಪೂರ್ತಿಯಾಗಿ ಕಡಿಮೆ ಮಾಡಬೇಕು. ಯಾಕಂದ್ರೆ ಎಲ್ಲೂ ಹೊರಗಡೆ ಒಳ್ಳೆ ಎಣ್ಣೆ ಪದಾರ್ಥಗಳನ್ನ ಉಪಯೋಗಿಸಲ್ಲ. ಈಗ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ, ಅದರಲ್ಲೆಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಎಲ್ಲ ಕಡೆ ಬೆಣ್ಣೆ ದೋಸೆ ಅದು ಇದು ಅಂತ ಉಪಯೋಗಿಸ್ತಾರೆ. ನಾನು ಮುಂಚೆನೆ ಹೇಳ್ದಂಗೆ ಬೆಣ್ಣೆ ತುಪ್ಪವನ್ನ ಅತಿಯಾಗಿ ತಿನ್ನೋದ್ರಿಂದ ನಾವು ಒಂದ್ ಸ್ಪೂನ್ ತಿಂದ್ರೆ ಆಲ್ಮೋಸ್ಟ್ ಒಂದ್ ದಿನಕ್ಕೆ ಸಾಕಾಗತ್ತೆ ಅಂತ ಹೇಳಿದ್ರೆ, ಅವರು ತಯಾರ್ ಮಾಡೋದ್ ನೋಡಿದ್ರೆ 3-4 ಸ್ಪೂನ್ ಎಣ್ಣೆ ತುಪ್ಪ ಅಷ್ಟು ಜಾಸ್ತಿ ಹಾಕ್ತಾರೆ. ಅದ್ ಹಾಕೋದ್ರಿಂದ ಈ ರಕ್ತ ಸಂಬಂಧಿ ಕಾಯಿಲೆಗಳು ಅಥವಾ ಅಥಿರೋಸ್ಕ್ಲಿರೋಸಿಸ್ ಅಂತೀವಿ, ರಕ್ತನಾಳದಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಉಪಯೋಗಿಸ್ಬೇಕು. ಇದ್ರ ಜೊತೆಗೆ ಏನ್ ಮಾಡ್ಬೇಕು, ಚಿಕ್ಕ ಮಕ್ಕಳಿಂದನೇ ಅವರಲ್ಲಿ ಪ್ರೇರೇಪಣೆಯನ್ನ ತರಬೇಕು. ಅಂದ್ರೆ ಮದ್ಯಪಾನ ಮಾಡದೇ ಇರೋತರ, ಧೂಮಪಾನ ಮಾಡದೇ ಇರೋತರ, ಆಮೇಲೆ ಅಂಗಡಿಗಳಲ್ಲಿ ಚಾಕ್ಲೇಟ್ ಬಿಸ್ಕೆಟ್ ಮತ್ತೆ ಬೇಕರಿ ಪದಾರ್ಥಗಳನ್ನ ಉಪಯೋಗಿಸೋದ್ರ ಬದಲು ಎಲ್ಲ ತರದ ಹಣ್ಣು ತರಕಾರಿ ಇದನ್ನ ಉಪಯೋಗಿಸೋ ತರ ಮುಂಚೆಯಿಂದನೇ ನಾವು ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗತ್ತೆ.
1: ಅಂತಿಮವಾಗಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್?
0: ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ನಮ್ಮ ದೇಶದಲ್ಲಿ ಸೆಪ್ಟೆಂಬರ್ 1st ವೀಕ್ ಎಲ್ಲ ಕಡೆ ಆಚರಿಸ್ತೀವಿ. ಇದನ್ನ ಸರಿಯಾಗಿ ಆಚರಿಸ್ಕೊಂಡು ನ್ಯೂಟ್ರಿಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತಾ ಯಾರಿಗೂ ಕೂಡ ತೊಂದರೆ ಆಗದೆ ಇರೋ ತರ ನಾವು ನಮ್ಮ ಜೀವನ ಶೈಲಿಯನ್ನ ಮಾರ್ಪಾಡು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇದರ ಪ್ರಯುಕ್ತವಾಗಿ ಸರ್ಕಾರ ಕೂಡ ನೀವು ನೋಡ್ಬೋದು ಮಿಡ್ ಡೇ ಮೀಲ್ ಅಂತೀವಿ, ಮಧ್ಯಾಹ್ನ ಊಟ ಕೊಡೋಂಥದ್ದು, ಹಾಲು ಕೊಡೋಂಥದ್ದು, ಮೊಟ್ಟೆ ಕೊಡೋಂಥದ್ದು, ಮತ್ತೆ ಡಿವರ್ಮಿಂಗ್ ಅಂತೀವಿ, ಅಂದ್ರೆ ಮಕ್ಕಳಲ್ಲಿ ಹೊಟ್ಟೆಲ್ಲಿ ಹುಳ ಸೇರ್ಕೊಳ್ಳೋದ್ರಿಂದ ಕೂಡ ಈ ನ್ಯೂಟ್ರಿಯನ್ ಡಿಫಿಷಿಯನ್ಸಿಗಳಾಗ್ಬೋದು. ಅದು ಆಗದೆ ಇರೋ ತರ ಮಾತ್ರೆಗಳನ್ನ ಕೊಡ್ತಾರೆ. ಮತ್ತೆ ಮಕ್ಕಳಲ್ಲಿ, ಅಡೋಲಸೆಂಟ್ಸ್ ಅಲ್ಲಿ, ಮತ್ತೆ ಪ್ರೆಗ್ನೆಂಟ್ ವುಮನ್ ಅಂತೀವಿ, ಇವರಲ್ಲಿ ಕೂಡ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನ ಮಾಡುತ್ತೋ ಅದು ಅಲ್ಲಿ ಮೇಲೆ ಮಿನಿಸ್ಟ್ರಿಯಿಂದ ಹಿಡಿದು ಕೆಳಗಡೆ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಬ್ಬರು ಕೂಡ ಕಾನ್ಶಿಯಸ್ ಆಗಿ ಪಾಲನೆ ಮಾಡೋದ್ರಿಂದ
1: ನಾವು ಆರೋಗ್ಯವಂತರಾಗಿರಬಹುದು, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇವತ್ತು ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತದ್ದೇ ಒಂದು ದೊಡ್ಡ ಸವಾಲಾಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಈ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶಗಳು ನಮ್ಮ ಒಂದು ದೇಹದ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಕಾರಣವಾಗುತ್ತೆ. ಒಳ್ಳೆಯದು ಡಾಕ್ಟ್ರೆ, ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಏನು, ಅವುಗಳಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಅವುಗಳನ್ನ ಎಷ್ಟರ ಮಟ್ಟಿಗೆ ನಾವು ನಮ್ಮ ದೇಹಕ್ಕೆ ಸೇವನೆಯನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಈ ಕುರಿತು ಹಾಸನದ ಜನಪ್ರಿಯ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿಕೆ ವೆಂಕಟೇಶ್.
2: ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದು ನಾವು ಭಾರತ ಸರ್ಕಾರದ ಒಂದು ಮಹತ್ವವಾದ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿ ಉಡಾನ್, ಕೃಷಿ ಉತ್ಪನ್ನಗಳ ರಫ್ತುಗಳನ್ನು ಉತ್ತೇಜಿಸಿ ಕೃಷಿ ಉತ್ಪನ್ನಗಳ ಮೌಲ್ಯಗಳಿಗೆ ರೈತರ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದ ಬೆಲೆಗಳನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರಕಿಸಿಕೊಡುವ ಉದ್ದೇಶದಿಂದ ಪ್ರಾರಂಭವಾದಂತಹ ಒಂದು ಯೋಜನೆ ಕೃಷಿ ಉಡಾನ್. ಭಾರತೀಯ ನಾಗರಿಕ ವಿಮಾನಯಾನ ಸಚಿವಾಲಯವು 2020 ಪ್ರಾರಂಭಿಸಿದ ಈ ಯೋಜನೆ ಕೃಷಿ ಉತ್ಪನ್ನಗಳನ್ನು ವಿಶೇಷವಾಗಿ ಬೇಗನೆ ನಶಿಸಿ ಹೋಗ್ತಕ್ಕಂತಹ ಹಣ್ಣು ತರಕಾರಿ ಹೈನುಗಾರಿಕೆ ಉತ್ಪನ್ನಗಳನ್ನು ವಾಯುಮಾರ್ಗದ ಅಂದರೆ ವಿಮಾನಗಳ ಮೂಲಕ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಸಾಗಿಸುವ ಮೂಲಕ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆಯನ್ನು ದೊರಕಿಸಿಕೊಡ್ತಕ್ಕಂತಹ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಕ್ಕಂತಹ ಮಹತ್ತರವಾದಂತಹ ಒಂದು ಯೋಜನೆ. ಈ ಯೋಜನೆಯ 2ನೇ ಭಾಗ 2021 ಕೃಷಿ ಉಡಾನ್ 2.0 ಎನ್ನುವ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ಪ್ರಮುಖವಾಗಿ ಈಶಾನ್ಯ ರಾಜ್ಯಗಳು, ಗುಡ್ಡಗಾಡು ಮತ್ತು ಬುಡಕಟ್ಟು ಪ್ರದೇಶಗಳ ರೈತರ ಉತ್ಪನ್ನಗಳ ಸಾಗಾಣಿಕೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಈ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ನಾವು ಗಮನಿಸಿದಾಗ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಜಾಗತಿಕ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಬೆಲೆ ಸಿಗುವಂತೆ ಮಾಡುವುದು, ಬೇಗ ನಶಿಸಿ ಹೋಗ್ತಕ್ಕಂತಹ ಹಣ್ಣು ತರಕಾರಿ ಹಾಲು ಮಾಂಸ ಮತ್ತಿತರ ಬೇಗ ಹಾಳಾಗುವ ಉತ್ಪನ್ನಗಳನ್ನು ಕೊಳೆಯುವ ಸರಕುಗಳನ್ನು ತಕ್ಷಣವೇ ಮಾರುಕಟ್ಟೆಗೆ ತಲುಪಿಸುವ ಮೂಲಕ ಅದರ ನಿಜವಾದ ನೈಜ ಮೌಲ್ಯ ದೊರಕುವಂತೆ ಮಾಡತಕ್ಕಂಥದ್ದು 2ನೇ ಉದ್ದೇಶ. ಇನ್ನು ಕೃಷಿ ಕ್ಷೇತ್ರ ಮತ್ತು ವಾಯುಯಾನ ಕ್ಷೇತ್ರವನ್ನು ಸಂಯೋಜಿಸುವ ಮೂಲಕ ಸಂಪರ್ಕ ಸುಧಾರಣೆ ಮಾಡತಕ್ಕಂತಹ ಪ್ರಮುಖವಾದಂತಹ 3ನೇ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ರೈತರು ಬೆಳೆದಂತಹ ಬೆಳೆಗಳನ್ನು ದೂರ ದೂರದ ಮಾರುಕಟ್ಟೆಗಳಿಗೆ ಸಾಗಿಸುವ ಮೂಲಕ ರೈತರ ಬೆಲೆಗಳಿಗೆ ಸೂಕ್ತವಾದಂತಹ ಸಾಕ್ಷಾತ್ಕಾರ ದೊರಕಿಸಿಕೊಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಮತ್ತು ಸೌಲಭ್ಯಗಳನ್ನು ನಾವು ಗಮನಿಸಿದಾಗ, ಮೊದಲನೆಯದಾಗಿ ಶುಲ್ಕ ವಿನಾಯಿತಿ. ಆಯ್ಕೆ ಮಾಡಿದ ವಿಮಾನ ನಿಲ್ದಾಣಗಳಲ್ಲಿ ಭಾರತೀಯ ಸಾಗಾಣಿಕೆ ವಿಮಾನಗಳಿಗೆ ಮತ್ತು ಪ್ಯಾಸೆಂಜರ್ ಟು ಕಾರ್ಗೋ ವಿಮಾನಗಳಿಗೆ ಲ್ಯಾಂಡಿಂಗ್ ಪಾರ್ಕಿಂಗ್ ಮತ್ತು ನಿಲ್ದಾಣ ಶುಲ್ಕಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗುತ್ತಿದೆ. ಈ ಯೋಜನೆಯಡಿ ಪ್ರಮುಖವಾಗಿ ದೇಶಾದ್ಯಂತ ಇರ್ತಕ್ಕಂತಹ ಪ್ರಮುಖವಾದಂತಹ 58 ನಿಲ್ದಾಣಗಳನ್ನು ಈ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ 25 ವಿಮಾನ ನಿಲ್ದಾಣಗಳು ಈಶಾನ್ಯ ಗುಡ್ಡಗಾಡು ಮತ್ತು ಬುಡಕಟ್ಟು ಪ್ರದೇಶಗಳ ಮೇಲೆಯೇ ಕೇಂದ್ರೀಕರಿಸಿರ್ತಕ್ಕಂತಹದ್ದು ಗಮನಿಸಬೇಕಾದಂತಹ ಸಂಗತಿ. ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳ ಆಯ್ದ ಹಣ್ಣು ಮತ್ತು ತರಕಾರಿಗಳಿಗೆ 50% ವಿಮಾನಯಾನ ಸಬ್ಸಿಡಿ ಇರುವುದು ಈ ಯೋಜನೆಯ ಮತ್ತೊಂದು ಪ್ರಮುಖವಾದಂತಹ ಸಂಗತಿ. ಈ ಯೋಜನೆಯನ್ನು ಸರಳೀಕರಣವಾಗಿ ಪಾರದರ್ಶಕಗೊಳಿಸುವ ಉದ್ದೇಶದಿಂದ ಕೃಷಿ ಉಡಾನ್ ಸುಷ್ಮಾ ಲಾಜಿಸ್ಟಿಕ್ಸ್ ಅಂದರೆ ಈ ಕುಶಾಲ್ ಪ್ಲಾಟ್ಫಾರ್ಮ್ ವೇದಿಕೆಯಡಿ ಈ ಒಂದು ಯೋಜನೆಯ ಸಂಪೂರ್ಣ ವ್ಯವಹಾರಗಳು ಜರುಗುತ್ತವೆ. ಇದರಲ್ಲಿ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಈ ನಿಯಮವನ್ನು ಸಹ ಸಂಯೋಜಿಸಿರುವುದು ಪಾರದರ್ಶಕತೆ ಒಂದು ಹಿಡಿದ ಕನ್ನಡಿಯಾಗಿದೆ. ಕೃಷಿ ಉತ್ಪನ್ನಗಳ ವಾಯು ಸಾರಿಗೆ ಸುಲಭಗೊಳಿಸಲು ಸಿದ್ಧಪಡಿಸಲಾಗಿರುವ ಈ ಕುಶಾಲ್ ಎಂಬ ಆನ್ಲೈನ್ ಪ್ಲಾಟ್ಫಾರ್ಮ್ ಸರಕು ಸಾಗಣೆಯ ಮಾಹಿತಿಗಳನ್ನು ರೈತರು ಮತ್ತು ಇತರ ಪಾಲುದಾರರಿಗೆ ಒದಗಿಸುತ್ತದೆ. ಈ ಯೋಜನೆಯು ವಿಶೇಷವಾದಂತಹ ಅಂತರ್ ಸಚಿವಾಲಯಗಳ ಒಕ್ಕೂಟವಾಗಿದ್ದು, ಇದಕ್ಕೆ ಯಾವುದೇ ಪ್ರತ್ಯೇಕ ಬಜೆಟ್ ಹೊಂದಿಲ್ಲದಿದ್ದರೂ ನಾಗರಿಕ ವಿಮಾನಯಾನ ಸಚಿವಾಲಯ, ಕೃಷಿ ಇಲಾಖೆ, ಪಶುಸಂಗೋಪನೆ, ಮೀನುಗಾರಿಕೆ, ಆಹಾರ ಸಂಸ್ಕರಣೆ ಸೇರಿದಂತೆ ಒಟ್ಟು 8 ಸಚಿವಾಲಯಗಳ ಜಂಟಿ ಸಹಯೋಗದೊಂದಿಗೆ ಈ ಯೋಜನೆ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಯೋಜನೆಯಿಂದ ಕಡಿಮೆ ದರದಲ್ಲಿ ಅತಿ ಹೆಚ್ಚಿನ ವೇಗವಾಗಿ ರೈತರು ಬೆಳೆದಂತಹ ಉತ್ಪನ್ನಗಳನ್ನು ವಾಯುಯಾನದ ಮೂಲಕ ಬೇಡಿಕೆ ಇರುವಂತಹ ಮಾರುಕಟ್ಟೆಗಳಿಗೆ ತ್ವರಿತವಾಗಿ ಸಾಗಿಸಿರುವುದರಿಂದ ಉತ್ತಮ ಬೆಲೆಗಳನ್ನು ಪಡೆಯಲು ಸಾಧ್ಯವಾಗುತ್ತಿದೆ. ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳು ಸಹ ದೊರಕುತ್ತಿವೆ. ಇದರೊಂದಿಗೆ ಕಾರ್ಗೋ ಹಬ್ಗಳು, ವಿಮಾನಯಾನ ಸಂಪರ್ಕಗಳು ಇವುಗಳನ್ನೆಲ್ಲವನ್ನು ಸಂಯೋಜಿಸುತ್ತಿರುವ ಕಾರಣ ದೇಶದ ಸಂಪರ್ಕ ವ್ಯವಸ್ಥೆ ಬಲಗೊಳ್ಳುತ್ತದೆ. ಈ ಯೋಜನೆಯಲ್ಲಿ ಅನೇಕ ವಿಭಾಗದಲ್ಲಿ ಸಬ್ಸಿಡಿಗಳು ಮತ್ತು

0: ಗಳನ್ನು ಹೊರತುಪಡಿಸುವಂತಹ ಯೋಜನೆಗಳು ಒಳಗೊಂಡಿವೆ. ವಿಶೇಷವಾಗಿ ಗುಡ್ಡಗಾಡು ಪ್ರದೇಶದ ರೈತರು ತಾವು ಬೆಳೆದಂತಹ ಉತ್ಪನ್ನಗಳನ್ನು ದೂರದ ದೇಶಗಳಿಗೆ ಅಥವಾ ದೂರದ ರಾಜ್ಯಗಳಿಗೆ ಸಾಗಿಸಲು ತೊಂದರೆ ಪಡತಕ್ಕಂತಹ ರೈತರುಗಳಿಗೆ ಈ ಯೋಜನೆಯು ಒಂದು ಉಪಯುಕ್ತವಾದಂತಹ ಯೋಜನೆಯೇ ಸರಿ. ಕೃಷಿ ಉತ್ಪನ್ನಗಳ ಸಾಗಾಣಿಕೆಯು ಬಹಳ ತೊಂದರೆ ಅನುಭವಿಸಿರ್ತಕ್ಕಂತಹ ಈ ದಿನ ಸಂದರ್ಭಗಳಲ್ಲಿ ಮತ್ತು ರಸ್ತೆ ಸಂಪರ್ಕದಲ್ಲಿ ಬಹಳ ದಿನ ತಗಲುವುದರಿಂದ ಕೃಷಿ ಉತ್ಪನ್ನಗಳು ಹಾಳಾಗುವ ವ್ಯತ್ಯಾಸವಾಗುವ ಸಂದರ್ಭಗಳನ್ನು ಈ ಒಂದು ವಿಮಾನಯಾನ ಸಂಪರ್ಕವು ಸರಳಗೊಳಿಸುತ್ತದೆ. ಈ ಯೋಜನೆಯಡಿ ತಮ್ಮ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡುವ ರೈತರು ಮತ್ತು ಕೃಷಿ ಉತ್ಪನ್ನಗಳನ್ನು ವ್ಯವಹರಿಸತಕ್ಕಂತಹ ಲಾಜಿಸ್ಟಿಕ್ಸ್ ಫ್ರೈಟ್ ಫಾರ್ಡರ್ಸ್ ಏರ್ಲೈನ್ ಸಂಸ್ಥೆಗಳು ಯೋಜನೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ತಾವು ತಮ್ಮ ಗುರುತಿನ ಚೀಟಿ, ತಮ್ಮ ಬ್ಯಾಂಕಿನ ವಿವರಗಳು, ತಾವು ಬೆಳೆದಂತಹ ಉತ್ಪನ್ನ, ಉತ್ಪನ್ನದ ವಿಧಾನ, ಉತ್ಪನ್ನದ ಗುಣಮಟ್ಟ, ಉತ್ಪನ್ನ ಎಲ್ಲಿಂದ ಆಧರಿಸಿದ್ದು ಎನ್ನುವ ಮಾಹಿತಿ ಮತ್ತು ಆ ಒಂದು ಭೂಮಿಯ ಒಡೆತನದ ಬಗ್ಗೆ ಮಾಹಿತಿ ಇರತಕ್ಕಂತಹ ಸಾಮಾನ್ಯ ದಾಖಲೆಗಳನ್ನು ಈ ಯೋಜನೆಯಡಿ ಕೇಳಲಾಗುತ್ತೆ. ತಾವು ಬೆಳೆದಂತಹ ಉತ್ಪನ್ನಗಳನ್ನು ದೂರದ ದೇಶಗಳಿಗೆ ಅಥವಾ ರಾಜ್ಯಗಳಿಗೆ ಸಾಗಣೆ ಮಾಡತಕ್ಕಂತಹ ರೈತರು ಏರ್ಪೋರ್ಟ್ ಕವರೇಜ್ ನಲ್ಲಿ ಆ ಒಂದು ಯೋಜನೆ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಬೇಕು. ನಂತರ ಅವಶ್ಯಕ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಳಬೇಕು. ಏರ್ಲೈನ್ ನಲ್ಲಿ ಲಾಜಿಸ್ಟಿಕ್ಸ್ ಸಹವರ್ತಿಗಳು, ಪಾರ್ಟ್ನರ್ಸ್ ಗಳನ್ನ ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂತಹ ಏರ್ಪೋರ್ಟ್ ಅಥಾರಿಟಿಯೊಂದಿಗೆ ಚರ್ಚಿಸಿ ತಮ್ಮ ಉತ್ಪನ್ನಗಳನ್ನ ವಿವರಗಳನ್ನ ನೀಡಬೇಕು. ಇದರಲ್ಲಿ ಯೋಜನೆಯಡಿ ಇರ್ತಕ್ಕಂತಹ ಇನ್ಸೆಂಟಿವ್ಸ್ ಮಾಹಿತಿಯನ್ನು ಪಡಿಬೇಕು. ಈ ಯೋಜನೆಯಡಿ ಪ್ರಯೋಜನವನ್ನು ಪಡಿಬಹುದಾಗಿರುತ್ತೆ. ಈ ಯೋಜನೆಯು ವಿಮಾನಯಾನವನ್ನು ಒಳಗೊಂಡಿರುವುದರಿಂದ ಎಲ್ಲಾ ಉತ್ಪನ್ನಗಳ ಸಾಕಷ್ಟು ಪ್ರಮಾಣದಲ್ಲಿ ಸೇರ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿರುತ್ತದೆ. ಗುಣಮಟ್ಟ ಮತ್ತು ಪ್ರಮಾಣದ ಕಡೆಗೆ ರೈತರು ಗಮನ ಹರಿಸಬೇಕು. ಕಡಿಮೆ ಉತ್ಪನ್ನವನ್ನು ಬೆಳೆದಂತಹ ರೈತರು ಒಕ್ಕೂಟಗಳನ್ನು ಮಾಡಿಕೊಂಡು ಒಕ್ಕೂಟಗಳ ಮೂಲಕ ಆ ಒಂದು ಗುಣಮಟ್ಟದ ಉತ್ಪನ್ನ ಉತ್ಪಾದಿಸಿ ಈ ಒಂದು ಯೋಜನೆಯಡಿ ಪ್ರಯೋಜನವನ್ನು ಪಡಿಬಹುದು. ಇದು ಹೆಚ್ಚಿನ ಮೌಲ್ಯ ಇರ್ತಕ್ಕಂತಹ ಬೇಗ ನಶಿಸಿ ಹೋಗ್ತಕ್ಕಂತಹ ಉತ್ಪನ್ನಗಳಿಗೆ ಸೂಕ್ತವಾದಂತಹ ಯೋಜನೆಯಾಗಿರುತ್ತೆ. ದೂರದ ಊರುಗಳಿಗೆ ರೈತರು ತಮ್ಮ ಉತ್ಪನ್ನಗಳನ್ನು ಶೀತಲ ಸರಪಣಿ ಮೂಲಕ ಸಾಗಿಸುವ ಕಾರಣ ಸರಿಯಾದಂತಹ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಗಳನ್ನು ಬಳಸುವ ಕಡೆ ರೈತರು ಗಮನ ಹರಿಸಬೇಕಾಗತ್ತೆ. ಅವಶ್ಯಕ ಸಂಪರ್ಕ ಸಾಧನಗಳ ಬಗ್ಗೆ ಸಹ ರೈತರು ಮಾಹಿತಿ ಇಟ್ಕೋಬೇಕು. ನಂತರದಲ್ಲಿ ಈ ಒಂದು ಯೋಜನೆ ಹೋಗ್ತಕ್ಕಂಥ ಉತ್ಪನ್ನ ಗುಣಮಟ್ಟ ಇದರ ಬಗ್ಗೆ ವಿಶೇಷವಾದಂತಹ ಜಾಗೃತಿ ರೈತರಿಗೆ ಹೊಂದಿರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಕರ್ನಾಟಕದ ಬೆಳಗಾವಿ ಏರ್ಪೋರ್ಟ್ ಅನ್ನು ಮಸಾಲೆ ಉತ್ಪನ್ನಗಳು, ತೋಟಗಾರಿಕಾ ಉತ್ಪನ್ನಗಳು ಮತ್ತು ವಾಣಿಜ್ಯ ಉತ್ಪನ್ನಗಳಿಗೆ ಇಲ್ಲಿ 58 ಗುರುತಿಸಲ್ಪಟ್ಟಂತಹ ಏರ್ಪೋರ್ಟ್ ಗಳಲ್ಲಿ ಬೆಳಗಾವಿ ಸಹ ಸೇರಿರ್ತಕ್ಕಂಥದ್ದು ರೈತರು ಗಮನಿಸಬೇಕಾದಂತಹ ವಿಷಯವಾಗಿದೆ. ಒಟ್ಟಾರೆಯಾಗಿ ಹೆಚ್ಚಿನ ಮೌಲ್ಯವುಳ್ಳ, ಬೇಗ ನಶಿಸಿ ಹೋಗ್ತಕ್ಕಂತಹ ಗುಣವುಳ್ಳ ಉತ್ಪನ್ನಗಳನ್ನು ಬೆಳೀತಕ್ಕಂತಹ ರೈತರಿಗೆ ವಿಮಾನ ಯಾರ್ಗವನ್ನು ಸರಳೀಕರಣಗೊಳಿಸುವ ಮೂಲಕ ಸರ್ಕಾರದ ಒಂದು ಮಹತ್ವವಾದಂತಹ ಹೆಜ್ಜೆಯನ್ನಿಟ್ಟಿದೆ. ಇದರಲ್ಲಿ ರೈತರು ಬೆಳೆದಂತಹ ಉತ್ಪನ್ನಗಳು ತ್ವರಿತವಾಗಿ ಬೇಡಿಕೆ ಇರತಕ್ಕಂತಹ ಮಾರುಕಟ್ಟೆಗಳನ್ನು ತಲುಪಿ ಉತ್ತಮವಾದ ಬೆಲೆ ದೊರಕಲಿಕ್ಕೆ ಸಾಧ್ಯವಾಗುವ ಸದುದ್ದೇಶದಿಂದ ಕೃಷಿ ಉಡಾನ್ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಈ ಯೋಜನೆಯ ಮೂಲಕ ಸಂಪರ್ಕಗಳು, ಮಾರುಕಟ್ಟೆಗಳ ಬಗ್ಗೆ ತಿಳಿದುಕೊಳ್ಳುವುದು, ಈ ಎಲ್ಲಾ ಕಾರ್ಯಗಳು ನಡೆಯುವುದರಿಂದ ರೈತರ ಆದಾಯ ದ್ವಿಗುಣವಾಗಿ ಕೃಷಿ ಉತ್ಪನ್ನಗಳ ವ್ಯರ್ಥ ತ್ಯಾಜ್ಯವಾಗುವುದನ್ನು ನಾವು ತಡೆಯಬಹುದಾಗಿರುತ್ತದೆ. ಒಟ್ಟಾರೆಯಾಗಿ ರೈತರು ತಾವು ತಮ್ಮ ಗುಂಪುಗಳ ಮೂಲಕ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ, ಕೃಷಿ ವ್ಯವಹಾರ ಕೇಂದ್ರಗಳ ಮೂಲಕ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೋಬಹುದು. ಇದರಿಂದ ರೈತರು ಬೆಳೆದಂತಹ ಉತ್ಪನ್ನಗಳಿಗೆ ಸೂಕ್ತವಾದ ಬೆಲೆ ಸಿಗೋದು ಖಂಡಿತ ಸಾಧ್ಯವಿದೆ. ಕಳೆದ 5 ವರ್ಷಗಳನ್ನ ಗಮನಿಸಿದಾಗ ಶೇಕಡ 20.4% ಏರಿಕೆಯೊಂದಿಗೆ ಭಾರತದ ರಫ್ತು 51.1 ಬಿಲಿಯನ್ ಗಳನ್ನು ತಲುಪಿದೆ. ಇದು ಕೃಷಿ ಉತ್ಪನ್ನಗಳ ರಫ್ತಿನ ಪ್ರಮಾಣವನ್ನು ಸೂಚಿಸುತ್ತಿದೆ. ಭಾರತದಲ್ಲಿ ಬೆಳೆದಂತಹ ವಿವಿಧ ಹಣ್ಣು, ತರಕಾರಿ ಮತ್ತು ಸಂಸ್ಕರಿತ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ವಿವಿಧ ಮಾರುಕಟ್ಟೆಗಳಲ್ಲಿ ಇರುವಂತಹ ಬೇಡಿಕೆಗಳನ್ನು ಗುರುತಿಸಿ ಅವುಗಳ ಮೂಲಕ ಆ ಮಾರುಕಟ್ಟೆಗಳನ್ನು ತ್ವರಿತವಾಗಿ ತಲುಪುವ ಉದ್ದೇಶದಿಂದ ಯೋಜಿಸಲಾಗಿರುವ ಕೃಷಿ ಉಡಾನ್ ಯೋಜನೆಯ ಪ್ರಯೋಜನ ಹೆಚ್ಚಿನ ರೈತರು ಪಡೆದುಕೊಳ್ಳುವ ಮೂಲಕ ದೇಶದ ಆರ್ಥಿಕತೆ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ರೈತ ಬಾಂಧವರು ಶ್ರಮಿಸಲಿ. ರೈತರು ಸದರಿ ಯೋಜನೆಯ ಪ್ರಯೋಜನವನ್ನು ಪಡೆಯುವತ್ತ ಗಮನ ಹರಿಸುವ ಮೂಲಕ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿ, ಆದಾಯ ದ್ವಿಗುಣವಾಗಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿ ಕೆ ವೆಂಕಟೇಶ್ ಅವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ.

0: ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಇಸ್ರೋದ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆಗೆ ಸಾಕ್ಷಿ, ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ, ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ, ಮೃತರ ಸಂಖ್ಯೆ 1282ಕ್ಕೆ ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೂಸ್ಥಿರ ಕಕ್ಷೆಯಿಂದ ಭಾರತದ ಮೊಟ್ಟಮೊದಲ ಭೂ ವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಈ ಯಶಸ್ವಿ ಉಡಾವಣೆ ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಶ್ರೇಷ್ಠತೆ, ನಾವೀನ್ಯತೆ ಹಾಗೂ ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಸಾಕ್ಷಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ಹೆಚ್ಚುತ್ತಿರುವ ಸಹಭಾಗಿತ್ವವು ದೇಶದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಹೊಸ ಶಕ್ತಿ ಮತ್ತು ವ್ಯಾಪ್ತಿಯನ್ನು ನೀಡುತ್ತಿದ್ದು, ಸಂಪೂರ್ಣ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯಾದ್ಯಂತ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸುತ್ತಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಇಸ್ರೋದ ಈ ಸಾಧನೆಯನ್ನು ಅತ್ಯುತ್ತಮ ಸಾಧನೆ ಎಂದು ಬಣ್ಣಿಸಿರುವ ಪ್ರಧಾನಿ, ಇದು ದೇಶಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಹೇಳಿದ್ದಾರೆ. ಇಒಎಸ್ 5 ಉಪಗ್ರಹವನ್ನು ಹೊತ್ತ ಜಿಎಸ್ಎಲ್ವಿ F-17 ವಾಹಕ ನೌಕೆಯ ಯಶಸ್ವಿ ಉಡಾವಣೆಯನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘಿಸಿದ್ದಾರೆ. ಇಒಎಸ್ 5 ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವಾಗಿದ್ದು, ಭೂಸ್ಥಿರ ಕಕ್ಷೆಯಿಂದ ಉಡಾವಣೆಯಾಗುತ್ತಿರುವ ಭಾರತದ ಮೊದಲ ಭೂ ವೀಕ್ಷಣಾ ಉಪಗ್ರಹವಾಗಿದೆ. ಇದು ದೃಶ್ಯ ಅತಿಗೆಂಪು ಬಹುವರ್ಣೀಯ ಕಿರಣಗಳ ಮೂಲಕ ಸುಧಾರಿತ ಚಿತ್ರಣಕ್ಕೆ ಅನುವು ಮಾಡಿಕೊಡಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಒಎಸ್ 5 ಉಪಗ್ರಹದ ಯಶಸ್ವಿ ಉಡಾವಣೆಯನ್ನು ಶ್ಲಾಘಿಸಿ, ಇಸ್ರೋ ಮತ್ತು ಭಾರತೀಯ ಉದ್ಯಮದ ನಡುವಿನ ವಿಸ್ತರಿಸುತ್ತಿರುವ ಸಹಭಾಗಿತ್ವವು ನಾವೀನ್ಯತೆಗೆ ಹೆಚ್ಚಿನ ವ್ಯಾಪ್ತಿ ನೀಡುತ್ತಿದ್ದು, ಸ್ವದೇಶಿ ಸಾಮರ್ಥ್ಯವನ್ನು ಬಲಪಡಿಸುವುದರ ಜೊತೆಗೆ ಭಾರತದ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳಿಗೆ ಹೊಸ ಅವಕಾಶಗಳನ್ನು ತೆರೆಯುತ್ತಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಆತಿಥ್ಯದಲ್ಲಿ 3 ದಿನಗಳ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ನವದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಪಾಲುದಾರ ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ಅಧ್ಯಕ್ಷರು ಮತ್ತು ಹಿರಿಯ ನ್ಯಾಯಾಂಗ ಗಣ್ಯರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ನ್ಯಾಯ ವಿತರಣೆ, ಅಂತಾರಾಷ್ಟೀಯ ವಿವಾದಗಳ ಪರಿಹಾರ, ನ್ಯಾಯಾಂಗದಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ಸುಸ್ಥಿರ ಅಭಿವೃದ್ಧಿ ಮುಂತಾದ ಸಮಕಾಲೀನ ವಿಷಯಗಳ ಕುರಿತು ಜಂಟಿ ಚರ್ಚೆ ನಡೆಸಿ ವಿಚಾರ ವಿನಿಮಯ ಮಾಡಿಕೊಳ್ಳಲು ಈ ವೇದಿಕೆಯು ಅವಕಾಶ ಕಲ್ಪಿಸಿದೆ. ಕಾರ್ಯಕ್ರಮದ ಉದ್ಘಾಟನಾ ದಿನವಾದ ಇಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಿವಿಧ ದೇಶಗಳ ನ್ಯಾಯಾಂಗ ನಿಯೋಗಗಳ ಮುಖ್ಯಸ್ಥರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ರಷ್ಯಾ, ಚೀನಾ, ಈಜಿಪ್ಟ್, ಇಂಡೋನೇಷ್ಯಾ, ಯುಎಇ, ಬೆಲಾರಸ್, ಕಜಾಕಿಸ್ತಾನ್, ದಕ್ಷಿಣ ಆಫ್ರಿಕಾ, ಇರಾನ್ ಹಾಗೂ ಉಜ್ಬೇಕಿಸ್ತಾನ್ ರಾಷ್ಟಗಳ ನ್ಯಾಯಾಂಗ ನಾಯಕರೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಈ ದ್ವಿಪಕ್ಷೀಯ ಸಭೆಗಳು ಪರಸ್ಪರ ನ್ಯಾಯಾಂಗ ಹಿತಾಸಕ್ತಿಗಳ ವಿಷಯದಲ್ಲಿ ನೇರ ಸಂವಾದಕ್ಕೆ ಅವಕಾಶ ನೀಡುವುದಲ್ಲದೆ ಪಾಲ್ಗೊಳ್ಳುವ ದೇಶಗಳ ನ್ಯಾಯಾಂಗ ವ್ಯವಸ್ಥೆಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿವೆ. ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸಾರುವ ಜನ್ಮಾಷ್ಟಮಿ ಹಬ್ಬವನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಸಲ್ಲಿಸಲು ಭಕ್ತರು ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಳುತ್ತಿದ್ದಾರೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನದಲ್ಲಿ ಶ್ರೀಕೃಷ್ಣನ ಜನ್ಮೋತ್ಸವ ಆಚರಣೆಗಳು ನಡೆಯುತ್ತಿವೆ. ಗುಜರಾತ್ನಾದ್ಯಂತ ಜನ್ಮಾಷ್ಟಮಿ ಹಬ್ಬವನ್ನು ಸಂಭ್ರಮ ಹಾಗೂ ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ವಿಶ್ವಪ್ರಸಿದ್ಧ ದ್ವಾರಕಾಧೀಶ ದಾಕೂರ್ ಮತ್ತು ಶ್ಯಾಮಲಾಜಿ ದೇವಾಲಯಗಳು ಸೇರಿದಂತೆ ಪ್ರಮುಖ ಶ್ರೀಕೃಷ್ಣ ದೇವಾಲಯಗಳಲ್ಲಿ ಭವ್ಯ ಆಚರಣೆಗಳು ಹಾಗೂ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿವೆ. ಜನ್ಮಾಷ್ಟಮಿ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಜೀವನ ಮತ್ತು ಸಂದೇಶಗಳು ಸತ್ಯ, ಧರ್ಮ, ಕರ್ತವ್ಯ ಹಾಗೂ ಸದ್ಗುಣದ ಮಾರ್ಗದಲ್ಲಿ ನಡೆಯಲು ಮಾನವ ಕುಲಕ್ಕೆ ಪ್ರೇರಣೆ ನೀಡುತ್ತವೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಭಗವಾನ್ ಕೃಷ್ಣರ ದಿವ್ಯ ಸಂದೇಶಗಳಲ್ಲಿ ನಿಸ್ವಾರ್ಥ ಕರ್ಮದ ಆಳವಾದ ಪ್ರೇರಣೆ ಅಡಗಿದೆ. ಇದು ಮಾನವ ಕುಲಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರು ಎಲ್ಲರ ಮೇಲೂ ತಮ್ಮ ಆಶೀರ್ವಾದವನ್ನು ನಿರಂತರವಾಗಿ ಕರುಣಿಸಲಿ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಮಾಧ್ಯಮದಲ್ಲಿ ಶುಭ ಹಾರೈಸಿದ್ದಾರೆ. ಭಗವಾನ್ ಶ್ರೀಕೃಷ್ಣರ ಕೃಪೆಯಿಂದ ದೇಶದಲ್ಲಿ ಸಂತೋಷ, ಶಾಂತಿ, ಸಮೃದ್ಧಿ ಹಾಗೂ ಕ್ಷೇಮ ನೆಲೆಸಲಿ ಮತ್ತು ಪ್ರತಿಯೊಂದು ಕುಟುಂಬದ ಜೀವನದಲ್ಲಿ ಸಂತೋಷ, ಭರವಸೆ ಹಾಗೂ ಹೊಸ ಚೈತನ್ಯ ತುಂಬಲಿ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಮತ್ತು ಟಿಬೆಟ್ ಗಡಿಭಾಗದಲ್ಲಿ ಸಂಭವಿಸಿದ ಜಲಪ್ರಳಯ ಮತ್ತು ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1582ಕ್ಕೆ ಏರಿಕೆಯಾಗಿದೆ. ನೇಪಾಳ ಪೊಲೀಸರ ಪ್ರಕಾರ ಚಿತ್ವಾನ್ನಲ್ಲಿ ಅತ್ಯಧಿಕ ಅಂದರೆ 359 ಜನರು ಸಾವನ್ನಪ್ಪಿದ್ದರೆ ನವಲ್ ಪರಾಸಿ ಈಸ್ಟ್ನಲ್ಲಿ 218, ನವಲ್ ಪರಾಸಿ ವೆಸ್ಟ್ನಲ್ಲಿ 208, ನೋವಾಕೋಟ್ನಲ್ಲಿ 185, ರಸುವಾದಲ್ಲಿ 140, ಗೋರ್ಖಾದಲ್ಲಿ 72, ಧಾಡಿಂಗ್ನಲ್ಲಿ 60 ಮತ್ತು ತನಹುನಲ್ಲಿ 38 ಜನರು ಮೃತಪಟ್ಟಿದ್ದಾರೆ. ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಇಬ್ಬರು ಸಂತ್ರಸ್ತರು ಕಠ್ಮಂಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ರಾಷ್ಟೀಯ ವಿಕೋಪ ಅಪಾಯ ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಪ್ರಾಧಿಕಾರದ ವರದಿಯಂತೆ ಸುಮಾರು 5053 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಮೃತದೇಹಗಳ ಪತ್ತೆ ಹಾಗೂ ಗುರುತು ಪತ್ತೆಗೆ ನೇಪಾಳ ಸರ್ಕಾರ ಡಿಎನ್ಎ ಪರೀಕ್ಷೆಗಳನ್ನು ಆರಂಭಿಸಿದೆ. ಈ ನಡುವೆ ಘೋಟೆಕೋಶಿ ಪ್ರವಾಹದಿಂದಾಗಿ ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಕಳೆದ 10 ದಿನಗಳಿಂದ ಸಿಲುಕಿದ್ದ ಇಬ್ಬರು ವ್ಯಕ್ತಿಗಳನ್ನು ನೇಪಾಳ ಸೇನೆಯು ಜೀವಂತವಾಗಿ ರಕ್ಷಿಸಿದೆ. ಸುರಂಗದ ಒಳಗಿನಿಂದ ಶಬ್ದ ಕೇಳಿಬಂದ ತಕ್ಷಣ ಸಕ್ರಿಯಗೊಂಡ ರಕ್ಷಣಾ ಪಡೆಗಳು ಅವರ ರಕ್ಷಣೆಗೆ ಧಾವಿಸಿದ್ದವು. ರಕ್ಷಣಾ ತಂಡಗಳು ಇಲ್ಲಿಯವರೆಗೆ 12,000 ಹೆಚ್ಚು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿವೆ. ಮುಂಬೈನ ಗೇಟ್ ವೇ ಆಫ್ ಇಂಡಿಯಾ ಸಮೀಪ ಅರಬ್ಬಿ ಸಮುದ್ರದಲ್ಲಿ ನಿನ್ನೆ ರಾತ್ರಿ ಎಂಜಿನ್ ದೋಷದಿಂದ ದೋಣಿಯೊಂದು ಸ್ಥಗಿತಗೊಂಡಿತು. ಮಾಹಿತಿ ಪಡೆದ ಪೊಲೀಸರು ಅದರಲ್ಲಿದ್ದ 38 ಮಂದಿಯನ್ನು ರಕ್ಷಿಸಿದ್ದಾರೆ. 34 ಪ್ರಯಾಣಿಕರು ಹಾಗೂ 4 ಸಿಬ್ಬಂದಿಯನ್ನು ಹೊತ್ತಿದ್ದ ದೋಣಿ ಸಮುದ್ರ ವಿಹಾರ ಮುಗಿಸಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 8:30ಕ್ಕೆ ಕರಾವಳಿಯಿಂದ 1.5 ನಾಟಿಕಲ್ ಮೈಲು ದೂರದಲ್ಲಿ ಎಂಜಿನ್ ದೋಷಕ್ಕೀಡಾಗಿ ಸ್ಥಗಿತಗೊಂಡಿತು. ಇಟಲಿ ಪ್ರಧಾನಮಂತ್ರಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರವು 2ನೇ ಮಹಾಯುದ್ಧದ ನಂತರ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಇಟಲಿ ಸರ್ಕಾರ ಎಂಬ ಐತಿಹಾಸಿಕ ದಾಖಲೆ ಬರೆದಿದೆ. ಮೆಲೋನಿ ನೇತೃತ್ವದ ಸರ್ಕಾರವು 1413 ದಿನಗಳ ಆಡಳಿತವನ್ನು ಪೂರೈಸುವ ಮೂಲಕ 2001 2005 ಅವಧಿಯಲ್ಲಿ ದಿವಂಗತ ಸಿಲ್ವಿಯೋ ಬರ್ಲುಸ್ಕೋನಿ ಅವರು ಸ್ಥಾಪಿಸಿದ್ದ ಸುದೀರ್ಘ ಆಡಳಿತದ ದಾಖಲೆಯನ್ನು ಮೀರಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಡೆನ್ಮಾರ್ಕ್ನ ಕಿಮ್ ಆಸ್ಟ್ರಪ್ ಮತ್ತು ಆಂಡರ್ಸ್ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ನವದೆಹಲಿಯಲ್ಲಿ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಶೃಂಗಸಭೆ ಆರಂಭ. ನ್ಯಾಯ ವಿತರಣೆ ಸೇರಿ ಸಮಕಾಲೀನ ವಿಷಯಗಳ ಚರ್ಚೆ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಶುಭಾಶಯ. ನೇಪಾಳ ಪ್ರವಾಹ, ಜಲವಿದ್ಯುತ್ ಯೋಜನೆಯ ಸುರಂಗದಲ್ಲಿ ಸಿಲುಕಿದ್ದ ಇಬ್ಬರ ರಕ್ಷಣೆ. ಮೃತರ ಸಂಖ್ಯೆ 1287ಕ್ಕೆ ಏರಿಕೆ. ಹಾಗೂ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:25:35. ಶ್ರೋತೃಗಳೇ, ಈಗ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಯ್ಯಾರ ಕಿನ್ನಣ್ಣ ರೈ ಅವರ ರಚನೆ ಕೇಳಿ ವೃಂದಗಾನದಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ.

ಮಾಧುರ್ಯದೊಳಗೊಂದು ಅಮರ ಗೀತಲಹರಿ. ಅದೇ ಅಂತ್ಯಾಕ್ಷರಿ. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಶ್ರೋತೃಗಳೇ, ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖ ಹಬ್ಬ. ಕೃಷ್ಣ ಹುಟ್ಟಿದ ದಿನವನ್ನ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಅಂತ ವೈಭವದಿಂದ ಆಚರಿಸಲಾಗುತ್ತೆ. ಈ ದಿನ ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತೆ. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಚಿತ್ರಿಸಿ ಸಂಭ್ರಮಿಸಲಾಗುತ್ತೆ. ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತೆ. ಉಡುಪಿಯಲ್ಲಂತೂ ಈ ದಿನ ವಿಶೇಷ ಪೂಜೆಗಳ ಜೊತೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿರುತ್ತೆ. ಇಂದು ಪುಟಾಣಿ ಮಕ್ಕಳಿಗೆ ಕೃಷ್ಣ, ರಾಧೆ, ರುಕ್ಮಿಣಿಯ ಛದ್ಮವೇಷ ಧರಿಸುವುದು ಮತ್ತು ಮೊಸರು ಕುಡಿಕೆ ಹೊಡೆಯುವುದು ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತೆ. ಪರ್ಯಾಯ ಚಿತ್ರಕ್ಕೆಂದು ಹಾಡಿದ್ದಾರೆ ನದೀರಾ ಬಾನು, ಸಾಹಿತ್ಯ ಮತ್ತು ಸಂಗೀತ ಎ.ಟಿ. ರವೀಶ್.

ಸಮತೋಲಿತ ಆಹಾರ, ಸರಿಯಾದ ಪೋಷಣೆ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಸೆಪ್ಟೆಂಬರ್ 1-7 ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತೆ. ಬೆಳವಣಿಗೆ, ಶಕ್ತಿ, ರೋಗ ನಿರೋಧಕ ಶಕ್ತಿ, ಕಲಿಕೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ಪೌಷ್ಟಿಕಾಂಶ ಏಕೆ ಮುಖ್ಯವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ವಾರ ವಿದ್ಯಾರ್ಥಿಗಳು ಹಾಗೆ ಜನಸಾಮಾನ್ಯರಿಗೆ ಸಹಾಯ ಮಾಡುತ್ತೆ. ಸರಳವಾಗಿ ಹೇಳೋದಾದರೆ, ರಾಷ್ಟ್ರೀಯ ಪೌಷ್ಟಿಕಾಂಶ ವಾರವು ಆರೋಗ್ಯಕರ ಆಹಾರವು ದುಬಾರಿ ಆಹಾರಗಳು ಅಥವಾ ಕಟ್ಟುನಿಟ್ಟಿನ ಆಹಾರ ಯೋಜನೆಗಳ ಬಗ್ಗೆ ಅಲ್ಲ ಅನ್ನೋದನ್ನು ನಮಗೆ ನೆನಪಿಸುತ್ತೆ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದಲ್ಲಿ ಪ್ರೋಟೀನ್, ಹಣ್ಣು ತರಕಾರಿಗಳು, ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಾಲು ಅಥವಾ ಮೊಸರು, ಹೀಗೆ ಇತರ ಪೌಷ್ಟಿಕ ಆಹಾರಗಳನ್ನು ಸೇವಿಸುವ ಮೂಲಕ ನಿಯಮಿತ ಊಟವನ್ನು ಹೇಗೆ ಸುಧಾರಿಸಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದರ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಈಗ ಕೇಳೋಣ ಪರಪಂಚ ಚಿತ್ರದ ಗೀತೆ. ಹಾಡಿದ್ದಾರೆ ಸಂಗೀತ ರವಿಚಂದ್ರನಾಥ್, ಸಾಹಿತ್ಯ ರಚನೆ ಯೋಗರಾಜ್ ಭಟ್, ಸಂಗೀತ ವೀರ್ ಸಮರ್ಥ್.

ಇಂದು ವಿಶ್ವ ಪತ್ರಿಕಾ ವಿತರಕರ ದಿನ. ಅಂದರೆ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸುವ ಶ್ರಮಜೀವಿಗಳಿಗೆ ಗೌರವ ಸಲ್ಲಿಸುವ ದಿನ. ಪ್ರತಿದಿನ ಬೆಳಗಿನ ಜಾವ ನಾವು ಕೈಗೆತ್ತಿಕೊಳ್ಳುವ ಪತ್ರಿಕೆ ನಮ್ಮ ಮನೆ ಬಾಗಿಲಿಗೆ ತಲುಪುವ ಹಿಂದೆ ಅನೇಕ ಜನರ ಪರಿಶ್ರಮವಿದೆ. ಸುದ್ದಿಯನ್ನು ಸಂಗ್ರಹಿಸುವ ಪತ್ರಕರ್ತರಿಂದ ಹಿಡಿದು ಮುದ್ರಣ, ವಿಂಗಡಣೆ ಮತ್ತು ವಿತರಣೆಯವರೆಗೆ ಹಲವು ಹಂತಗಳನ್ನು ದಾಟಿ ಪತ್ರಿಕೆ ಓದುಗರ ಕೈ ಸೇರುತ್ತೆ. ಈ ಸರಪಳಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವವರು ಪತ್ರಿಕಾ ವಿತರಕರು. ಅವರ ಪರಿಶ್ರಮವನ್ನು ಗುರುತಿಸಿ ಗೌರವಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 4 ವಿಶ್ವ ಪತ್ರಿಕಾ ವಿತರಕರ ದಿನವಾಗಿ ಆಚರಿಸಲಾಗುತ್ತೆ. ಈಗ ಕೇಳೋಣ ವಂಶಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಆರ್ ಪಿ ಪಟ್ನಾಯಕ್.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ವಿಶ್ವ ಪತ್ರಿಕಾ ವಿತರಕರ ದಿನದ ಇತಿಹಾಸ ನೋಡೋದಾದರೆ 1833 September 4 ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ದ ನ್ಯೂಯಾರ್ಕ್ ಸನ್ ಪತ್ರಿಕೆಯ ಪ್ರಕಾಶಕರಾಗಿದ್ದ ಬೆಂಜಮಿನ್ ಡೇ ಅವರು ಪತ್ರಿಕೆಗಳನ್ನು ಮಾರಾಟ ಮಾಡಲು ವ್ಯಕ್ತಿಗಳ ಅಗತ್ಯವಿದೆ ಅಂತ ಜಾಹೀರಾತನ್ನು ನೀಡಿದರು. ಆಗ ಕೇವಲ 10 ಬಾಲಕ ಬಾರ್ನಿ ಫ್ಲಹರ್ಟಿ ಆ ಕೆಲಸಕ್ಕಾಗಿ ಮುಂದೆ ಬರ್ತಾರೆ. ಆತನನ್ನ ನೇಮಿಸಿದ ಘಟನೆ ಪತ್ರಿಕಾ ವಿತರಣೆಯ ಇತಿಹಾಸದಲ್ಲಿ ಮಹತ್ವದ ಆರಂಭ ಅಂತ ಪರಿಗಣಿಸಲಾಗುತ್ತೆ. ಪತ್ರಿಕಾ ವಿತರಕರು ಬೆಳಕಿನ ಜಾವ ಎದ್ದು ಪತ್ರಿಕೆಗಳನ್ನ ಸಂಗ್ರಹಿಸಿ ಅವುಗಳನ್ನ ಮನೆ ಮನೆಗೆ ತಲುಪಿಸ್ತಿದ್ರು. ಕೆಲವರು ಬೀದಿಗಳಲ್ಲಿ ನಿಂತು ಪತ್ರಿಕೆಗಳನ್ನ ಮಾರಾಟ ಮಾಡುತ್ತಿದ್ರು. ಹವಾಮಾನ ಹೇಗೆ ಇದ್ರೂ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ರು. ಮಳೆ, ಚಳಿ, ಬಿಸಿಲು ಯಾವುದೂ ಅವರ ಕೆಲಸಕ್ಕೆ ಅಡ್ಡಿಯಾಗ್ತಿರಲಿಲ್ಲ. ಪತ್ರಿಕಾ ವಿತರಕರ ಕೆಲಸ ಕೇವಲ ಪತ್ರಿಕೆಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸೋದಲ್ಲ, ಸಮಾಜಕ್ಕೆ ಮಾಹಿತಿಯನ್ನ ತಲುಪಿಸುವ ಕಾರ್ಯದಲ್ಲಿ ಅವರು ಒಂದು ಪ್ರಮುಖ ಕೊಂಡಿಯಾಗಿದ್ದಾರೆ. ದೇಶ ವಿದೇಶಗಳ ರಾಜಕೀಯ, ಆರ್ಥಿಕತೆ, ಶಿಕ್ಷಣ, ವಿಜ್ಞಾನ, ಕ್ರೀಡೆ, ಕೃಷಿ, ಉದ್ಯೋಗ, ಆರೋಗ್ಯ ಮತ್ತು ಸ್ಥಳೀಯ ಸುದ್ದಿಗಳು ಜನರ ಮನೆ ಬಾಗಿಲಿಗೆ ತಲುಪಲು ಅವರ ಪರಿಶ್ರಮವು ಕಾರಣವಾಗಿದೆ. ಸುನಿಲ್ ಜಿ ಅವರು ಹಾಡಿರುವ ಭರಾಟೆ ಚಿತ್ರದ ಗೀತೆ, ಸಾಹಿತ್ಯ ರಚನೆ ಚೇತನ್ ಕುಮಾರ್, ರಾಗ ಸಂಯೋಜನೆ ಅರ್ಜುನ್ ಜನ್ಯ.

ಒಂದು ಕಾಲದಲ್ಲಿ ಪತ್ರಿಕೆಗಳು ಜನರ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗವಾಗಿತ್ತು. ಬೆಳಗಿನ ಚಹಾದೊಂದಿಗೆ ಪತ್ರಿಕೆ ಓದೋದು ಅನೇಕ ಕುಟುಂಬಗಳ ದಿನಚರಿಯ ಭಾಗ ಆಗಿತ್ತು. ಪಟ್ಟಣಗಳಲ್ಲಿ ಮಾತ್ರ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಪತ್ರಿಕಾ ವಿತರಕರು ಬೆಳಗಿನ ಜಾವ ಸೈಕಲ್ ಅಥವಾ ದ್ವಿಚಕ್ರ ವಾಹನದಲ್ಲಿ ಸಂಚರಿಸಿ ಪತ್ರಿಕೆಗಳನ್ನು ಮನೆ ಮನೆಗಳಿಗೆ ತಲುಪಿಸುತ್ತಿದ್ದರು. ಇಂದಿನ ಡಿಜಿಟಲ್ ಯುಗದಲ್ಲಿ ಸುದ್ದಿಯನ್ನು ಪಡೆಯುವ ವಿಧಾನಗಳಲ್ಲಿ ಭಾರೀ ಬದಲಾವಣೆ ಸಂಭವಿಸಿದೆ. ಮೊಬೈಲ್ ಫೋನ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ಮತ್ತು ಸುದ್ದಿ ಆಪ್ಗಳ ಮೂಲಕ ಕ್ಷಣಾರ್ಧದಲ್ಲಿ ಸುದ್ದಿಯನ್ನು ಪಡೆಯಬಹುದು. ಆದರೂ ಮುದ್ರಿತ ಪತ್ರಿಕೆಗೆ ತನ್ನದೇ ಆದ ಮಹತ್ವವಿದೆ. ಪತ್ರಿಕೆಯನ್ನ ಓದುವ ಅಭ್ಯಾಸ ಇನ್ನೂ ಅನೇಕ ಜನರಲ್ಲಿ ಮುಂದುವರೆದಿದೆ. ಅದರ ಹಿಂದೆ ಪತ್ರಿಕಾ ವಿತರಕರ ನಿರಂತರ ಪರಿಶ್ರಮವಿದೆ. ತಂತ್ರಜ್ಞಾನ ಬದಲಾಗಿದ್ರೂ ಪತ್ರಿಕಾ ವಿತರಕರ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪಾಲನೆ ಇಂದಿಗೂ ಗಮನಾರ್ಹವಾಗಿದೆ. ಬಹುತೇಕ ಸಂದರ್ಭಗಳಲ್ಲಿ ಜನರು ಎಚ್ಚರಗೊಳ್ಳುವ ಮುನ್ನವೇ ಪತ್ರಿಕೆ ಮನೆ ಬಾಗಿಲಿಗೆ ತಲುಪಿರುತ್ತೆ. ಬೆಳಗಿನ ಜಾವ ಕತ್ತಲಿನಲ್ಲಿಯೇ ತಮ್ಮ ವಿತರಣಾ ಮಾರ್ಗದಲ್ಲಿ ಸಾಗುವ ವಿತರಕರ ಪರಿಶ್ರಮವನ್ನು ನಾವು ಬಹಳಷ್ಟು ಬಾರಿ ಗಮನಿಸೋದಿಲ್ಲ. ಆದರೆ ಅವರ ಒಂದು ದಿನದ ಕೆಲಸವನ್ನ ಕಲ್ಪಿಸಿಕೊಂಡ್ರೆ ಅವರ ಶ್ರಮದ ಮಹತ್ವ ಅರಿವಾಗತ್ತೆ. ಪತ್ರಿಕಾ ವಿತರಕರ ಕೆಲಸ ಯುವಕರಿಗೆ ಶಿಸ್ತು, ಸಮಯ ಪಾಲನೆ, ಜವಾಬ್ದಾರಿ ಮತ್ತು ಪರಿಶ್ರಮದ ಪಾಠವನ್ನು ಕಲಿಸಿದ ಉದಾಹರಣೆಗಳೂ ಇವೆ. ಇಂದು ಪತ್ರಿಕಾ ವಿತರಣಾ ಕ್ಷೇತ್ರವೂ ಬದಲಾಗ್ತಾ ಇದೆ. ಮುದ್ರಿತ ಪತ್ರಿಕೆಗಳ ಚಂದಾದಾರಿಕೆ ಮತ್ತು ಓದುಗರ ಅಭ್ಯಾಸಗಳಲ್ಲಿ ಬದಲಾವಣೆ, ಡಿಜಿಟಲ್ ಮಾಧ್ಯಮದ ವಿಸ್ತರಣೆ ಮತ್ತು ವಿತರಣಾ ವ್ಯವಸ್ಥೆಯಲ್ಲಿನ ಹೊಸ ತಂತ್ರಜ್ಞಾನಗಳು ಪತ್ರಿಕಾ ವಿತರಕರ ಕೆಲಸದ ಸ್ವರೂಪವನ್ನೂ ಬದಲಾಯಿಸಿದೆ. ಆದರೂ ಮುದ್ರಿತ ಪತ್ರಿಕೆಯನ್ನ ಅವಲಂಬಿಸಿರುವ ಓದುಗರಿಗೆ ವಿತರಕರ ಸೇವೆ ಇನ್ನೂ ಅಗತ್ಯವಾಗಿದೆ. ರಾಷ್ಟ್ರೀಯ ಪತ್ರಿಕಾ ವಿತರಕರ ದಿನವು ಪತ್ರಿಕಾ ವಿತರಕರಿಗೆ ಧನ್ಯವಾದ ಹೇಳುವ ಒಂದು ಅವಕಾಶ. ಅವರ ಪರಿಶ್ರಮವನ್ನ ಗೌರವಿಸುವುದು, ಸಮಯಕ್ಕೆ ಸರಿಯಾಗಿ ಪತ್ರಿಕೆ ತಲುಪಿಸುವ ಅವರ ಸೇವೆಯನ್ನ ಗುರುತಿಸುವುದು ಮತ್ತು ಪತ್ರಿಕಾ ಉದ್ಯಮದಲ್ಲಿ ಅವರ ಪಾತ್ರವನ್ನ ನೆನಪಿಸಿಕೊಳ್ಳುವುದು ಈ ದಿನದ ಪ್ರಮುಖ ಆಶಯವಾಗಿದೆ. ಪತ್ರಿಕೆ ನಮ್ಮ ಮನೆಗೆ ಬಂದಾಗ ಅದರ ಹಿಂದಿರುವ ಸಂಪೂರ್ಣ ಶ್ರಮದ ಸರಪಳಿಯನ್ನ ನೆನಪಿಸಿಕೊಳ್ಳೋಣ. ಪತ್ರಕರ್ತನ ಮಾಹಿತಿ ಸಂಗ್ರಹಣೆ, ಸಂಪಾದಕರ ಪರಿಶೀಲನೆ, ಮುದ್ರಣಾಲಯದ ಕೆಲಸ, ವಿಂಗಡಣೆ ಮತ್ತು ಅಂತಿಮವಾಗಿ ಪತ್ರಿಕಾ ವಿತರಕರ ಮನೆ ಮನೆಗೆ ತಲುಪುವ ಸೇವೆ ಇವೆಲ್ಲವೂ ಸೇರಿ ನಮ್ಮ ಕೈಗೆ ಸುದ್ದಿಯನ್ನು ತಲುಪಿಸುತ್ತವೆ. ಆದ್ದರಿಂದ ಈ ದಿನದಂದು ಸುದ್ದಿಯನ್ನು ಮನೆ ಮನೆಗೆ ತಲುಪಿಸುವ ಶ್ರಮಜೀವಿಗಳಿಗೆ ನಮ್ಮ ಕೃತಜ್ಞತೆ ತಲುಪಿಸೋಣ. ಮಾಧ್ಯಮದ ಸುದ್ದಿ ಜನರಿಗೆ ತಲುಪಲು ಪತ್ರಿಕಾ ವಿತರಕರ ಪರಿಶ್ರಮವೂ ಅಷ್ಟೇ ಮುಖ್ಯ. ಅವರ ಸೇವೆಯನ್ನ ಗೌರವಿಸೋಣ, ಅವರ ಪರಿಶ್ರಮವನ್ನು ಗುರುತಿಸೋಣ.

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 2 ಗಂಟೆಯಾಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್

0: ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ. ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ರಾಜ್ಯದಲ್ಲಿ ಎದುರಾಗಿರುವ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಮೋಡ ಬಿತ್ತನೆ ಆರಂಭಿಸಿದೆ. ಬೆಂಗಳೂರಿನ ಹೆಚ್ಎಎಲ್ ವಿಮಾನ ನಿಲ್ದಾಣದಲ್ಲಿಂದು ಮೋಡ ಬಿತ್ತನೆಗಾಗಿಯೇ ಸಿದ್ದಗೊಂಡಿರುವ ವಿಶೇಷ ಲಘು ವಿಮಾನಕ್ಕೆ ರಾಷ್ಟ್ರಧ್ವಜ ಹಾಗೂ ನಾಡಧ್ವಜ ತೋರುವ ಮೂಲಕ ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ಅಧಿಕೃತವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಬರ ಎದುರಾಗುವ ಸಾಧ್ಯತೆಗಳಿದ್ದು ಅದರ ನಿಖರ ಪ್ರಮಾಣವನ್ನು ಈಗಲೇ ಅಂದಾಜಿಸಲು ಸಾಧ್ಯವಿಲ್ಲ. ಈ ತಿಂಗಳ ಅಂತ್ಯಕ್ಕೆ ಮುಂಗಾರು ಮಳೆಗಾಲ ಮುಕ್ತಾಯಗೊಳ್ಳಲಿದೆ. ಒಂದು ವೇಳೆ ಈ ತಿಂಗಳ ಅಂತ್ಯದೊಳಗೆ ಕುಡಿಯುವ ನೀರಿನ ಶೇಖರಣೆ ಆಗದಿದ್ದರೆ ಮುಂದಿನ ಜೂನ್ ಅಂತ್ಯದವರೆಗೂ ತೀವ್ರ ಅಭಾವ ಎದುರಾಗಲಿದೆ ಎಂದರು. ನೀರಿನ ಅಭಾವವನ್ನು ಸರಿದೂಗಿಸಲು ಹಾಗೂ ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೋಡ ಬಿತ್ತನೆಗೆ ಮುಂದಾಗಿದೆ. ಒಟ್ಟು 28.52 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಕಾರ್ಯಕ್ರಮ ಇದಾಗಿದೆ. ಮೋಡ ಬಿತ್ತನೆ ಕಾರ್ಯವನ್ನು ವೈಜ್ಞಾನಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸರ್ಕಾರ ಎರಡು ಸಮಿತಿಗಳನ್ನು ಸರ್ಕಾರ ಈಗಾಗಲೇ ರಚಿಸಿದೆ. ಮೇಲ್ವಿಚಾರಣಾ ಸಮಿತಿಯಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಇದು ಯೋಜನೆಯ ಸಮಗ್ರ ಉಸ್ತುವಾರಿ ಮತ್ತು ಪರಿಶೀಲನೆ ನಡೆಸಲಿದೆ. ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿ ತಾಂತ್ರಿಕ ಮಾರ್ಗದರ್ಶನ ನೀಡಲಿದ್ದು ಪ್ರತಿ 2 ಗಂಟೆಗೊಮ್ಮೆ ಮೋಡ ಬಿತ್ತನೆಯ ಮಾಹಿತಿ ಹಾಗೂ ಅದರ ಪರಿಣಾಮವನ್ನು ತಿಳಿಸಲಿದೆ. ಸಾಮಾನ್ಯವಾಗಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆದ 30 ನಿಮಿಷಗಳಿಂದ 1 ಗಂಟೆಯೊಳಗೆ ಮಳೆಯಾಗುವ ಸಾಧ್ಯತೆ ಇರುತ್ತದೆ. ರಾಜ್ಯದಲ್ಲಿ ನಿರ್ದಿಷ್ಟವಾಗಿ ಎಂತಹುದೇ ಜಿಲ್ಲೆ ಎಂದು ಮೊದಲೇ ನಿರ್ಧರಿಸಲಾಗುವುದಿಲ್ಲ. ಬದಲಾಗಿ ತಾಂತ್ರಿಕ ತಂಡವು ನಿರಂತರವಾಗಿ ನೀಡುವ ವರದಿಗಳ ಆಧಾರದ ಮೇಲೆ ಮಳೆ ಕೊರತೆ ಇರುವ ಪ್ರದೇಶಗಳು, ಪ್ರಮುಖ ಜಲಾಶಯಗಳ ಜಲಾನಯನ ಪ್ರದೇಶಗಳು ಹಾಗೂ ಕೃಷಿ ಬಿಕ್ಕಟ್ಟು ಎದುರಿಸುತ್ತಿರುವ ಜಿಲ್ಲೆಗಳ ಆಕಾಶದಲ್ಲಿ ಸೂಕ್ತ ಮೋಡಗಳು ಕಂಡುಬಂದಾಗ ತಕ್ಷಣವೇ ಅಲ್ಲಿಗೆ ವಿಮಾನ ತೆರಳಿ ಬಿತ್ತನೆ ಕಾರ್ಯ ನಡೆಸುತ್ತದೆ. ಪ್ರತಿ 2 ಗಂಟೆಗೊಮ್ಮೆ ಲಭ್ಯವಾಗುವ ಹವಾಮಾನ ದತ್ತಾಂಶವೇ ಕಾರ್ಯಾಚರಣೆಯ ಸ್ಥಳವನ್ನು ನಿರ್ಧರಿಸುತ್ತದೆ ಎಂದು ಅಧಿಕೃತವಾಗಿ ತಿಳಿಸಲಾಗಿದೆ. ವಿಶ್ವಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆಯುತ್ತಿರುವ ಕರ್ನಾಟಕ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕತ್ವ ಯೋಜನೆಯಡಿಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್ ಕಾರ್ಯಪಡೆ ಇಂದು ಪರಿಶೀಲಿಸಿತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವಾರ್ತೂರು ಕೋಡಿ ವೃತ್ತದಲ್ಲಿ ನಡೆಯುತ್ತಿರುವ ಮಳೆ ನೀರು ಕಾಲುವೆ ಅಭಿವೃದ್ಧಿ ಕಾಮಗಾರಿ ಪ್ರದೇಶಕ್ಕೆ ಕಾರ್ಯಪಡೆ ಭೇಟಿ ನೀಡಿತು. ಮಳೆ ನೀರು ಕಾಲುವೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಕಾಲುವೆಯುದ್ದಕ್ಕೂ ಸಾರ್ವಜನಿಕರಿಗಾಗಿ ವಾಕಿಂಗ್ ಹಾಗೂ ಮನರಂಜನಾ ಸೌಲಭ್ಯ ಕಲ್ಪಿಸಿರುವ ನವೀನ ಮಾದರಿ ಬಗ್ಗೆ ವಿಶ್ವಬ್ಯಾಂಕ್ ತಂಡ ಮೆಚ್ಚುಗೆ ವ್ಯಕ್ತಪಡಿಸಿತು. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಮಂಗಳೂರು ನಗರದ ದೇವಾಲಯಗಳು, ಎಸ್ಕಾನ್ ಸೇರಿದಂತೆ ಕೃಷ್ಣ ಮಂದಿರಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದಿವೆ. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಹಾಗೂ ಶ್ರೀಕೃಷ್ಣ ವೇಷ ಸ್ಪರ್ಧೆಗೆ ಸಿಂಗಾರಗೊಂಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಪುಟಾಣಿ ಕೃಷ್ಣರು ಪಾಲ್ಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತಿದೆ. ಜಿಲ್ಲೆಯ ಶ್ರೀಕೃಷ್ಣ ಹಾಗೂ ವೇಣುಗೋಪಾಲ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಾಲೆಗಳು, ದೇವಾಲಯಗಳು ಸೇರಿದಂತೆ ವಿವಿಧೆಡೆ ಕೃಷ್ಣ ರಾಧೆ ವೇಷಧಾರಿಗಳ ಪ್ರದರ್ಶನ ಮತ್ತು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜು ಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ವಿಜಯಪುರದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಔದ್ರಾಮ ಉದ್ಘಾಟಿಸಿ ಮಾತನಾಡಿ, ಭಗವದ್ಗೀತೆಯಲ್ಲಿನ ತತ್ವ ಜ್ಞಾನ ಹಾಗೂ ಜೀವನ ಮೌಲ್ಯಗಳನ್ನು ಪ್ರತಿಯೊಬ್ಬರೂ ಅರಿತುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ

0: ಬುಧವಾರ 9:15ಕ್ಕೆ.
1: ಗೌರಿ ಗಣೇಶ ಹಬ್ಬವನ್ನು ವಾತಾವರಣ ರಕ್ಷಣೆ ಹಿತದೃಷ್ಟಿಯಿಂದ ಪರಿಸರ ಸ್ನೇಹಿ ರೀತಿಯಲ್ಲಿ ಆಚರಿಸಬೇಕೆಂದು ಸರ್ಕಾರ ಮನವಿ ಮಾಡಿದೆ. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭದಲ್ಲಿ ಜಲಮೂಲಗಳು ಕಲುಷಿತಗೊಳ್ಳುವುದನ್ನು ತಡೆಯುವ ನಿಟ್ಟಿನಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳನ್ನೇ ಪ್ರತಿಷ್ಠಾಪಿಸಬೇಕು ಎಂದು ದಾವಣಗೆರೆ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ಮಹಾಂತೇಶ ಕೋರಿದ್ದಾರೆ. ನಿಯಮ ಉಲ್ಲಂಘಿಸಿ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣದ ಗಣೇಶ ವಿಗ್ರಹಗಳನ್ನು ತಯಾರಿಸುವುದು ಅಥವಾ ಮಾರಾಟ ಮಾಡುವುದು ಕಂಡುಬಂದರೆ ಅಂತಹ ವಿಗ್ರಹಗಳನ್ನು ವಶಪಡಿಸಿಕೊಳ್ಳಲಾಗುವುದು. ಜೊತೆಗೆ ಸಂಬಂಧಪಟ್ಟ ತಯಾರಕರು ಮತ್ತು ಮಾರಾಟಗಾರರಿಗೆ 10,000 ರೂಪಾಯಿ ದಂಡ ವಿಧಿಸಿ ಕಾನೂನು ರೀತಿಯ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಜೇಡಿಮಣ್ಣು, ಅರಿಶಿನ, ಬೆಲ್ಲ ಹಾಗೂ ಇತರೆ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿದ್ಧಪಡಿಸಿದ ನೈಸರ್ಗಿಕ ಬಣ್ಣದ ವಿಗ್ರಹಗಳನ್ನು ಮಾತ್ರ ಉಪಯೋಗಿಸಬೇಕು. ಹಬ್ಬವನ್ನು ಸುಸ್ಥಿರ ಹಾಗೂ ಪರಿಸರ ಸ್ನೇಹಿಯಾಗಿ ಆಚರಿಸಲು ಸಾರ್ವಜನಿಕರು, ವಿಗ್ರಹ ತಯಾರಕರು ಹಾಗೂ ವ್ಯಾಪಾರಿಗಳು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಅವರು ವಿನಂತಿಸಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಎಲ್ಲಾ ಧರ್ಮಗಳ ಭಾವನೆಗಳಿಗೆ ಗೌರವ ನೀಡುವ ಜೊತೆಗೆ ಶಾಂತಿ, ಸಾಮರಸ್ಯ ಹಾಗೂ ಸಂಭ್ರಮದಿಂದ ಆಚರಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಗೌರಿ ಗಣೇಶ ಹಬ್ಬದ ಸೌಹಾರ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥತೆಗೆ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು ಎಂದರು. ಬೆಂಗಳೂರು ನಗರದಲ್ಲಿ ತೆರವುಗೊಳಿಸಿದ ಪಾದಾಚಾರಿ ಮಾರ್ಗಗಳಲ್ಲಿ ಮರು ಒತ್ತುವರಿ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಜಂಟಿ ಟಾಸ್ಕ್ ಫೋರ್ಸ್ ರಚಿಸಿ ನಿರಂತರ ಮೇಲ್ವಿಚಾರಣೆ ಹಾಗೂ ಜಂಟಿ ಕಾರ್ಯಾಚರಣೆ ನಡೆಸಬೇಕೆಂದು ಅವರು ಇಂದು ವರ್ಚುವಲ್ ಮೂಲಕ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ಮರು ಒತ್ತುವರಿ ನಡೆಸುತ್ತಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸೂಚಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪಂಗಡದ ಸಣ್ಣ ಉದ್ಯಮಿದಾರರನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ತರಬೇತಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಕುರುಗೋಡಿನಲ್ಲಿ ಮೊಬೈಲ್ ಕ್ಯಾಂಟೀನ್ ವಾಹನಗಳನ್ನು ಇಂದು ವಿತರಿಸಲಾಯಿತು. ಕಂಪ್ಲಿ ಶಾಸಕ ಜೆಎನ್ ಗಣೇಶ ವಾಹನಗಳನ್ನು ಹಸ್ತಾಂತರಿಸಿದರು. ಮೊಬೈಲ್ ಕ್ಯಾಂಟೀನ್ ವಾಹನ ಖರೀದಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ ರೂಪಾಯಿ 5 ಲಕ್ಷಗಳ ಸಹಾಯಧನ ಒದಗಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಾಡಿದ್ದು ನಡೆಸುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 2,495 ಅಭ್ಯರ್ಥಿಗಳು ಪರೀಕ್ಷೆಗೆ ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 6 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸೂಚಿಸಿ ಪಟ್ಟಿ ಮಾಡಿರುವ ಯಾವುದೇ ನಿಷೇಧಿತ ವಸ್ತು ಉಪಕರಣಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶವಿರುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆ ಕೊರತೆ ಹಾಗೂ ಬರ ಪರಿಸ್ಥಿತಿ ಎದುರಿಸಲು ಮೋಡ ಬಿತ್ತನೆ, ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮಕ್ಕೆ ಚಾಲನೆ. ಬೆಂಗಳೂರಿನಲ್ಲಿ ಜಲಭದ್ರತೆ ಮತ್ತು ಸ್ಥಿತಿಸ್ಥಾಪಕ ಯೋಜನೆ ಕಾಮಗಾರಿಗೆ ವಿಶ್ವಬ್ಯಾಂಕ್ ಕಾರ್ಯಪಡೆ ಮೆಚ್ಚುಗೆ. ನಾಡಿನಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಆಚರಣೆ, ರಾಧಾಕೃಷ್ಣರ ವೇಷದಲ್ಲಿ ಸಂಭ್ರಮಿಸಿದ ಚಿಣ್ಣರು. ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನು ಸ್ಥಾಪಿಸಲು ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಇನ್ನೊಂದು ಘಟನೆಯನ್ನ ಗಾಂಧೀಜಿ ನೆನೆಸ್ಕೋತಾರೆ. ಇದು ಬಹುಶಃ ಅವರ ಜೀವನದಲ್ಲಿ ಬಹುದೊಡ್ಡ ತಿರುವು ತಂದಂತ ಘಟನೆ. ರಾಜಕೋಟಿಗೆ ಬಂದ್ರಲ್ಲ, ಸ್ವಂತ ಕಚೇರಿ ಮಾಡಿಕೊಂಡ್ರು, ತಕ್ಕಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇತ್ತು, ಅರ್ಜಿಗಳನ್ನು ಬರೀತಾ ಇದ್ರು, ಅಫಿಡವಿಟ್

ಬರೀತಾ ಇದ್ರು. ತಿಂಗಳಿಗೆ ಸುಮಾರು 300 ರೂಪಾಯಿ ವರಮಾನ ಬರ್ತಾ ಇತ್ತು. ಈ ಕೆಲಸ ದೊರೆತದ್ದು ನನ್ನ ಜ್ಞಾನದಿಂದ ಅಲ್ಲ ಅಂತ ಹೇಳ್ತಾರೆ. ಅಣ್ಣ ವಕೀಲ ವೃತ್ತಿಯಲ್ಲಿ ಪಾಲ್ದಾರ ಇದ್ದ, ಅವ್ರ ವೃತ್ತಿ ಚೆನ್ನಾಗಾಗ್ತಾ ಇತ್ತು. ಅವರು ಕೆಲಸ ಮಾಡ್ಬೇಕಾದ್ರೆ ಅರ್ಜಿ ಬರೀಬೇಕಲ್ಲ, ವಕೀಲರು ತಮ್ಮ ಸಮಯ ಖರ್ಚು ಮಾಡಬೇಕು ಅಂತ ಅರ್ಜಿ ಬೇರೆ ಕಡೆ ಬರೆಸ್ತಾ ಇದ್ರಂತೆ. ಇವ್ರು ಹಾಗೆ ಬರ್ಕೊಡೋದು, ಬಡ ಕಕ್ಷಿದಾರರ ಅರ್ಜಿ ಬರೆಯೋದೇ ನನ್ನ ಪಾಲಿಗೆ ಬಂದಿತ್ತು. ದಲ್ಲಾಳಿಗಳಿಗೆ ಕೊಡಬೇಕಾಗ್ತದೆ. ನೋಡಪ್ಪ ಅಣ್ಣ ಹೇಳಿದ, ನೋಡಪ್ಪ ಕೊಡಲ್ಲ ಅನ್ಬೇಡ, ಕೊಡದೊರ್ತು ನಡೆಯಲ್ಲ ವ್ಯವಹಾರ, ಅದು ವ್ಯವಹಾರದ ರೀತಿ ಅಂತ ತಿಳ್ಕೊಂಡು ಮಾಡು ಅಂತ ಹೇಳ್ತಾರೆ. ಅದು ಗಾಂಧೀಜಿ ಹೇಳ್ತಾರೆ, ನನ್ನ ಮನಸ್ಸು ಇಲ್ಲದೆ ಹೋದ್ರೂ ಕೂಡ ಹೀಗೆ ನಾನು ಒಪ್ಕೊಂಡೆ, ಅದು ಮೋಸ ಅಂತ ಅನಿಸ್ತು ನನಗೆ, ಆದರೆ ಅಲ್ಲ ಅನ್ಕೊಂಡು ನನಗೆ ನಾನೇ ಮೋಸ ಮಾಡಿಕೊಂಡೆ ಅಂತ ಹೇಳ್ತಾರೆ. ಆದರೆ ಜೀವನಕ್ಕೆ ಬೇಕಾಗುವಷ್ಟು ಹಣ ಗಳಿಸೋಕೆ ಶುರು ಮಾಡಿದೆ. ನನಗೆ ಪ್ರಥಮ ಆಘಾತ ಆದದ್ದು ಒಂದು ಘಟನೆ ಅಂತ ಹೇಳ್ತಾರೆ. ಪೋರ್ ಬಂದಿರನ ಹಿಂದಿನ ರಾಣಾ ಸಾಹೇಬರು ಇದ್ದರಲ್ಲ, ಅವ್ರ ಗದ್ದಿಗೆ ಇರೋದಕ್ಕಿಂತ ಮುಂಚೆ ಗಾಂಧೀಜಿಯವರ ಅಣ್ಣ ಸಲಹೆಗಾರ ಆಗಿದ್ದರು, ಮಾರ್ಗದರ್ಶಿ ಆಗಿದ್ದರು, ಅವ್ರಿಗೆ ಕಾರ್ಯದರ್ಶಿ ಅಂತೂ ಕೆಲಸ ಮಾಡಿದರು. ಆ ಅಧಿಕಾರದಲ್ಲಿದ್ದಾಗ ಯಾವುದೋ ವಿಷಯದಲ್ಲಿ ರಾಣಾ ಸಾಹೇಬರಿಗೆ ಇವರ ಅಣ್ಣ ತಪ್ಪು ಸಲಹೆ ಕೊಟ್ಟರು ಅಂತ ಒಂದು ಆಪಾದನೆ ಬಂತು. ಆ ತಪ್ಪನ್ನು ಇವರ ಅಣ್ಣನ ತಲೆ ಕಟ್ಟಿದ್ರು, ವಿಷಯ ಪಾಲಿಟಿಕಲ್ ಏಜೆಂಟ್ ವರೆಗೂ ಹೋಯಿತು. ಅಣ್ಣನ ಬಗ್ಗೆ ಬಹಳ ಕೆಟ್ಟ ಅಭಿಪ್ರಾಯ ಪಾಲಿಟಿಕಲ್ ಏಜೆಂಟ್ಗಿದೆ ಅಂತ ಅನಿಸ್ತು. ಇಂಗ್ಲೆಂಡಲ್ಲಿದ್ದಾಗ ಆ ಪಾಲಿಟಿಕಲ್ ಏಜೆಂಟನ್ನು ಗಾಂಧೀಜಿ ಭೇಟಿಯಾಗಿದ್ರು, ಸ್ವಲ್ಪ ಸ್ನೇಹದಿಂದಾನೇ ಮಾಡಿದ್ದಾರೆ ಕ್ಲಬ್ಬಲ್ಲಿ ಭೇಟಿಯಾದಾಗೆಲ್ಲ. ಅಣ್ಣ ಏನು ಹೇಳಿದ ಅಂದರೆ, ನೋಡೋ ನಿನಗೆ ಹೇಗಿದ್ರು ಅವ್ರ ಪರಿಚಯ ಇದೆ, ಅವನಲ್ವಾ ಪರಿಚಯ ಇದೆ, ಒಂದು ಮಾತು ಹೇಳು ಅಂತ. ನೀನು ಹೋಗಿ ಹೇಳು, ನಾ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಅವರಿಗೆ ಹೇಳು. ಅವ್ರ ಮನಸ್ಸಲ್ಲಿದ್ದ ತಪ್ಪು ಅಭಿಪ್ರಾಯ ಹೋದರೆ ಮತ್ತೆ ನನಗೆ ಅಧಿಕಾರ ಸಿಗ್ತದೆ ಮಾಡು ಅಂತ. ಗಾಂಧೀಜಿಗೆ ಮನಸ್ಸಿಲ್ಲ, ವಸೀಲಿ ಹಿಡ್ಕೊಂಡು ಹೋಗಿ ಅವ್ರಿಗೆ ಹೇಳೋದು ಸರಿ ಅಲ್ಲ ಅಂತ ಹೇಳಿದರು. ನಿನಗೆ ಗೊತ್ತಿಲ್ಲಯ್ಯ, ಇಂಗ್ಲೆಂಡ್ ಅಲ್ಲ ಇದು, ಕಾಠೆವಾಡ ಇದು, ನೀ ಪ್ರಪಂಚ ಜ್ಞಾನ ಕಲಿಬೇಕು, ಇಲ್ಲಿ ಏನು ನಡೆದ್ರೂ ಶಿಫಾರಸ್ ಮೇಲೆ ನಡೀಬೇಕು, ನಿನಗೆ ಪರಿಚಯ ಇರುವಂಥ ಆಫೀಸರಲ್ಲಿ ನಿಮ್ಮ ಅಣ್ಣನ ಪರವಾಗಿ ಒಂದು ಮಾತು ಹೇಳೋಕ್ಕಾಗಲ್ವ ನಿನಗೆ ಅಂತ ಅನ್ನಂದ. ಅಣ್ಣನ ಮಾತು ಮೀರಲಾರದೆ ಇಷ್ಟ ಇಲ್ಲದೆ ಹೋದರೂ ಗಾಂಧೀಜಿ ಆ ಪೊಲಿಟಿಕಲ್ ಏಜೆಂಟ್ ಆ ಬ್ರಿಟಿಷ್ ಇದ್ದಲ್ಲ ಅವನ ಮನೆಗೆ ಹೋದರು. ಆ ಅಧಿಕಾರಿ ನೋಡೋಕೆ ಇವ್ರು ಯಾವ ಅಧಿಕಾರನೂ ಇಲ್ಲ, ಆದರೆ ಅಣ್ಣ ಹೇಳಿದ ಅಂತ ಹೋದರು. ಆತ್ಮಗೌರವಕ್ಕೆ ಧಕ್ಕೆ ಆಗ್ತದೆ ಅಂತ ಅನಿಸಿದ್ರು ಹೋದರು. ಒಂದು ಅಪಾಯಿಂಟ್ಮೆಂಟ್ ಕೇಳಿದ್ರು, ಕೊಡಿ ಇಂಥ ದಿವಸ ಬರಬೇಕು ಅಂತ. ಆತ ಹೇಳಿದ ಬನ್ನಿ ಅಂತ ಹೇಳಿ. ಇವ್ರು ಹೋದ್ಮೇಲೆ ಪರಿಚಯ ಮಾಡಿದರು, ಇಂಗ್ಲೆಂಡಲ್ಲಿ ಭೇಟಿಯಾಗಿದ್ವಲ್ಲ ನಾವು ಅಂತ. ಆತ ಹೇಳಿದ ಹೌದು ನೆನಪಿದೆ ನನಗೆ ಅಂತ. ಗಾಂಧೀಜಿ ಹೇಳ್ತಾರೆ, ಆತ ನೋಡಿದ ತಕ್ಷಣ ಗೊತ್ತಾಯಿತು ನನಗೆ ಏನು ಅಂದರೆ, ಕಾಠೆವಾಡ ಇಂಗ್ಲೆಂಡ್ ಅಲ್ಲ, ರಜಾದಲ್ಲಿರುವಂಥ ವ್ಯಕ್ತಿ ಅಧಿಕಾರದಲ್ಲಿ ವ್ಯಕ್ತಿ ಬೇರೆ ಬೇರೆ ಇವರು. ಪೊಲಿಟಿಕಲ್ ಏಜೆಂಟ್ ನಾನು ಹೇಳಿದೆ, ಹೌದು ನೀನು ನೋಡಿದ್ದೀನಿ ಪರಿಚಯ ಇದೆ ಅಂತ ಹೇಳ್ದ. ಆದರೆ ಆ ಕಣ್ಣಲ್ಲಿ ಆ ಪರಿಚಯ ದುರುಪಯೋಗ ಮಾಡ್ಕೊಳ್ಳೋಕೆ ಬಂದಿಲ್ಲ ತಾನೇ ನೀನು ಅನ್ನೋ ಹಾಗಿತ್ತಂತೆ. ಇವ್ರು ಹೇಳಿದರು, ನಮ್ಮ ಅಣ್ಣ ಹೀಗಿದ್ದಾನೆ, ಒಳ್ಳೆಯವನು, ಪ್ರಾಮಾಣಿಕ ಅಂತ ಹೇಳಿದನು. ತಕ್ಷಣ ಆತ ಕೋಪದಿಂದ ಹೇಳ್ದ, ನಿಮ್ಮ ಅಣ್ಣ ಪಿತೂರಿಗಾರ, ಇನ್ನೇನು ಹೇಳಬೇಕಾಗಿಲ್ಲ ನೀವು, ನನ್ನ ಸಮಯ ಇಲ್ಲ, ನಿಮ್ಮ ಅಣ್ಣ ಏನಾದರೂ ಹೇಳೋದಿದ್ರೆ ಅರ್ಜಿ ಹಾಕ್ಕೊಳ್ಳಿ, ನೋಡೋಣ ನ್ಯಾಯಪೂರ್ವಕ ಏನಾಗ್ತದೆ ಆಗ್ತದೆ ಅಂದ. ಕರೆಕ್ಟಾಗಿ ಉತ್ತರ ಕೊಟ್ಟದ್ದು ಅವನು, ಆದ್ರೆ ನಾನು ಸ್ವಾರ್ಥಕ್ಕೆ ಬಿದ್ದಿದ್ದಲ್ಲ, ನನ್ನ ಕಥೆಯನ್ನೇ ಮುಂದುವರಿಸಿದೆ. ಇಲ್ಲಿ ಕೇಳಿ ಸ್ವಲ್ಪ ಅಂದೆ, ಸಾಹೇಬ ಎದ್ದಿ ಅಂತ ಹೇಳಿ ಮೇಲೆ ಅಂದ. ಎಷ್ಟು ಚಂದ ಕಥೆ ಇದು, ಗಾಂಧೀಜಿ ಕಲ್ಪನೆ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಹೊರಡೀಗ ಅಂತಂದ್ರಂತೆ, ಇವರು ನನ್ನ ಮಾತು ಕೇಳಿ ಒಂದು ಸ್ವಲ್ಪ ಪೂರ್ತಿ ಕಥೆ ಕೇಳಿ ಅಂದಾಗ ಅಂತ ಕೋಪ ತಡೆಯೋಕ್ಕಾಗಲಿಲ್ಲ, ಇದನ್ನು ಹೊರ ಕಳಿಸಿ ಅಂತ ತಮ್ಮ ಶಿಷ್ಯರು ಹೇಳಿದರು. ಅವ್ರು ಬಂದು ಇವನು ಕತ್ತಿ ಕೈ ಹಾಕಿ ಕೊಠಡಿಯಿಂದ ಹೊರಗೆ ನೂಕಿದರು. ಗಾಂಧೀಜಿ ಕೋಪ ಬಂತು, ಸಾಹೇಬ ಒಳಗಡೆ ಹೋಗ್ಬಿಟ್ಟ, ಬುಸ್ಬಿಡ್ತಾ ನಿಂತ್ಕೊಂಡ್ರಿ ಇವರು. ತಕ್ಷಣ ಒಂದು ಪತ್ರ ಬರೆದ್ರಂತೆ ಮನೆಗೆ ಬಂದು, ನೀವು ನನಗೆ ಅಪಮಾನ ಮಾಡಿದ್ದೀರಿ, ಆಳಿನ ಮೂಲಕ ನನ್ನ ಆಕ್ರಮಣೆ ಮಾಡಿದ್ದೀರಿ, ಕ್ಷಮೆ ಕೋರದಿದ್ದಲ್ಲಿ ನಿಮ್ಮ ಮೇಲೆ ಮಾನದಷ್ಟು ದಾವ ಹಾಕ್ತೀನಿ ಅಂತ ಪತ್ರ ಬರೆದ್ರು. ಮರುದಿವಸಾನೇ ಉತ್ತರ ಬಂತು ಅವ್ರ ಕಡೆಯಿಂದ, ನೀವು ನನ್ನ ಜೊತೆಗೆ ಅಸಭ್ಯ ರೀತಿಯಿಂದ ವರ್ತನೆ ಮಾಡಿದ್ದೀರಿ, ಹೊರಟು ಹೋಗಿ ಅಂತ ನಾನು ಹೇಳಿದೆ ನೀವು ಹೋಗಲಿಲ್ಲ, ಆ ನಿಮ್ಮ ಬಾಗಿಲು ತೋರಿಸುವಂಥ ಜವಾನನ್ನು ಹೇಳಬೇಕಾಯ್ತು, ಆದರೂ ಹೋಗಲಿಲ್ಲ ನೀವು, ಆದ್ದರಿಂದ ನಿಮ್ಮನ್ನು ಹೊರಗೆ ಕಳಿಸುವಷ್ಟು ಬೇಕಾಗುವಷ್ಟು ಮಾತ್ರ ಬಲಪ್ರಯೋಗ ಮಾಡಿದ್ದಾನೆ, ಇದ್ರ ಮೇಲೆ ನೀವೇನಾದರೂ ಕೇಸ್ ಹಾಕ್ಕೊಳ್ಳಿದ್ರೆ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಉತ್ತರ ನೋಡಿ ಇನ್ನೂ ಕಷ್ಟ ಅನಿಸ್ತು. ಮನೆಗೆ ಬಂದು ಅಣ್ಣನಿಗೆ ಹೇಳಿದ್ರಂತೆ ಹಿಂಗಾಯಿತು ಅಂತ. ಅವನದ ಬೇಜಾರು ಮಾಡ್ಕೋಬೇಡ, ಇರೋದೇ ಇದು, ಬ್ರಿಟಿಷರು ಹಂಗೆ ಇರ್ತಾರೆ ಅಂತ ಹೇಳಿದ್ರಂತೆ. ಫಿರೋಜ್ ಶಾ ಮೆಹ್ತಾರ್ ಅವರು ರಾಜ್ಕೋಟೆಗೆ ಬಂದಾಗ ಅವ್ರು ಮಾತಾಡಿಸ್ಬೇಕು ಅಂತ ಕೇಳಿ ಹೋಗಿ ಕೇಳಿದ್ರಂತೆ, ಹಿಂಗಾಯಿತು ಗಾಂಧೀಜಿಗೆ ಅಂತ ಹೇಳಿ ಅಂತ. ಆ ಫಿರೋಜ್ ಶಾ ಮೆಹ್ತಾ ಹೇಳಿದ್ರಂತೆ, ಗಾಂಧಿ ಹೇಳಿ ಇಂಥ ಅನುಭವ ಅನೇಕ ಬ್ಯಾರಿಸ್ಟ್ರು ಮತ್ತು ವಕೀಲರಿಗೆ ಸಾಮಾನ್ಯವಾಗಿ ಆಗುವಂಥದ್ದೇ. ಈಗ ತಾನೇ ಬಂದಿದ್ದಾನೆ ಹುಡುಗ, ರಕ್ತ ಬಿಸಿಯಾಗಿದೆ, ಬ್ರಿಟಿಷ್ ಅಧಿಕಾರಿಗಳ ವಿಷಯ ಅವ್ರಿಗೆ ಗೊತ್ತಿಲ್ಲ, ಹಣ ಸಂಪಾದನೆ ಮಾಡ್ಕೊಂಡು ಸುಖವಾಗಿರೋದೇ ಅವನು ಗಾಂಧಿ ಆಸೆ, ಆದರೆ ಪೊಲಿಟಿಕಲ್ ಏಜೆಂಟ್ ಏನು ಬಂದ ಕಾಗದ ಇದೆಯಲ್ಲ ಅದನ್ನು ಹರಿದು ಹಾಕಿ ಅವಮಾನ ನುಂಗ್ಕೊಂಡು ಕೂತ್ಕೊಳ್ಳಿ, ಸಾಹೇಬನಿಗೆ ವಿರುದ್ಧವಾಗಿ ಏನಾದರೂ ಮೊಕದ್ದಮೆ ಹೂಡಿದರೆ ಏನೂ ಲಾಭ ಇಲ್ಲ, ಅಷ್ಟೇ ಅಲ್ಲ ಕೇಡೆ ಆಗ್ತದೆ ಅಂತ ಹೇಳಿ ಕಳಿಸಿದ್ರಂತೆ. ಈ ಬುದ್ಧಿವಾದದಿಂದ ಗಾಂಧೀಜಿಗೆ ಒಂದು ದೊಡ್ಡ ಅನುಭವ ಆಯಿತು. ಇದು ನಾವೆಲ್ಲರೂ ಕಲ್ಕೋಬೇಕಾದಂಥದ್ದು ಆ ಜೀವನದಿಂದ ಅನಿಸುತ್ತೆ. ಇದೊಂದು ಅವಮಾನಕಾರ ಸಂಗತಿ ಅಲ್ವಾ, ಅಸಹ್ಯ ಅಲ್ವಾ.

ನೆಗೆಟಿವ್ ಋಣಾತ್ಮಕವಾದಂಥ ಘಟನೆ. ಆದರೆ ಗಾಂಧೀಜಿ ಅದನ್ನು ಹೇಗೆ ಬಳಸ್ಕೊಂಡು ಅನ್ನೋದನ್ನು ಜೀವನಕ್ಕೊಂದು ಮಾರ್ಗದರ್ಶನ ಆಗುವಂಥದ್ದು. ಅವ್ರು ಹೇಳ್ತಾರೆ, ಈ ಘಟನೆಯನ್ನು ನುಂಗ್ಕೊಂಡೆ ಅಷ್ಟೇ ಅಲ್ಲ, ಸದುಪಯೋಗ ಪಡ್ಕೊಂಡೆ. ಈ ಸ್ಥಿತಿಗೆ ನಾನು ನನ್ನನ್ನು ಎಂದೂ ತಂದುಕೊಳ್ಳೋದಿಲ್ಲ, ಸ್ನೇಹದ ಲಾಭವನ್ನು ನೀನು ಎಂದಿಗೂ ಬಳಸೋಕೆ ಪ್ರಯತ್ನ ಮಾಡೋಲ್ಲ ಅಂತ ಹೇಳ್ಕೊಂಡೆ. ಅಂದಿನಿಂದ ಇಲ್ಲಿವರೆಗೂ ಆ ನಿರ್ಣಯವನ್ನು ಭಂಗಗೊಳಿಸಿಲ್ಲ. ಆಘಾತ ನನ್ನ ಜೀವನದ ಮಾರ್ಗವನ್ನೇ ಬದಲಿಸ್ತು ಅಂತ ಹೇಳ್ತಾರೆ. ಗಾಂಧೀಜಿ ನೆನೆಸ್ಕೋತಾರೆ, ಆ ಅಧಿಕಾರಿ ಬಳಿಗೂ ನಾನು ಹೋದದ್ದು ನನ್ನ ತಪ್ಪದು, ಆದರೆ ಅವನ ಉದ್ಧಟತನ, ರೋಷ, ಗರ್ವ ನನ್ನ ತಪ್ಪಿನ ಪರವಾಗಿ ಅಲ್ಲ, ಅದು ಅಳತೆ ಮೀರಿದ್ದು. ನಾನು ಹೊರಗೆ ತಳಿಸೋಷ್ಟು ತಪ್ಪೇನು ಮಾಡಲಿಲ್ಲ. ನಾನು 5 ನಿಮಿಷ ತಗೊಂಡಿರ್ಬೋದು, ವಿನಯದಿಂದ ಹೇಳ್ಬೋದಾಗಿತ್ತು. ಆದರೆ ಈಗ ಅರ್ಥ ಆದದ್ದು, ತನ್ನನ್ನು ನೋಡೋಕೆ ಬಂದವರನ್ನ ಅವಮಾನಗೊಳಿಸೋದೇ ಅವನ ಪದ್ಧತಿಯಾಗಿತ್ತು. ಆತನ ಇಚ್ಛೆಗೆ ವಿರೋಧವಾಗಿ ಸ್ವಲ್ಪ ಕಾರಣ ಸಿಕ್ಕರೂ ಕೂಡ ಆತ ರೋಷಭರಿತ ಆಗ್ತಿದ್ದ ಅನ್ನೋ ತಿಳಿತು ನನಗೆ. ಇನ್ನೊಂದು ಚಿಂತೆ ಗಾಂಧೀಜಿಗೆ ಏನಿತ್ತು ಅಂದರೆ, ಇವರ ಕೆಲಸದ ಬಹುಭಾಗ ಆತನ ಕೋರ್ಟಲ್ಲೇ ಆಗ್ತಿತ್ತು, ಆದರೆ ಅವನ ಮನಸ್ಸನ್ನು ಒಲಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅವನು ಅಂಗಲಾಚೋದು ಕಾರಣ

0: ಅವನ ಪದ್ಧತಿಯಾಗಿತ್ತು. ಆತನ ಇಚ್ಛೆಗೆ ವಿರೋಧವಾಗಿ ಸ್ವಲ್ಪ ಕಾರಣ ಸಿಕ್ಕರು ಕೂಡ ಆತ ರೋಷಭರಿತ ಆಗ್ತಿದ್ದ ಅನ್ನೋ ತಿಳಿತು ನನಗೆ. ಇನ್ನೊಂದು ಚಿಂತೆ ಗಾಂಧೀಜಿಗೆ ಏನಿತ್ತು ಅಂದ್ರೆ, ಇವರ ಕೆಲಸದ ಬಹುಭಾಗ ಆತನ ಕೋರ್ಟಲ್ಲಿ ಆಗ್ತಿತ್ತು. ಆದ್ರೆ ಅವನ ಮನಸ್ಸನ್ನು ಒಲಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ. ಅವನ ಅಂಗಲಾಚೋದ ಕಾರಣ ಇರಲಿಲ್ಲ. ಅವನ ಮೇಲೆ ಮೊಕದ್ದಮೆ ಹೊದ್ದು ಹುಡ್ತೀನಿ ಅಂತ ಹೆದರಿಸಿದ ಮೇಲೆ ಸುಮ್ಮನೆ ಇರೋದು ನನಗೆ ಇಷ್ಟ ಆಗಲಿಲ್ಲ. ನನಗೇನು ಮಾಡಬೇಕು ಅಂತ ತೋಚಲಿಲ್ಲ. ನನ್ನ ಜೀವನ ನಡೆಯೋದು ಹೇಗೆ? ಕೋರ್ಟಲ್ಲಿ ಇರೋ ತನಕ ಅವನಿದ್ದೇ ಇರ್ತಾನೆ. ಅವನ ಜೊತೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ. ಒದ್ದಾಡ್ತಾ ಇರುವಾಗ ಪೋರ್ ಬಂದರದಲ್ಲಿ ಇದ್ದ ಅಂತ ಒಬ್ಬ ಮೆಮೆನ್ ಕಂಪನಿಯವರು ಅಣ್ಣನಿಗೆ ಪತ್ರ ಬರೆದ್ರಂತೆ. ಇವ್ರ ಅಣ್ಣನಿಗೆ, ನೋಡಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ವ್ಯಾಪಾರ ಇದೆ, ದೊಡ್ಡ ವ್ಯಾಪಾರ. ನಾವು ದಕ್ಷಿಣ ಆಫ್ರಿಕಾದ ನ್ಯಾಯಸ್ಥಾನದಲ್ಲಿ 40,000 ಪೌಂಡಿಂದ ಒಂದು ದೊಡ್ಡ ದಾವೆ ಹೊಡಿದ್ದೇವೆ. ಅದು ಬಹಳ ದಿವಸದಿಂದ ನಡೀತಾ ಇದೆ. ಉತ್ತಮರಾದ ವಕೀಲರು ಮತ್ತು ಬ್ಯಾರಿಸ್ಟರ್ನ ಗೊತ್ತು ಮಾಡ್ಕೊಂಡಿದ್ದೇವೆ ನಾವು ಈಗಾಗಲೇ. ನಿಮ್ಮ ತಮ್ಮನ್ನ ಅಲ್ಲಿ ಕಳಿಸಿದ್ರೆ ನಮಗೆ ಅನುಕೂಲ ಆಗತ್ತೆ. ಇದು ನಮಗೂ ಒಳ್ಳೇದಾಗತ್ತೆ. ಯಾಕಂದ್ರೆ ನಾವು ಕೇಸನ್ನ ಬ್ಯಾರಿಸ್ಟರ್ಗೆ ವಕೀಲರಿಗೆ ಹೇಳೋದಕ್ಕಿಂತ ಆತ ಹೇಳಿದ್ರೆ ಚೆನ್ನಾಗಿ ಹೇಳ್ತಾನೆ, ಕಲ್ತಿದ್ದ ನ್ಯಾಯ ಅವನು. ಆದ್ರಿಂದ ಬ್ಯಾರಿಸ್ಟರ್ಗೂ ವಕೀಲರಿಗೂ ನಮ್ಮ ಪಕ್ಷದ ಸಂಗತಿಗಳನ್ನ ತಿಳಿಸ್ಬೋಕ್ ಸಾಧ್ಯ ಆಗ್ತದೆ. ಜೊತೆಗೆ ಅವನು ಹೊಸ ದೇಶ ನೋಡಿದಂಗಾಯ್ತು, ಹೊಸ ಜನರ ಪರಿಚಯ ಆಗ್ತದೆ ನೋಡಿ ಅಂತ ಪತ್ರ ಬರೆದ್ರು. ಅಣ್ಣ ಗಾಂಧೀಜಿಗೆ ಹೇಳಿದ್ರಂತೆ, ಹಿಂಗಿದೆ ನೋಡಪ್ಪ ಅಂತ. ಇವ್ರಿಗೆ ಆದಂತ ತೊಂದರೆ ಏನು ಅಂದ್ರೆ, ನನ್ನ ಕೆಲಸ ಏನು ಅಂತ ಗೊತ್ತಿಲ್ಲ ಇವರಿಗೆ. ಆ ಇದ್ದಂತ ಬ್ಯಾರಿಸ್ಟರ್ಗೆ ಮೊಕದ್ದಮೆ ವಿಷಯಗಳನ್ನು ತಿಳಿಸಿ ಹೇಳೋದು ಒಂದು ಕೆಲಸನೋ, ಅಥವಾ ನಾನೇ ನ್ಯಾಯಸ್ಥಾನಕ್ಕೆ ಹೋಗಿ ವಾದ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಆದ್ರೂ ಹೋಗ್ಬೇಕು ಅಂತ ಆಸೆ ಬಂತು. ದಯವಿಟ್ಟು ಗಮನಿಸಿ, ಎರಡು ಕಾರಣಕ್ಕೆ. ಇಲ್ಲಿ ಏನು ಕೆಲಸ ಇಲ್ಲ, ಬದುಕು ನಡೆಸೋದು ಹೇಗೆ ಅಂತ ಗೊತ್ತಿಲ್ಲ. ಅಲ್ಲೊಂದು ಅವಕಾಶ ಇದೆ, ಭಗವಂತ ಒಂದು ಬಾಗಿಲು ಓಪನ್ ಮಾಡಿದ್ದಾನೆ ನೋಡೋಣ ಅಂತ ವಿಚಾರ ಇರ್ಬೋದು. ಇವ್ರು ಹೋಗ್ತಿರೋದು ದಾದಾ ಅಬ್ದುಲ್ಲಾ ಅಂಡ್ ಕಂಪನಿ ಅಂತ ಒಂದು ಅಂಗಡಿ ಕೆಲಸಕ್ಕೆ. ಅದ್ರ ಪಾಲ್ದಾರಾದಂಥವ್ರು ಶೇಠ್ ಅಬ್ದುಲ್ ಕರೀಂ ಝವೇರಿ, ಅವ್ರನ್ನ ಅಣ್ಣ ಪರಿಚಯ ಮಾಡಿಕೊಟ್ರು. ಆ ಶೇಠ್ ಹೇಳಿದ್ರಂತೆ, ಕೆಲಸ ಏನು ಕಷ್ಟ ಆಗಲ್ಲ ನಿಮಗೆ, ನಮ್ಮ ಮಿತ್ರದಾಗ ದೊಡ್ಡ ದೊಡ್ಡವ್ರು ಇದ್ದಾರೆ, ಅವ್ರೆಲ್ಲರದು ಪರಿಚಯ ಆಗ್ತದೆ ನಿಮಗೆ. ನಮ್ಮ ಅಂಗಡಿಯಲ್ಲಿ ಕೂಡ ನೀವು ನಮ್ಗೆ ಸಹಾಯ ಮಾಡ್ಬೋದಪ್ಪ. ನಮ್ಮ ಹೆಚ್ಚಾಗಿ ಪತ್ರ ವ್ಯವಹಾರ ಇಂಗ್ಲೀಷಲ್ಲಿದೆ, ಅದರಲ್ಲೂ ನೀವು ಸಹಾಯ ಮಾಡ್ತೀರಿ. ನಮ್ಮ ಅತಿಥಿ ಆದ್ದರಿಂದ ನಿಮ್ಗೆ ಖರ್ಚು ಯಾವುದೂ ಬೀಳಲ್ಲ ಅಂತ ಹೇಳಿದರು. ಗಾಂಧೀಜಿ ಕೇಳಿದ್ರಂತೆ, ಹೌದು, ನಾನು ಎಷ್ಟು ವರ್ಷ ಇರಬೇಕಲ್ಲಿ, ನನ್ನ ಸೇವೆ ಎಷ್ಟು ದಿವಸ ಬೇಕು, ಸಂಬಳ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರಂತೆ. ಅವ್ರು ಸ್ಪಷ್ಟವಾಗಿ ಹೇಳಿದ್ರಂತೆ, ನಮಗೆ ಒಂದು ವರ್ಷಕ್ಕಿಂತ ಹೆಚ್ಚು ಕಾಲ ಬೇಕಾಗಿಲ್ಲ, ಆದರೆ ನಿಮಗೆ ಹೋಗಿ ಬರೋದಕ್ಕೆ ಮೊದಲನೇ ದರ್ಜೆ ಪ್ರಯಾಣ ವೆಚ್ಚ ಕೊಡ್ತೀವಿ. ಆಫ್ರಿಕಾದಲ್ಲಿರುವಾಗ ನಿಮ್ಮ ಊಟ ವಸತಿ ಎಲ್ಲರ ವೆಚ್ಚ ಜೊತೆಗೆ 105 ಪೌಂಡ್ ಸಂಭಾವನೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹೀಗಾಗಿ ಗಾಂಧೀಜಿ ಅಲ್ಲಿ ಹೊರಟದ್ದು ಬ್ಯಾರಿಸ್ಟರ್ ಆಗಿ ಅಲ್ಲ, ಅಂಗಡಿ ನೌಕರಿಯಾಗಿ ಅಂತ ತಿಳ್ಕೊಂಡೆ. ಯಾಕಂದ್ರೆ ಗೊತ್ತು, ಅವ್ರ ಅಂಗಡಿ ಇತ್ತಲ್ಲ. ಹೇಗಾದರೂ ಸರಿ, ಈ ಮಾತನ್ನು ದಯವಿಟ್ಟು ಗಮನಿಸಬೇಕು. ಗಾಂಧೀಜಿ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೀತಾರೆ, ಯಾವ ಮನಸ್ಥಿತಿಗೆ ಬಂದಿದ್ದೆ ಅಂದರೆ ಭಾರತವನ್ನು ಬಿಟ್ಟರೆ ಸಾಕು ಅನಿಸ್ಬಿಟ್ಟಿತು. ಜೊತೆಗೆ ಇನ್ನೊಂದು ಹೊಸ ದೇಶ ನೋಡುವಂಥ ಹೊಸ ಅನುಭವ ಅಂತ ಅವಕಾಶ ಇತ್ತಲ್ಲ. ಮನೆ ವೆಚ್ಚಕ್ಕೆ ನಮ್ಮ ಅಣ್ಣನಿಗೆ ಅದೇ 105 ಪೌಂಡ್ ಕೊಡ್ತಿದ್ರು, ಅಣ್ಣನ ಕಳಿಸ್ಬೋದಾಗಿದ್ದು. ಹೆಚ್ಚು ಚರ್ಚೆ ಮಾಡದೆ ನೌಕರಿ ಒಪ್ಕೊಂಡ್ಬಿಟ್ಟೆ, ದಕ್ಷಿಣ ಆಫ್ರಿಕಾಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡಿಕೊಂಡೆ ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: Monito.
1: वो आ गया, देखो देखो वो आ गया।
0: मोनी

0: ಎಸ್, ಪೂಜಾ ಚಿತ್ರದಿಂದ ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಡು ಬಂದ್ವಿ. ಇನ್ ಮುಂದಿನ ಕರೆ ಯಾರದ್ದು ಸ್ವೀಕರಿಸೋಣ. ಹಲೋ ಹಲೋ, ಏನಾಗಿದೆ ಇವತ್ತು? ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನಿಸುತ್ತೆ. ಎಸ್, ಇರಲಿ, ಪರವಾಗಿಲ್ಲ. ಮುಂದಿನ ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ರೇಡಿಯೋನ ಸ್ವಲ್ಪ ಮ್ಯೂಟ್ ಮಾಡಿ, ಅನಂತರ ನೀವು ಕಾಲನ್ನು ಮಾಡಿ. ಹಾಗೆಯೇ ನೆಟ್ವರ್ಕ್ ಇರೋ ಜಾಗದಿಂದ ಬಂದು ನೀವು ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ಸುಭಾನ್ ಕೋರಿ ಹಂಪಸಾಗರದಿಂದ, ಜಿ ಎನ್ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರಿ. ಹಾಗೆಯೇ ಬೆಳಗಾವಿಯಿಂದ ರಾಯಭಾಗಿ ತಾಲೂಕು ಸವಿತಾ ರೇಣುಕಾ ಅವರು ಮಂಗಲ್ಯಂ ತಂತುನಾನೀನ ಅಂತ ಹೇಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ರಿ. ನಮ್ಮ ಉತ್ತರ ಕಾಣ್ತಾ ಇಲ್ವಾ ಮೇಡಮ್ ನಿಮಗೆ? ನನ್ನ ಹೆಸರು ಓದ್ತಾ ಇಲ್ಲ ಅಂತ ಹೇಳಿ ಅನಿತಾ ಅನಂತರಾಜು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರ ಮೆಸೇಜ್ ಓದಬಾರ್ದು ಅಂತಲ್ಲ, ಸಮಯ ಎಷ್ಟಿರುತ್ತೋ ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನ ಇದು ಮಾಡ್ತಾ ಇರ್ತೀವಿ.
1: ನಮಸ್ತೆ.
0: ಹಲೋ, ಯಾರು ಮಾತಾಡ್ತಾ ಇರೋದು? ಹಲೋ,
1: ನಮಸ್ತೆ. ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಕೇಳಿಸ್ತಾ ಇದೆಯಾ?
1: ಹಲೋ
0: ಹಲೋ
1: ಹಲೋ
0: ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್ ನಿಮ್ ಧ್ವನಿ? ನನಗೆ ಕೇಳಿಸ್ತಾ ಇದೆ. ಓಕೆ, ಖಂಡಿತವಾಗ್ಲೂ ಇದು ನೆಟ್ವರ್ಕ್ ಇಶ್ಯೂನೇ, ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಕಾಲ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ನಿಮ್ಮ ನೆಟ್ವರ್ಕನ್ನು ಚೆಕ್ ಮಾಡಿ ಅನಂತರ ನೀವು ಕಾಲನ್ನು ಮಾಡೋದು ಒಳ್ಳೆಯದು ಅಂತ ಹೇಳ್ತಾ, ಮುಂದಿನ ಗೀತೆನ ಕೇಳಿಸೋದ ಬೇಡವಾ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ನೆಟ್ವರ್ಕ್ ಇಶ್ಯೂಯಿಂದ ಮತ್ತೆ ಮತ್ತೆ ಕಾಲ್ಸು ಪ್ರಾಬ್ಲಮ್ ಆಗಬಾರ್ದು. ಅವ್ರು ಮಾತಾಡ್ತಾ ಇರೋದು ನನಗೆ ಕೇಳಿಸ್ತಾ ಇತ್ತು, ಬಟ್ ನಾನು ಮಾತಾಡೋದು ಅವ್ರಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ.
2: ಹಲೋ
0: ಹಲೋ ಹಲೋ, ಕೇಳಿಸ್ತಿದ್ಯಾ ಸರ್?
2: ಹಲೋ ಮೇಡಮ್.

0: हेलो।
1: हेलो हेलो
0: हेलो।
1: हेलो
0: ಓಕೆ, ಸೊ ಮೋಸ್ಟ್ಲಿ ಇದು ನೆಟ್ವರ್ಕ್ ಇಶ್ಯೂನೇ ಅಂತ ಅನಿಸುತ್ತೆ. ಒಂದು ಹಾಡನ್ನು ಕೇಳಿಕೊಂಡು ಬೇಗ ವಾಪಸ್ ಬಂದುಬಿಡಿ, ಆನಂತರ ಮತ್ತೆ ನಾನು ನಿಮ್ಮನ್ನು ಜಾಯ್ನ್ ಆಗ್ತಾ ಹೋಗ್ತೀನಿ.

0: ಎಸ್, ಚಲೋ. ನೀನು ನಕ್ಕರೆ ಗೀತೆಯನ್ನ ಕೇಳ್ಕೊಂಡ್ ಬಂದ್ವಿ. ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ಕೇಳಿಸ್ತಾ ಇದೆಯಾ ಸರ್? ಓಕೆ, ಹಲೋ,
1: ಕೇಳ್ತೀರಿ ಮೇಡಮ್?
0: ಓಕೆ, ಸೊ ಗೇಮ್ ಆಡೋದಕ್ಕೆ ರೆಡಿ ಇದ್ದೀರಾ?
1: ಹೇಳ್ರಿ ಮೇಡಮ್.
0: ಓಕೆ, ಪ್ಲೇ ಮಾಡ್ಲಾ ನಿಮ್ ಸಾಂಗ್?
1: ಮಾಡ್ರಿ.
0: ಓಕೆ ಓಕೆ.

ಹಲೋ. ಓಕೆ, ಸೊ ನನ್ನ ಕಾಲ್ ಕನೆಕ್ಟ್ ಮಾಡಿ ಹಾಡು ಪ್ಲೇ ಮಾಡಿದ ತಕ್ಷಣ ಹಾಡು ಗೊತ್ತಾಗ್ದಲೆ ಮೋಸ್ಟ್ಲಿ ಮಾಯ ಆಗ್ಬಿಟ್ರು ಅಂತ ಅನ್ಸುತ್ತೆ. ಅವ್ರ ಹೆಸರು ಕೂಡ ಕರೆಕ್ಟಾಗಿ ಹೇಳಲಿಲ್ಲ, ಸೊ ಕನೆಕ್ಟ್ ಮಾಡೋ ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಕಾಲರ್ಸ್ ಮತ್ತೆ ಮತ್ತೆ ಕಾಲ್ ಅಂತೂ ಬರ್ತಾನೆ ಇದೆ, ನೋಡೋಣ, ಮಾತಾಡ್ಸೋಣ. ಹಲೋ. ಓಕೆ, ಸೊ ಮೋಸ್ಟ್ಲಿ ಇವತ್ತು ಏನೋ ಕಾಲ್ ಕನೆಕ್ಟು ಆಗ್ತಾ ಇಲ್ಲ, ಅಥವಾ ಕಾಲ್ ಮಾಡಿದವ್ರ ನೆಟ್ವರ್ಕ್ ಇಶ್ಯೂ. ಓಕೆ, ಸೊ ಕಾರ್ಯಕ್ರಮನ ಸ್ಟಾಪ್ ಮಾಡೋದಂತೂ ಬೇಡ. ಮೆಸೇಜು, ಸಂದೇಶ, ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಿದ್ದೀರಾ. ಲವ್ ಗೀತಾಂಜಲಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದವರು ನಂದಿನಿ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ವಿಶ್ವನಾಥ್ ಅವರು ರಾಮಸಾಗರದಿಂದ LOVE ಗೀತಾಂಜಲಿ ಅಂತ ಹೇಳಿ, ಸುಧಾ ಬುದಿಹಾಳ್ ಅವರು, ರಾಜ್ಕುಮಾರ್ ಕಾತರಕಿಯಿಂದ ಶವನೇವಾಡಿ ಚಿಕ್ಕೋಡಿಯಿಂದ ಅನಿಲ್ ಭೀಷಣ್ಣನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅನಿತಾ ಅನಂತರಾಜು ಗೊರ್ಕಲಗೂಡು ಹಿರಿಯೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಧಾ ಬೂದಿಹಾಳ್ ಅವರು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಮುಂದಿನ ಗೀತೆನ ಪ್ರಸಾರ ಮಾಡಿಬಿಡ್ತೀನಿ, ಯಾರೆಲ್ಲ ಸಂದೇಶ ಕಳಿಸ್ಬೇಕು ಅಂತ ಇದ್ದೀರಾ. ಸೊ ನೀವೆಲ್ಲರೂ ರೆಡಿ ಇರಿ, ಹಾಡನ್ನು ಕೇಳಿಸ್ಕೊಳ್ಳಿ, ಈಗ ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಗೀತೆ ಬರ್ತಾ ಇದೆ.

ஹலோ ஹலோ, நமஸ்தே. யார் மாத்தாடுதா இருது? கேள்ஸ்கொளி சார்.

ಓಕೆ, ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಮೋಸ್ಟ್ಲಿ ಕಾಲ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಖಂಡಿತವಾಗ್ಲೂ ಮುಂದಿನ ಗೀತೆನ ಕೇಳ್ಕೊಂಡು ಬೇಗ ವಾಪಸ್ ಬನ್ನಿ, ಈ ಗೇಮ್ನ ಮತ್ತೆ ಕಂಟಿನ್ಯೂ ಮಾಡೋಣ.

0: ಎಸ್, ದೇವತಾ ಮನುಷ್ಯ ಚಿತ್ರದಿಂದ ಅದ್ಭುತವಾದಂತಹ ಗೀತೆನ ಕೇಳ್ಕೊಂಡ್ ಬಂದ್ವಿ. ಮೋಸ್ಟ್ಲಿ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಏನು ಇತ್ತ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿ ಸ್ವಲ್ಪ ಕಾರ್ಯಕ್ರಮದ ಅಡೆತಡೆ ಆಗಿದೆ. ಖಂಡಿತವಾಗ್ಲೂ ಕ್ಷಮೆ ಯಾಚಿಸ್ತಾ ಮುಂದಿನ ಗೀತೆ ಸಾರಿ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ರೀ ಮೇಡಮ್.
0: ನಮಸ್ತೆ, ಯಾರ್ ಮಾತಾಡ್ತಾ ಇರೋದು?
1: ಆಗಲೇ ಕಟ್ ಆಗ್ಬಿಡ್ತೀರಿ ಮೇಡಮ್, ಅದಕ್ಕೆ ಏನು ಸ್ವಲ್ಪ ಸಮಸ್ಯೆ ಆಗ್ಬೇಕು ನೋಡ್ರಿ ಮೇಡಮ್.
0: ಹಾ ಇರ್ಲಿ ಸರ್, ಈಗ ಕೇಳಿಸ್ತಾ ಇದೆಯಾ?
1: ಹಾ ಕೇಳಿಸ್ತೀನಿ.
0: ಓಕೆ, ಪ್ಲೇ ಮಾಡ್ಲಾ?
1: ಮಾಡ್ರಿ ಮೇಡಮ್.

0: ಹಲೋ
1: ಹಲೋ ರೀ ಮೇಡಮ್.
0: ಹಾ, ಹಾಡು ಯಾವ್ದು ಅಂತ ಗೊತ್ತಾಯ್ತಾ ಸರ್?
1: ಮೇಡಮ್ ಅವ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಡ್ತೀರಿ, ಅದೇ ಗೊತ್ತಾಗ್ಲಿಲ್ಲ.
0: ಹಾಡ್ ಕರೆಕ್ಟ್ ಆಗಿ ಪ್ಲೇ ಆಗಿದೆ, ನೀವು ಕಣ್ಣಿಡಿಯಕ್ ಆಗ್ತಾ ಇಲ್ಲ.
1: ನನಗೆ ಸರಿಗೆ ಅದು ಇದಾಗ್ಲಿಲ್ರಿ ಮೇಡಮ್. ಅವ್ರ
0: ಎಷ್ಟೊಂದ್ ಜನ ಸಂದೇಶ ಕಳಿಸ್ತಾ ಇದಾರೆ, ಕರೆಕ್ಟ್ ಆಗಿ ಕೇಳಿಸಿದೆ ಅಂತ ಹೇಳಿ.
1: ನಾನ್ ಇಲ್ಲಿ ಕೊಟ್ರೇಶ್ ಟೇಲರ್ ಅಂತ, ಕುಮ್ನೂರ್ ತಾಲೂಕ್ ಕೊಮಲಾಪುರ ಇದ್ದಾರೆ. ಕೊಪ್ಪಳ ಡಿಸ್ಟಿಕ್ ರೀ.
0: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನೀವು ಪ್ರಯತ್ನ ಪಡ್ಬೋದಿತ್ತು. ಹಾಡ್ ಕಂಡುಹಿಡಿಯಕ್ ಆಗಿಲ್ಲ ಗೊತ್ತಾಯ್ತು ನನ್ಗೆ. ಗೊತ್ತಾಗ್ಲಿಲ್ವಾ? ಇಟ್ಸ್ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಯಾವ ಹಾಡು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ.
1: ಆಯ್ತು ರೀ ಮೇಡಮ್,
0: ಧನ್ಯವಾದಗಳು. ಹಾಲ್ ಮಾಡಿದ್ರು ಮೋಸ್ಟ್ಲಿ ಪಾಪ ಅವರಿಗೆ ಹಾಡನ್ನ ಕಂಡಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಡು ಯಾವುದು ಅಂತ ಹೇಳಿ ಸಾಕಷ್ಟು ಜನ ಕಳಿಸ್ಬಿಟ್ಟಿದ್ದೀರಾ. ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು ಇದಾಗಿತ್ತು. ಪದ್ಮಶ್ರೀ ಕುಟುಂಬದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆಯೇ ಮುತಿ ಹುಡುಗಿ ಚನ್ನ ಅಂತ ಹೇಳಿ ಅನಿತಾ ಅನಂತರಾಜು ಅವರು ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ

ಶಿವಣ್ಣ ಅವರು ಕಮಲಕೆರೆ ಮೈಸೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ರೂಪ ಅವರು ಸಂದೇಶವನ್ನ ಕಳಿಸಿದ್ದಾರೆ ಅನಂತಪುರದಿಂದ. ಓಕೆ, ಸೊ ತುಂಬಾ ದೂರದಿಂದ ಪ್ರಸಾರವನ್ನ ಕೇಳಿಸ್ಕೋತ್ರ, ಧನ್ಯವಾದಗಳು. ತುಂಬಾನೇ ಚೆನ್ನಾಗಿದೆ, ನನಗಂತೂ ತುಂಬಾನೇ ಇಷ್ಟ ಆಯಿತು ಅಂತ ಹೇಳಿ ಸಹನ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಅನ್ನಪೂರ್ಣೇಶ್ವರಿ ಅವರು ಎಚ್ ಡಿ ಕೋಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮುದಿನ ಹುಡುಗಿ ಚಂದ ಅಂತ ಹೇಳಿ ರಾಜ್ಕುಮಾರ್ ಕಾತರಕಿ ಕೆ ಎಚ್ ಪಿ ಕಾಲೋನಿ ಹರಿಹರದಿಂದ, ಹಾಗೇನೆ ಸುಭಾನ್ ಕುರಿ ಹಂಪಸಾಗರದಿಂದ ಜಗದಾಂಬಿ, ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ ಅಂತ ಹೇಳ್ತಾ. ಸೊ ಕಾರ್ಯಕ್ರಮದ ಮುಕ್ತಾಯ ಹಂತಕ್ಕೆ ಬಂದೇ ಬಿಟ್ವಿ ನೋಡಿ. ಪ್ರತಿ ಸಲನೂ ಇದೇ ತರ ಆಗುತ್ತೆ, ಒಂದ್ ನಾಲ್ಕು ಹಾಡನ್ನ ಪ್ಲೇ ಮಾಡಿ ಒಂದ್ ನಾಲ್ಕು ಕಾಲ್ ತಗೊಳ್ಳೋ ಅಷ್ಟೊತ್ತಿಗೆ ಸಮಯ ಬೇಗ ಓಡ್ತಾ ಇರುತ್ತೆ. ಸೊ ಹೀಗಿದ್ದಾಗ ಸ್ವಲ್ಪ ಕೇಳುಗರಿಗೂ ಕೂಡ ಸಮಯಾವಕಾಶ ಬಹಳ ಕಡಿಮೆ ಆಯಿತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತೀರ, ದಯವಿಟ್ಟು ಕ್ಷಮೆ ಇರಲಿ. ನಾವು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಈ ಪ್ರಸಾರವನ್ನು ಒಂದಷ್ಟು ಸಮಯ ಹೆಚ್ಚಿಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ರಿಗೂ ಧನ್ಯವಾದಗಳು. ಹಾಗೆಯೇ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ.

0: ಪ್ರಿಯ ಕೇಳುಗರೆ, ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 4:10.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಪ್ರಸಾರವಾಗಲಿರುವಂತಹ ಚಿನ್ನರಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರ ಕೂಡಿಗೆಯ ಆಂಜಲೇನಾ ವಿದ್ಯಾನಿಕೇತನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಸದಾ ಜಂಕ್ ಫುಡ್ ಸೇವಿಸುವುದರಿಂದ ಯಕೃತ್ತು ಮತ್ತು ಆಂತರಿಕ ಭಾಗಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಜಂಕ್ ಫುಡ್ ನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಆರೋಗ್ಯಕರ ಜೀವನಕ್ಕಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕುರಿತು
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ. ಅಕ್ಷರ ನ
3: ನಗು ಎಂದಿ

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 4:02:55. ಈಗ ಕೆಲವೊಂದು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಸಂಜೆ ಅರಳುವುದಿಲ್ಲಿ ಮಲ್ಲಿಗೆ, KS ನರಸಿಂಹಸ್ವಾಮಿಯವರ ರಚನೆ, ಗಾಯಕ MLakshmikanta.

ಸಂಗೀತ ಕಟ್ಟಿ ಹಾಡಿರುವ ಗೀತೆ. ಯಾಕೆ ಕಾಡುವೆ ಮಾಧವ ಜೋಪಡಿಯ ಬಡ ಗೋಪಿಕೆಯ, ರಚನೆ ಎಂ ಆರ್ ಕಮಲಾ.

ಕೊನೆಯದಾಗಿ ಕೇಳೋಣ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ, ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿದೆ. ಬರುವೆನೇನೆ ಸಖಿ ಚೆಲುವ

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ. ದಿಕ್ಸೂಚಿ
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5ರವರೆಗೆ ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11ರಂದು ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 55% ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ 50% ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ವರ್ಷದೊಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B ಮತ್ತು 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು

ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿನ 750 ಅರಣ್ಯ ವೀಕ್ಷಕರ ಹುದ್ದೆಗಳ ನೇಮಕಾತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಈ ತಿಂಗಳ 7ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ. ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳನ್ನು ಎಸ್ಎಸ್ಎಲ್ಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ದೈಹಿಕ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಬಳಿಕ ವೈದ್ಯಕೀಯ ತಪಾಸಣೆ ಒಳಪಡಿಸಿ ಆಯ್ಕೆ ಮಾಡಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿಗಾಗಿ recruitment.aranya.gov.in ಜಾಲತಾಣದ ಮೂಲಕ ಜಾಲತಾಣವನ್ನು ಸಂಪರ್ಕಿಸಬಹುದು. ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7ರವರೆಗೆ ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲಾ ವೃಂದದ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸುವವರು ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಗಳ ತಾತ್ಕಾಲಿಕ ಆದ್ಯತೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಸಹ ನಮೂದಿಸಬೇಕು. ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವ ವಿಜ್ಞಾನ, ದೈಹಿಕ ಶಿಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಒಂದು ವೃಂದದ ಹುದ್ದೆಗೆ 750 ರೂಪಾಯಿ, ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1,125 ರೂಪಾಯಿ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಪ್ರವರ್ಗ ಒಂದು ಅಂಗವಿಕಲ ಅಭ್ಯರ್ಥಿಗಳಿಗೆ ಕ್ರಮವಾಗಿ 500 ರೂಪಾಯಿ ಹಾಗೂ 750 ರೂಪಾಯಿ ನಿಗದಿಪಡಿಸಲಾಗಿದೆ. ಎರಡಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 375 ಹಾಗೂ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 0820224834145 ಅಥವಾ 2248310 ಮತ್ತು ಮೊಬೈಲ್ ಸಂಖ್ಯೆ 9483024723 ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ school education.karnataka.gov.in.

ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿಪಿಎಂ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎಬಿಪಿಎಂ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಸೆಪ್ಟೆಂಬರ್ 23 24 ತನಕ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಎಸ್ಎಸ್ಎಲ್ಸಿ ತೇರ್ಗಡೆ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಎಸ್ಎಸ್ಎಲ್ಸಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿರುವುದು ಕಡ್ಡಾಯ. ಅಭ್ಯರ್ಥಿಗಳು ಆಯಾ ರಾಜ್ಯಗಳ ಸ್ಥಳೀಯ ಭಾಷೆಯಲ್ಲಿಯೇ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ವ್ಯಾಸಂಗ ಮಾಡಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ ವಯೋಮಿತಿ 40. ನಿಯಮಾನುಸಾರ ಮೀಸಲಾತಿ ವ್ಯಾಪ್ತಿಗೊಳಪಡುವ ಒಬಿಸಿ ಅಭ್ಯರ್ಥಿಗಳಿಗೆ 3, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಆರ್ಥಿಕ ದುರ್ಬಲ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100. ಮಹಿಳಾ ಅಭ್ಯರ್ಥಿಗಳು, ವಿಶೇಷಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಹೆಚ್ಚಿನ ವಿವರಗಳಿಗೆ ಇಂಡಿಯನ್ ಪೋಸ್ಟ್ ಜಿಡಿಎಸ್ ಆನ್ಲೈನ್ .gov.in ಅನ್ನು ನೋಡಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಸೆಪ್ಟೆಂಬರ್ 18 ಅರ್ಜಿ ಸಲ್ಲಿಸಬಹುದು. ಕಲ್ಯಾಣ

ಕರ್ನಾಟಕಕ್ಕೆ 40 ಮತ್ತು ಉಳಿಕೆ ಮೂಲ ವೃಂದಕ್ಕೆ 100 ಹುದ್ದೆಗಳು ಸೇರಿದಂತೆ ಒಟ್ಟು 140 ಹುದ್ದೆಗಳು ಖಾಲಿವೆ. ವಿದ್ಯಾರ್ಹತೆ, ಪಿಯುಸಿ ಜೊತೆಗೆ 2 ವರ್ಷಗಳ ಡಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 4 ವರ್ಷಗಳ ಬಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 2 ವರ್ಷದ ಡಿಎಡ್ ಸ್ಪೆಷಲ್ ಎಜುಕೇಷನ್ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದು. ಪಿಯುಸಿ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಯಾಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 45% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆಯಾಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಗರಿಷ್ಠ ವಯಸ್ಸು 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ, ಎಸ್ಟಿ, ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 18 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-23-46-0460. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .com/karnataka.gov.in ಅನ್ನು ನೋಡಬಹುದು.

0: ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಎನ್ಟಿಪಿಸಿ ಲಿಮಿಟೆಡ್ನ ಅಂಗಸಂಸ್ಥೆಯಾದ ಎನ್ಟಿಪಿಸಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನವೀಕರಿಸಬಹುದಾದ ಇಂಧನ ವಿಭಾಗದಲ್ಲಿ ಖಾಲಿ ಇರುವ 147 ಎಂಜಿನಿಯರ್ ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಕೊನೆಯ ದಿನ. ಸಿವಿಲ್ ಎಂಜಿನಿಯರ್ 43, ಎಲೆಕ್ಟ್ರಿಕಲ್ ಎಂಜಿನಿಯರ್ 69, ಮೆಕ್ಯಾನಿಕಲ್ ಎಂಜಿನಿಯರ್ 9, ಎಕ್ಸಿಕ್ಯೂಟಿವ್ ಮಾನವ ಸಂಪನ್ಮೂಲ 4, ಎಕ್ಸಿಕ್ಯೂಟಿವ್ ಹಣಕಾಸು 9 ಹುದ್ದೆ, ಎಂಜಿನಿಯರ್ ಸುರಕ್ಷತೆ 7 ಹುದ್ದೆ, ಎಕ್ಸಿಕ್ಯೂಟಿವ್ ಸಿಎಸ್ಆರ್ 5 ಮತ್ತು ಎಕ್ಸಿಕ್ಯೂಟಿವ್ ಹುದ್ದೆಗಳಿಗಾಗಿ ಈ ನೇಮಕಾತಿ ನಡೆಯಲಿದೆ. ವಿವಿಧ ಎಂಜಿನಿಯರ್ ಹುದ್ದೆಗಳಿಗೆ ಸಂಬಂಧಿತ ವಿಷಯದಲ್ಲಿ 65% ಅಂಕಗಳೊಂದಿಗೆ ಬಿಇ ಅಥವಾ ಬಿಟೆಕ್ ಪದವಿ ಪಡೆದಿರಬೇಕು. ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಎಂಬಿಎ, ಸಿಎ, ಸಿಎಂಎ ಅಥವಾ ಸ್ನಾತಕೋತ್ತರ ಪದವಿ ಹೊಂದಿರಬೇಕು. ಇದರೊಂದಿಗೆ ಆಯಾ ಹುದ್ದೆಗಳಿಗೆ ತಕ್ಕಂತೆ ಕನಿಷ್ಠ 1-3 ವರ್ಷಗಳ ಸೇವಾ ಅನುಭವ ಕಡ್ಡಾಯ. ಎಸ್ಸಿ, ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ವಿದ್ಯಾರ್ಹತೆಯಲ್ಲಿ 55% ಅಂಕಗಳ ಸಡಿಲಿಕೆ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 35 ವರ್ಷ. ನಿಯಮಾನುಸಾರ ಎಸ್ಸಿ, ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ, ಆರ್ಥಿಕವಾಗಿ ಹಿಂದುಳಿದ ವರ್ಗ ಮತ್ತು ಒಬಿಸಿ ಅಭ್ಯರ್ಥಿಗಳು ಅರ್ಜಿ ಶುಲ್ಕ 500 ರೂಪಾಯಿ ಪಾವತಿಸಬೇಕು. ಎಸ್ಸಿ, ಎಸ್ಟಿ, ಮಾಜಿ ಸೈನಿಕ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಯನ್ನು www.ngel.in ನಲ್ಲಿ ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರ ಕೂಡಿಗೆಯ ಅಂಜಿಲಾ ವಿದ್ಯಾನಿಕೇತನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಸದಾ ಜಂಕ್ ಫುಡ್ ಸೇವಿಸುವುದರಿಂದ ಯಕೃತ್ತು ಮತ್ತು ಆಂತರಿಕ ಭಾಗಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಜಂಕ್ ಫುಡ್ ನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಆರೋಗ್ಯಕರ ಜೀವನಕ್ಕಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕುರಿತು

0: ಕಾರ್ಯಕ್ರಮ ಕೇಳ್ತೀರಲ್ಲ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ವೇಳೆ 4:32:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಮಡಿಕೇರಿ,
3: ನೆನಪು ನಿನಾದ.
2: ನೆನಪು ನಿನಾದ.
3: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ.
0: ನೆನಪು ನಿನಾದ
2: ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
2: ನೆನಪು ನಿನಾದ.
1: ಕಾರ್ಯಕ್ರಮದ ಮೊದಲಿಗೆ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಜೆ ಕೆ ವೆಂಕಟೇಶ್ ಅವರ ಸಂಗೀತದಲ್ಲಿ ಚಿ ಉದಯಶಂಕರ್ ಅವರ ಗೀತೆ.

ಉಪೇಂದ್ರ ಕುಮಾರ್ ಸಂಗೀತದಲ್ಲಿ ವಿಜಯ ನರಸಿಂಹ ಅವರ ರಚನೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಧರ್ಮಸೆರೆ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
0: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,
1: ನೆನಪಿನಾದ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ ಕೇಳುವರೆ. ಸಮಯ 4:44:32. ಇನ್ನು ಮುಂದೆ ಗುರುವೇ ದೈವ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಸಂಗೀತ ಎಂ ಎಸ್ ವಿಶ್ವನಾಥನ್.

ಇನ್ನು ಮುಂದೆ ಕೇಳೋಣ. ರಾಮ ಲಕ್ಷ್ಮಣ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಸಂಗೀತದಲ್ಲಿ ಚಿ ಉದಯಶಂಕರ್ ಅವರ ರಚನೆ.

ಕಾರ್ಯಕ್ರಮದ ಕಡೆಯಲ್ಲಿ ಬಪ್ಪಿ ಲಹರಿ ಸಂಗೀತದಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರ ಗೀತೆ, ಗಾಯಕಿ ಎಸ್ ಜಾನಕಿ.

0: ಇದುವರೆಗೆ
1: ನೆನಪುನಿನಾದ
2: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಕೇಳುಗರೇ, ಈಗ ಸಮಯ 5:53.
4: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
8: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ AR, ಸೀನಿಯರ್ ಕನ್ಸಲ್ಟೆಂಟ್, ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಹೆಡ್ ಇಂಜುರಿನ ಯಾವ ರೀತಿ ಪ್ರಿವೆಂಟ್ ಮಾಡಬಹುದು?
9: ತುಂಬಾನೇ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ಒಂದ್ ಸಲ ಸಿವಿಯರ್ ಹೆಡ್ ಇಂಜುರಿ ಆಯ್ತು ಅಂತ ಹೇಳಿದ್ರೆ ಆ ಮನುಷ್ಯ ಇರೋದಿಲ್ಲ. ಹಿ ವಿಲ್ ಲೂಸ್ ವಾಟ್ ಹಿ ವಾಸ್ ಅಂಡ್ ಬಿಕಮ್ ಸಂಬಡಿ ಎಲ್ಸ್. ಇನ್ನೊಬ್ಬರ ಮೇಲೆ ಮೆಜಾರಿಟಿ ಆಫ್ ದ ಟೈಮ್ ಅವಲಂಬಿತವಾದ ಜೀವನ ಆಗ್ಬಿಡುತ್ತೆ, ಸ್ಪೆಷಲಿ ತೀವ್ರವಾದ ತಲೆ ಅಪಘಾತಗಳ ನಂತರ. ಸೊ ದ ಬೆಸ್ಟ್ ಥಿಂಗ್ ಇಸ್ ಟು ಪ್ರಿವೆಂಟ್ ದೆಮ್. ಅಂಡ್ ಸರ್ಪ್ರೈಸಿಂಗ್ಲಿ ಮೆಜಾರಿಟಿ ಆಫ್ ದ ಟೈಮ್ ದೀಸ್ ಆಕ್ಸಿಡೆಂಟ್ಸ್ ಆರ್ ಡ್ಯೂ ಟು ಸಮ್ ದಿ ಅದರ್ ರೀಸನ್ ವಿಚ್ ಕುಡ್ ಹ್ಯಾವ್ ಬೀನ್ ಪ್ರಿವೆಂಟೆಡ್. ಕಾಮನೆಸ್ಟ್ ಈಸ್ ಡ್ರಂಕ್ ಅಂಡ್ ಡ್ರೈವಿಂಗ್, ಹೆಲ್ಮೆಟ್ ಇಲ್ಲದೆ ಓಡಿಸೋದು. ಆ ಹೆಲ್ಮೆಟ್ ಕೈಯಲ್ಲಿ ಹಾಕೊಂಡು ಓಡಿಸ್ತಿರ್ತಾರೆ, ತಲೆಗಿರೋ ಹೆಲ್ಮೆಟ್ ನ ಕೈ ಹಾಕೊಂಡ್ತಾರೋ ಗೊತ್ತಿಲ್ಲ ನನಗೆ. ಕುಡಿದು ಬಿಟ್ಟು ಓಡಿಸ್ತಾ

0: ಹಾಕ್ತಾರೆ. ಆ ಟ್ರಾಫಿಕ್ ಪೊಲೀಸ್ನವರು ಪಾಪ ನಮ್ ಹಿಂದೆ ಓಡಿ ಓಡಿ ನಮ್ ಜೀವನ ಉಳಿಸ್ಲಿಕ್ಕೆ ಬರ್ತಿರೋದು, ಅವ್ರನ್ನ ನಾವು ಶತ್ರು ಅನ್ಕೊಂಡು ಅವರಿಂದ ಹೈಡ್ ಮಾಡಿ ಮಾಡಿ ಹೋಗ್ತಾ ಹೋಗ್ತಾನೆ ಬೀಳ್ತೀವಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
2: ಅಕ್ಷರ ನ.

0: ಒಂದು
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಸಮಯ 5:05. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ, ತಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರುತ್ತಾ ಈ ಪ್ರಯುಕ್ತ ಇವತ್ತಿನ ಮಹಿಳಾ ಲೋಕದಲ್ಲಿ ಕೇಳಿ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದನಂದನಾ ಬಾರೋ.
1: ನಾಡಿನ ಸಮಸ್ತ ಜನರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗಣೇಶನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರದ ಸುಮುಹೂರ್ತದಲ್ಲಿ ಭಗವಾನ್ ಶ್ರೀಕೃಷ್ಣನು ಭೂಮಿಗೆ ಬಂದಿಳಿದ ಪವಿತ್ರ ದಿನವಿದು. ಇಂದು ದೇಶದೆಲ್ಲೆಡೆ ಕೃಷ್ಣನ ಸ್ಮರಣೆ, ಭಜನೆ ಮತ್ತು ಆರಾಧನೆಗಳ ಸಂಭ್ರಮ. ಈ ಶುಭ ಸಂದರ್ಭದಲ್ಲಿ ಕೃಷ್ಣನನ್ನು ಈ ಹಾಡಿನ ಮೂಲಕ ಸ್ವಾಗತಿಸೋಣ.

ಸಾಮಾನ್ಯವಾಗಿ ಈ ದಿನ ನಾವು ಕಂಸನ ಸಂಹಾರ, ಕೃಷ್ಣನ ಬಾಲ್ಯದ ಕಥೆಗಳನ್ನು ಕೇಳ್ತೇವೆ. ಆದರೆ ಇವತ್ತು ನಾವು ಕೃಷ್ಣನನ್ನು ಒಂದು ವಿಭಿನ್ನ ದೃಷ್ಟಿಕೋನದಿಂದ ನೋಡೋಣ. ಕೃಷ್ಣ ಅಂದರೆ ಕೇವಲ ದೇವರಷ್ಟೇ ಅಲ್ಲ, ಆತ ನಮ್ಮ ಜೀವನದ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಮಾರ್ಗದರ್ಶಕ ಮತ್ತು ಸ್ಫೂರ್ತಿದಾಯಕ ಗುರುವಾಗಿ ನಾವು ನೋಡೋಣ. ಈಗ ನಾವು ಒಂದು ಕೃಷ್ಣನ ಹಾಡನ್ನು ಕೇಳೋಣ.

ಬನ್ನಿ, ಇವತ್ತು ಕೃಷ್ಣನ ಮೂರು ಘಟನೆಗಳನ್ನು ಇಂದಿನ ಜೀವನ ಶೈಲಿಗೆ ಕನೆಕ್ಟ್ ಮಾಡಿ ನೋಡೋಣ. ಗೋವರ್ಧನಗಿರಿ ಕತೆ ನೆನಪಿದೆಯಾ? ಪ್ರತಿ ವರ್ಷ ಆಚರಿಸಿಕೊಂಡು ಬಂದಿದ್ದೇವೆ ಅನ್ನೋ ಒಂದೇ ಕಾರಣಕ್ಕೆ ಇಂದ್ರನಿಗೆ ಪೂಜೆ ಮಾಡುವುದನ್ನು ಕೃಷ್ಣ ವಿರೋಧಿಸಿದ. ನಮಗೆ ಪ್ರತ್ಯಕ್ಷವಾಗಿ ನೀರು, ನೆರಳು, ಆಹಾರ ಕೊಡುವ ಬೆಟ್ಟ ಮತ್ತು ಪ್ರಕೃತಿಯನ್ನು ಪೂಜಿಸೋಣ ಹಾಗೂ ಉಳಿಸೋಣ ಅಂದ. ಪರಿಸರ ಸಂರಕ್ಷಣೆಯ ಬಗ್ಗೆ ನಾವು ಕೃಷ್ಣನಿಂದ ಕಲಿಯಬಹುದು.

ಜೀವನದ ಕಠಿಣ ಸಮಸ್ಯೆಗಳನ್ನು ಹೇಗೆ ನಾವು ನಿರ್ವಹಿಸಬಹುದು ಎಂದು ನಾವು ಕೃಷ್ಣನಿಂದ ತಿಳಿಯೋಣ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನಿಗೆ ಆತಂಕ ಮತ್ತು ಭಯ ಆದಾಗ ಕೃಷ್ಣ ಆತನನ್ನು ಜಡ್ಜ್ ಮಾಡಲಿಲ್ಲ. ಬದಲಿಗೆ ಒಬ್ಬ ಗುರು ತರಹ ಅರ್ಜುನನ ಮಾತು ಆಲಿಸಿ ಆತನ ಮನಸ್ಸು ಹದಕ್ಕೆ ತಂದ. ಆ ಮಾತುಕತೆಯೇ ಇವತ್ತಿನ ಭಗವದ್ಗೀತೆ. ಹಾಗಿದ್ರೆ ಈ ಜನ್ಮಾಷ್ಟಮಿಯನ್ನು ನಾವು ಇನ್ನಷ್ಟು ಅರ್ಥಪೂರ್ಣವಾಗಿ ಹೇಗೆ ಆಚರಿಸಬಹುದು ಅನ್ನೋದು ತಿಳಿಯೋಣ. ಮನೆಯ ಹೊಸ್ತಿಲಿನಿಂದ ಬಿಡಿಸುವ ಆ ಪುಟ್ಟ ಕೃಷ್ಣನ ಹೆಜ್ಜೆಗಳು ಕೇವಲ ಸಾಂಪ್ರದಾಯಿಕ ಚಿತ್ರವಲ್ಲ, ನಿಮ್ಮ ಮನೆಗೆ ಪ್ರೀತಿ, ಆಟದಂತ ಸಕಾರಾತ್ಮಕತೆ ಮತ್ತು ಸಂತೋಷದ ಉತ್ಸಾಹವನ್ನು ಆಹ್ವಾನಿಸುವ ಸಂಕೇತ. ಈಗ ಒಂದು ಕೃಷ್ಣನ ಹಾಡನ್ನು ಕೇಳೋಣ.

ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ, ಮೊಸರು, ಬೆಣ್ಣೆ, ಬೆಲ್ಲ ಇವೆಲ್ಲವೂ ದುಬಾರಿ ಆಹಾರಗಳಲ್ಲ. ಇವು ನಮ್ಮ ಕರುಳಿನ ಆರೋಗ್ಯ ಕಾಪಾಡುವ, ದೇಹಕ್ಕೆ ತಕ್ಷಣ ಶಕ್ತಿ ಕೊಡುವ ಭಾರತೀಯ ಆಹಾರಗಳು. ಇವತ್ತು ಉಪವಾಸ ಇರೋದು ಅಂದರೆ ಕೇವಲ ಹೊಟ್ಟೆ ಒಣಗಿಸುವುದಲ್ಲ, ಸ್ಮಾರ್ಟ್ಫೋನ್ ಅಥವಾ ಸಾಮಾಜಿಕ ಜಾಲತಾಣಗಳಿಂದ ದೂರವಿರುವ ಮೂಲಕ ಮನಸ್ಸಿಗೆ ವಿಶ್ರಾಂತಿ ನೀಡುವುದು. ಕೃಷ್ಣನ ಗೀತೆಯ ಸಂದೇಶವನ್ನು ಇಂದಿನ ಯುವ ಜನತೆಯ ಭಾಷೆಯಲ್ಲಿ ಹೇಳಬೇಕೆಂದರೆ ಎರಡು ಸಿಂಪಲ್ ಪಾಯಿಂಟ್ಸ್. ಒಂದು, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅಂದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲದ ನಿರೀಕ್ಷೆ ಮಾಡಬೇಡ ಎಂಬ ಗೀತೆಯ ಮಾತು ಇಂದಿನ ಒತ್ತಡದ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಮಾರ್ಗದರ್ಶನ. ಇನ್ನೊಂದು, ಸಮತ್ವಂ ಯೋಗ ಉಚ್ಯತೆ, ಗೆಲುವು ಬರಲಿ ಸೋಲು ಬರಲಿ, ಪ್ರಶಂಸೆ ಸಿಗಲಿ ಟೀಕೆ ಬರಲಿ, ಸಮಚಿತ್ತದಿಂದ ಇರಿ, ಹೊಗಳಿಕೆಗೆ ಹಿಗ್ಗಬೇಡಿ, ತೆಗಳಿಕೆಗೆ ಕುಗ್ಗಬೇಡಿ. ಬನ್ನಿ, ಈ ಪವಿತ್ರ ಜನ್ಮಾಷ್ಟಮಿಯಂದು ನಾವೆಲ್ಲರೂ ಸತ್ಯ, ಧರ್ಮ ಮತ್ತು ಪ್ರೀತಿಯ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡೋಣ. ಮುದ್ದು ಕೃಷ್ಣನು ನಮ್ಮೆಲ್ಲರ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶ್ರದ್ಧಾಪೂರ್ವಕ ಶುಭಾಶಯಗಳು. ಕೊನೆಯದಾಗಿ ಒಂದು ಕೃಷ್ಣನ ಹಾಡನ್ನು ಕೇಳೋಣ.

ಶ್ರೋತೃಗಳೇ, ಇದುವರೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಂದನಂದನಾ ಬಾರೋ ವಿಶೇಷ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಮಡಿಕೇರಿಯ ಎ ವಿಜಯಲಕ್ಷ್ಮಿ. ಕೇಳುಗರೆ, ಇದಾಗಿತ್ತು ಇಂದಿನ ಮಹಿಳಾ ಲೋಕ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮುಂದಿನ ಮಹಿಳಾ ಲೋಕದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 5:30:51. ಮುಂದಿನ ಕಾರ್ಯಕ್ರಮ ಇದೀಗ.
0: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುವರಿಗೂ ಸ್ವಾಗತ. ಸಂಪರ್ಕಿಸಲು ಸಂಖ್ಯೆ 2285558, ಎಸ್ಟಿಡಿ ಕೋಡ್ 082 72

0: ಚಿತ್ರಕಾವೇರಿ ಕಾರ್ಯಕ್ರಮದ ಮೊದಲ ಕೇಳುವರು ಯಾರು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ತಿಮ್ಮಪ್ಪನವರು.
1: ತಿಮ್ಮಪ್ಪ ಮಾತಾಡ್ತಾರೆ.
0: ಪುತ್ತೂರಿಂದ ಕಾಲ್ ಮಾಡ್ತಾ ಇದ್ದೀರಿ?
1: ಹೌದು ಸರ್.
0: ನಿಮ್ಮ ಧ್ವನಿ ಕೇಳಿದ ಕೂಡಲೇ ಗೊತ್ತಾಯ್ತು.
1: ಹೌದು ಸರ್.
0: ಮೇಡಮ್ ಹೇಗಿದ್ದಾರೆ?
1: ಮೇಡಮ್ ಚೆನ್ನಾಗಿದ್ದಾರೆ ಸರ್.
0: ಓಕೆ.
1: ಇವತ್ತು
0: ಎಲ್ಲ ಚೆನ್ನಾಗಿದ್ದೀವಿ.
1: ನಿಮಗೆ ಮತ್ತು ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಆಕಾಶವಾಣಿ ಎಲ್ಲ ಕೇಳುಗರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮೆಲ್ಲ ಕೇಳುಗರಿಗೂ ಶುಭಾಶಯಗಳು.
1: ಥ್ಯಾಂಕ್ ಯು.
0: ಇವತ್ತು ಯಾವ ಹಾಡಿಂದ ನೀವು ಮೆಚ್ಕೊಂಡಿದ್ರಿ?
1: ನನಗೆ ಮುಕುಂದ ಮುರಾರಿ ಚಿತ್ರದಿಂದ ನೀನೇ ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ಅಂತ ಒಂದು ಸುಮಧುರ ಗೀತೆ ಉಂಟಲ್ಲ.
0: ಬಹಳ ಒಳ್ಳೆ ಒಂದು ಹಾಡೊಂದು ಕೇಳಿದಿರಿ.
1: ಹೌದು ಸರ್.
0: ಈಗ ತಿಮ್ಮಪ್ಪನವರೇ,
1: ಹೇಳಿ ಸರ್.
0: ಮುಕುಂದ ಮುರಾರಿ ಇವೆರಡೂ ಶ್ರೀಕೃಷ್ಣನ ಹೆಸರು.
1: ಹೌದು ಸರ್.
0: ಬೇರೆ ನಿಮಗೆ ಯಾವೆಲ್ಲ ಹೆಸರು ಗೊತ್ತಿದೆ?
1: ಗೋಪಾಲ.
0: ಹ್ಮ್.
1: ಗೋವಿಂದ.
0: ಹ್ಮ್.
1: ಮತ್ತೆ
0: ಮೋಹನ.
1: ಮೋಹನ.
0: ಹ್ಮ್.
1: ಮುರಳೀಧರ.
0: ಹ್ಮ್.
1: ಹೇಳಿದ್ರೆ ತುಂಬಾ ಗೊತ್ತಿರ್ತಾರೆ, ಆದ್ರೆ ಈಗ
0: ಗೊತ್ತಾಗ್ತಾ ಇಲ್ಲ. ಮಾಧವ, ಕೇಶವ, ಗಿರಿಧರ, ಚಕ್ರಧರ, ಘನಶ್ಯಾಮ, ನಂದಕಿಶೋರ, ದೇವಕಿ ನಂದ, ಯಶೋಧ ನಂದ, ನಂದ ನಂದನ, ವಸುದೇವ ಸುತ, ಇನ್ನು ಶ್ರೀಕೃಷ್ಣ ಬಾಲಕನಾಗಿದ್ದಾಗ ಬೆಣ್ಣೆಯನ್ನ ಕದೀತಾನೆ, ಅದಕ್ಕೆ ಒಂದು ಹೆಸರು ಬಂದಿದೆ, ಏನದು?
1: ಅದು
0: ಹ್ಮ್,
1: ಕಳ್ಳಕೃಷ್ಣ ಅಂತ. ಕಳ್ಳಕೃಷ್ಣ.
0: ಹೌದು, ಕಳ್ಳಕೃಷ್ಣ. ಹೌದು, ಆದ್ರೆ ಬೆಣ್ಣೆಯನ್ನೇ ಕದ್ದಿರೋದ್ರಿಂದ ಒಂದು ವಿಶೇಷವಾದ ಒಂದು ಹೆಸರಿದೆ.
1: ಅದು ಗೊತ್ತಿಲ್ಲ ಸರ್. ಗೊತ್ತಿರಬಹುದು, ಈಗ ಮರ್ತೋಗಿದೆ.
0: ಒಂದು ಹಾಡು ಕೇಳಿದಿರಾ, ಎಸ್ ಜಾನಕಿ ಅವರು ಹಾಡಿರುವಂತದ್ದು, ನಂದ ಕಿಶೋರ ನವನೀತ ಚೋರ ಅಂತ.
1: ನವನೀತ ಚೋರ ಅಂತ, ಬೆಣ್ಣೆಗೆ ನವನೀತ ಅಂತ ಹೇಳುದಾರೆ,
0: ನವನೀತ ಅಂತ ಹೇಳ್ತಾರೆ. ಹಾಗಾಗಿ ನವನೀತ ಚೋರ ಅನ್ನೋ ಹೆಸರು ಬಂದಿದೆ.
1: ನಮಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತಿದ್ದಲ್ಲ.
0: ಇಲ್ಲ, ಕೆಲವೊಂದು ನಿಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಅದು ಜ್ಞಾನ ಅನ್ನೋದು
1: ಗೊತ್ತಿರ್ತದೆ ಎಲ್ಲ, ನಮಗೆ ಎಲ್ಲ ಕೇಳಿರ್ತೇವೆ ಸರ್. ಸಡನ್ ಆಗಿ ನಾವು ಕೇಳುವಾಗ ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟೇ.
0: ಇಲ್ಲ, ಅದೇನು ತೊಂದ್ರೆ ಇಲ್ಲ, ಎಲ್ಲವೂ ಎಲ್ಲರಿಗೂ ಗೊತ್ತಿರೋದಿಲ್ಲ.
1: ಹೌದು,
0: ಎಲ್ಲ ಗೊತ್ತಿರೋನು ಬ್ರಹ್ಮ ಮಾತ್ರ.
1: ಹೌದು ಸರ್.
0: ಹಾಗಾಗಿ ಈ ಜ್ಞಾನ ಅನ್ನೋದು ಅದು ಡಿಫ್ರೆಂಟ್ ಆಗಿರುತ್ತೆ.
1: ಹೌದು ಸರ್. ತಿಳುವಳಿಕೆ ಅಂದ್ರೆ ಕಡಲಿನ ಆಳದಷ್ಟು ಅಂತ ಅದಕ್ಕೆ ಹೇಳಿದ್ದಾರೆ. ಎಲ್ಲವನ್ನು ಬಲ್ಲವನಿಲ್ಲ, ಬಲ್ಲವರು ಎಲ್ಲ ಇಲ್ಲ ಅಂತ.
0: ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ ಮಾತಂದ. ಈಗ 1999 ನಿಮಗೆ ಗೊತ್ತಿದೆ, ಒಂದು ಗೊತ್ತಿರೋದಿಲ್ಲ.
1: ಹೌದು ಸರ್.
0: ದುರದೃಷ್ಟಕ್ಕೆ ನಾನು ಅದನ್ನೇ ನಿಮ್ಮ ಹತ್ರ ಕೇಳ್ತೀನಿ.

0: ಹಾಗಾಗತ್ತೆ ಒಂದೊಂದ್ ಸಲ ಎಲ್ಲ
1: ಅದೇ,
0: ಗೊತ್ತು.
1: ಅದು ನನಗೆ ಗೊತ್ತಿದ್ದನ್ನು ನಿಮಗೆ ಗೊತ್ತಿರುವುದಿಲ್ಲ, ನಿಮಗೆ ಗೊತ್ತಿದ್ದನ್ನು ನನಗೆ ಗೊತ್ತಿರುವುದಿಲ್ಲ, ಅಷ್ಟೇ ವ್ಯತ್ಯಾಸ.
0: ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ.
1: ಅದಕ್ಕೆ ನಮಗೆ ನಮ್ಮ ಜೀವನ ಪೂರ್ತಿ ಕಲಿಯುವಂತ ಅವಕಾಶವೇ ಜಾಸ್ತಿ ಇರುವುದು ಅಂತ ಹೇಳುದು.
0: ಹೌದು
1: ಅದಕ್ಕೆ
0: ಹೌದು,
1: ಎಷ್ಟು
0: ನಾವು
1: ದೊಡ್ಡವರಾದ್ರು ಎಷ್ಟು ಚಿಕ್ಕವರಾದ್ರೂ ದಿನದಿಂದ ದಿನಕ್ಕೆ ನಾವು ಕಲಿಯುತ್ತಲೇ ಹೋಗುತ್ತೇವೆ ಸರ್.
0: ಹೌದು, ಹುಟ್ಟಿನಿಂದ ನಮ್ಮ ಸಾವಿನವರೆಗೂ.
1: ನಾವು ಕಲಿತು ಆ ಪೂರ್ತಿ ಆಯ್ತು ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಸರ್.
0: ಸರಿಯಾಗಿ ಹೇಳಿದ್ರಿ.
1: ಹೌದು ಸರ್.
0: ಸರಿ, ನಿಮ್ಮ ಇಷ್ಟದ ಹಾಡೊಂದ ಪ್ರಸಾರ ಮಾಡ್ತಾ ಇದ್ದೇವೆ, ಮುಕುಂದ
1: ಆಯ್ತು ಸರ್,
0: ಮುರಾರಿ
1: ನೀವು ಮಾತಾಡಿ
0: ಚಿತ್ರದಿಂದ.
1: ನನಗೆ ತುಂಬಾ ಖುಷಿ ಆಯ್ತು ಸರ್.
0: ಆಗ್ಲಿ, ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಹಾಡೊಂದ ಕೇಳಿ ಖುಷಿ ಪಡಿ.
1: ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ತಿಮ್ಮಪ್ಪನವರೇ.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ,
1: ನಾನು ಸುಳ್ಯ ತಾಲೂಕು ಆಲೇಟಿ ಗ್ರಾಮದಿಂದ ಶ್ರೀಧರ ಕೊಯಿಂಗಾಜ ಮಾತನಾಡುತ್ತೇನೆ.
0: ಶ್ರೀಧರ್ ಕೊಯಿಂಗಾಜ್ ಅವರು, ಹೇಗಿದ್ದೀರಿ ಶ್ರೀಧರ್ ಅವರೇ?
1: ನಾವೆಲ್ಲ ಚೆನ್ನಾಗಿದ್ದೇವೆ ಸರ್.
0: ಚೆನ್ನಾಗಿದ್ದೀರಿ? ಇವತ್ತು ಹಬ್ಬ,
1: ಆಕಾಶವಾಣಿ ಬಳಗದವರು ಹೇಗಿದ್ದಾರೆ ಸರ್?
0: ಎಲ್ಲ ಚೆನ್ನಾಗಿದ್ದಾರೆ.
1: ಚಿತ್ರ ಕಾವೇರಿಗೆ ಫೋನ್ ಮಾಡಿ ಸಾಧಾರಣ ತಿಂಗಳುಗಳೇ ಆಯ್ತು ಅಂತ ಕಾಣ್ತೇವೆ ಸರ್.
0: ಹೌದಾ? ಇವತ್ತು ಹಬ್ಬದ ದಿನ ಕಾಲ್ ಮಾಡಿದ್ರಿ.
1: ಇವತ್ತು ಹಬ್ಬಕ್ಕೋಸ್ಕರ ನಾನೊಂದು ಫೋನ್ ಮಾಡುವ ಅಂತ ಹೇಳಿ ಆಯ್ತು ಸರ್.
0: ಏನು ವಿಶೇಷ ಮನೆಯಲ್ಲಿ? ಎಲ್ಲ
1: ಮನೆಯಲ್ಲಿ ನನಗೆ ಸರ್ ಮೂರು ಮೊಮ್ಮಕ್ಕಳು. ನಮ್ಮ ಮನೆಯ ಒಂದು 100 ಮೀಟರ್ ದೂರದಲ್ಲಿ ಭಜನಾ ಮಂದಿರ ಇದೆ. ಅಲ್ಲಿ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆ ಮತ್ತೆ ಆಟೋಟ ಸ್ಪರ್ಧೆ ಎಲ್ಲ ಕಾರ್ಯಕ್ರಮಗಳು ಹಾಗ ಬೆಳಿಗ್ಗೆಯಿಂದ ನಡೀತಾ ಇದೆ.
0: ಛದ್ಮವೇಷ
1: ಹೌದು, ಎಲ್ಲ ನಡೀತಾ ಇದೆ ಸರ್.
0: ಈಗ ನಿಮ್ಮ ಮೊಮ್ಮಕ್ಕಳು ಅದರಲ್ಲಿ ಪಾಲ್ಗೊಂಡ್ರು?
1: ಮೊಮ್ಮಕ್ಕಳು 1.5 ವರ್ಷ ಮತ್ತು 6 ತಿಂಗಳ ಮಕ್ಕಳು ಸರ್.
0: ಹೌದಾ, ಪರವಾಗಿಲ್ಲ.
1: ನಮಗೊಂದು ಹೊಸದಾಗಿ ಮಕ್ಕಳನ್ನೊಂದು ಛದ್ಮವೇಷ ಶ್ರೀಕೃಷ್ಣನ ವೇಷ ಹಾಕಿ ವೇದಿಕೆಯಲ್ಲಿ ಕರ್ಕೊಂಡು ಹೋಗುವ ಒಂದು ಅವಕಾಶ ಸಿಕ್ಕಿತ್ತು ಸರ್ ನಮಗೆ.
0: ಬೇರೆ ಏನು ಕಾರ್ಯಕ್ರಮಗಳಿವೆ ಅಲ್ಲಿ?
1: ಇನ್ನು ಕಾರ್ಯಕ್ರಮ ಈಗ ಬೆಳಿಗ್ಗೆಯಿಂದ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತೆ ಲಕ್ಕಿ ಗೇಮು ಮಕ್ಕಳಿಗೆ ಎಲ್ಲ ಎಲ್ಲ 60 ವರ್ಷದ ಮೇಲ್ಪಟ್ಟವರಿಗೆ ಕೂಡ ಕಾರ್ಯಕ್ರಮ ಇದೆ ಸರ್.
0: ಈ ಕಡೆ ಎಲ್ಲ ಮೊಸರು ಕುಡಿಕೆ ಎಲ್ಲ ಹೊಡಿತಾರೆ, ನಿಮ್ ಕಡೆ ಇದೆಯಾ ಅದು?
1: ಇಲ್ಲಿ ಮೊಸರು ಕುಡಿಕೆ ಅಲ್ಲ, ಅಡ್ಡ ಕಂಬ ಹಾಕುದು ಸರ್.
0: ಅಂದ್ರೆ
1: ಉದ್ದ ಅಡಿಕೆ ಮರವನ್ನು ಉದ್ದಕ್ಕೆ ಹಾಕಿ ಒಂದು 25-30 ಅದಕ್ಕೆ ಗ್ರೀಸ್ ಎಲ್ಲ ಸವರಿ ಅಲ್ಲಿ ಒಂದು ದೀಪವನ್ನು ಹಚ್ಚಿಡ್ತಾರೆ. ಅಲ್ಲ, ದೀಪ ಇಡ್ತಾರೆ ಸರ್, ಒಂದು ಬೆಂಕಿ ಒಟ್ಟಿಗೆ ಇಡ್ತಾರೆ.
0: ಈ ಅಡಿಕೆ ಮರ, ಉದ್ದದ ಅಡಿಕೆ ಮರ?
1: ಹೌದು, ಉದ್ದದ ಅಡಿಕೆ ಮರ. ಹೀಗೆ ಇಡ್ತಾರಲ್ಲ, ಕ್ರಾಸ್ ಆಗಿ ಇಡ್ತಾರೆ ಸರ್.
0: ಅದಕ್ಕೆ ಗ್ರೀಸ್ ಒಂದು ಸವರೋದು,
1: ಗ್ರೀಸ್ ಆಯಿಲ್ ಎಲ್ಲ ಹಚ್ಚಿ
0: ಅಂದ್ರೆ ತುಂಬಾ ಜಾರುವಂಗೆ ಇರಬೇಕು.
1: ಜಾರುವಂಗೆ ಇರ್ತಾರೆ, ಅದನ್ನು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ಲಾಸ್ಟ್ ಫೈನಲ್ ಆಗಿ ಯಾರು ಹೊತ್ತಿಸ್ತಾರೆ ಅವರು ಫಸ್ಟ್ ಪ್ರೈಸ್.
0: ಅದರಲ್ಲಿ ಹೆಂಗೆ ಅದು ನಡ್ಕೊಂಡು ಹೋಗ್ಬೇಕು? ಅದರಲ್ಲಿ
1: ನಡ್ಕೊಂಡೇ ಹೋಗ್ಬೇಕು ಸರ್.
0: ಓ, ಅದನ್ನ ಮೇಲಕ್ಕೆ ಕಟ್ಟಿರ್ತಾರೆ.
1: ಅದು ಸ್ವಲ್ಪ ಒಂದು 20 ಡಿಗ್ರಿ ಹೀಗೆ ಇದರಲ್ಲಿ ಇದು ಕಲ್ಲಿಟ್ಟು ಎತ್ತರದಲ್ಲಿ ಇಟ್ಟಿರ್ತಾರೆ ಸರ್.
0: ಆ ಕಡೆ ತುದಿನಲ್ಲಿ ದೀಪ ಒಂದು ಇಟ್ಟಿರ್ತಾರೆ.
1: ದೀಪ ಒಂದಿರ್ತಾರೆ, ಅಲ್ಲಿ ನಡೆದು ಹೋಗಿ ಅದನ್ನು ಹತ್ತಿ ಅಲ್ಲಿಂದ ಬೆಂಕಿ ಒಟ್ಟಿಗೆ ಮತ್ತು ದೀಪ ಇರ್ತದೆ ಅಲ್ಲಿ.
0: ಮತ್ತೆ ಪುನಃ ವಾಪಸ್ ಬರಬೇಕು ಈ ಕಡೆಗೆ?
1: ವಾಪಸ್ ಬರ್ಬೇಕು ಹೇಳಿಲ್ಲ,
0: ಹೊತ್ತಿಸಿದ್ರೆ ಮುಗೀತು.
1: ಮುಗೀತಲ್ಲಿ ಫಸ್ಟ್ ಪ್ರೈಸ್ ಡಿಕ್ಲೇರ್ ಆಗ್ತದೆ.
0: ಹೌದಾ? ಈಗ ಎಷ್ಟು ಜನ ಅದರಲ್ಲಿ ಪಾಲ್ಗೊಂಡಿದ್ರು ಸಾಮಾನ್ಯವಾಗಿ?
1: 30-40 ಜನ ಹುಡುಗರು ಪಾಲ್ಗೊಂಡಿದ್ದಾರೆ ಸರ್.
0: ಎಷ್ಟು ಜನ ಕೊನೆವರೆಗೂ?
1: ಸುಮಾರು ಒಂದು ಒಂದೂವರೆ ಗಂಟೆ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ.
0: ಅಲ್ಲ, ಅದು ಈ ಮರದಲ್ಲಿ ಆ ಕಡೆವರೆಗೆ ಎಷ್ಟು ಜನ ತಲುಪಿದ್ರು ಅಂತ ಕಷ್ಟ ಆಗುತ್ತಲ್ಲ?
1: ಹತ್ರ ಮುಟ್ಟುವರೆಗೆ ಹೋಗ್ತಾರೆ ಸರ್.
0: ಹೋಗ್ತಾರೆ. ಯಾರಾದ್ರೂ ಗುರಿ ಮುಟ್ಟಿದ್ರ?
1: ಗುರಿ ಮುಟ್ಟಿದ್ದಾರೆ.
0: ಓಹ್, ಪರವಾಗಿಲ್ಲ.
1: ಅದು ಒಬ್ಬರಿಗೆ ಪ್ರೈಸ್ ಒಬ್ಬರಿಗೆ. ಮತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಮಡಿಕೆ ಹೊಡೆಯುವುದು ಅದು ಮಹಿಳೆಯರಿಗೆ ಬೇರೆ ಇತ್ತು.
0: ಅಲ್ಲ, ಈಗ ನೋಡಿ ಈ ಮರ ಉಂಟಲ್ಲ,
1: ಹೌದು,
0: ಅದರಲ್ಲಿ ಮೊದಲು ಹೋಗುವಾಗ ಕೊನೆಗೆ ಹೋಗೋರಿಗೆ ಅವಕಾಶ ಜಾಸ್ತಿ ಅಂತ ಅನ್ಸುತ್ತೆ ನನಗೆ. ಯಾಕೆಂತ ಹೇಳಿದ್ರೆ 10 ಜನ ಹೋದಾಗ ನಿಮ್ಮ ಗ್ರೀಸ್ ಎಲ್ಲ ಖಾಲಿಯಾಗಿರ್ತದೆ,
1: ಮುಂದೆ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ.
0: ಮತ್ತೆ ಪುನಃ ಹಚ್ಚುತ್ತಾರ ಅದಕ್ಕೆ ಗ್ರೀಸ್?
1: ಇಲ್ಲ ಇಲ್ಲ
0: ಇಲ್ಲ ಇಲ್ಲ. ಹಾಗಾದ್ರೆ ನೋಡಿ, ಕೊನೆಗೆ ಹೋಗೋರಿಗೆ ಸ್ವಲ್ಪ ಅವಕಾಶ ಹೆಚ್ಚು.
1: ಅಲ್ಲ, ಮೂರು ರೌಂಡ್ 4 ರೌಂಡ್ 5 ರೌಂಡ್ ಎಲ್ಲ ಹೋಗ್ತದೆ ಸರ್. ಅದು
0: ಓಕೆ,
1: ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದೆ.
0: ಓಹೋ,
1: ಒಳ್ಳೆ, ಅದೊಂದು ಮನೋರಂಜನೆ ಕೂಡ ನೋಡ್ಲಿಕ್ಕೆ.
0: ಹೌದು, ತುಂಬಾ ಖುಷಿ ಆಗುತ್ತೆ.
1: ಹೌದು ಸರ್, ಹೌದು.
0: ಸರಿ ಶ್ರೀಧರ್ ಅವರೇ, ನಿಮ್ಮ ಮೆಚ್ಚಿನ ಹಾಡು ಇವತ್ತು?
1: ನನಗೆ ಇವತ್ತು ದೇವರ ದುಡ್ಡು ಕೃಷ್ಣನಿಗೆ ಸಂಬಂಧಿಸಿದ ಹಾಡನ್ನು ಪ್ರಸಾರ ಮಾಡಿ ಸರ್.
0: ಪ್ರಸಾರ ಮಾಡೋಣ ಈಗ.

0: ಹಲೋ,
1: ಪ್ರಶ್ನೆ.
0: ಕೇಳಿ ಸರ್. ಗೊತ್ತಿದೆ ಸರ್,
1: ಶ್ರೀಕೃಷ್ಣನ ಬಳಿ ಇದ್ದ ಆಯುಧದ ಹೆಸರೇನು?
0: ಸುದರ್ಶನ ಚಕ್ರ ಅಲ್ಲ ಸರ್?
1: ಸುದರ್ಶನ ಚಕ್ರ.
0: ಹೌದು ಸರ್.
1: ಈ ಸುದರ್ಶನ ಚಕ್ರ ಅಂದ್ರೆ ಇದರಿಂದ ಶ್ರೀಕೃಷ್ಣ ಶಿಶುಪಾಲನ ಶಿರವನ್ನ ಕತ್ತರಿಸ್ತಾನೆ.
0: ಹೌದು ಸರ್.
1: ಹಾಗಾಗಿ ಸುದರ್ಶನ ಚಕ್ರವನ್ನ ಹೊಂದಿರೋದ್ರಿಂದ ಶ್ರೀಕೃಷ್ಣನಿಗೊಂದು ಹೆಸರು ಕೂಡ ಬರುತ್ತೆ. ಅದೇನು?
0: ಅದು ಚಕ್ರಧಾರಿ ಅಂತ.
1: ಚಕ್ರಧರ.
0: ಚಕ್ರಧರ. ಹೌದು ಸರ್.
1: ಅಲ್ಲ,
0: ಹೌದು ಸರ್. ಹೌದು.
1: ಓಕೆ. ಸರಿ, ನಿಮ್ಮ ಇಷ್ಟದ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೇವೆ.
0: ಎಲ್ಲ ಕೇಳುಗರಿಗೆ ಮತ್ತು ಆಕಾಶವಾಣಿ ಬಳಗದವರಿಗೆ ಹಾಡನ್ನು
1: ಎಲ್ರಿಗಾಗಿ ಹಾಡು ಬರ್ತಾ ಇದೆ, ಕೇಳಿ. ನಮಸ್ತೆ.
0: ನಮಸ್ತೆ ಸರ್. ನಮಸ್ತೆ.

0: ಒಂದು ಹೆಸರು ಕೂಡ ಬರುತ್ತೆ, ಅದೇನು?
1: ಅದು ಚಕ್ರಧಾರಿ ಅಂತೋ.
0: ಚಕ್ರಧರ
1: ಹಾ, ಚಕ್ರಧರ. ಹೌದು ಸರ್,
0: ಅಲ್ಲ.
1: ಹೌದು ಸರ್, ಹೌದು
0: ಓಕೆ, ಸರಿ. ನಿಮ್ಮ ಇಷ್ಟದ
1: ಸರಿ.
0: ಹಾಡೊಂದ ಪ್ರಸಾರ ಮಾಡ್ತಾ ಇದ್ದೇವೆ,
1: ಎಲ್ಲ ಕೇಳುಗರಿಗೆ ಮತ್ತು ಆಕಾಶವಾಣಿ ಬಳಗದವರಿಗೆ ಹಾಡನ್ನು
0: ಎಲ್ರಿಗಾಗಿ ಹಾಡು ಬರ್ತಾ ಇದೆ,
1: ಕೇಳಿಸ್ಕೊಳ್ತಾ ಇದ್ದೀನಿ.
0: ಕೇಳಿ,
1: ಅಪ್ಡೇಟ್.
0: ನಮಸ್ತೆ.
1: ನಮಸ್ತೆ ಸರ್, ನಮಸ್ತೆ.

0: ಚಿತ್ರಕಾವೇರಿ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ತೆ, ಪುಷ್ಪರಾಜ್ ಅವರು.
1: ಹೌದು ಸರ್.
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ನೀವೆಲ್ಲ ಹೇಗಿದ್ದೀರಿ ಸರ್?
0: ಎಲ್ಲ ಚೆನ್ನಾಗಿದ್ದೀವಿ. ತಿಂಡಿ ಎಲ್ಲ ಮಾಡಿದ್ರಾ?
1: ಆಯ್ತು ಸರ್.
0: ಟೀ ಕುಡಿದ್ರ ಕಾಫಿ ಕುಡಿದ್ರ?
1: ನಾನು ಕಾಫಿ ಕುಡಿಯೋದು ಸರ್.
0: ಕಾಫಿ ಕುಡಿಯೋದು. ಕೊಡಗಿನಲ್ಲಿ ಇದ್ದೀರಿ?
1: ಹೌದು ಸರ್.
0: ಹಾಗಾಗಿ.
1: ಹೌದು ಸರ್.
0: ಓಕೆ, ಇವತ್ತು ಯಾವ ಗೀತೆಯನ್ನ ಇಷ್ಟಪಟ್ಟಿದ್ದೀರಿ?
1: ಧರ್ಮಸರಿ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಡಿರುವ ಕಂದ ಓ ನನ್ನ ಕಂದ ಆಗಿದೆ.
0: ಬಹಳ ಒಳ್ಳೆಯ ಗೀತೆಯನ್ನ ಕೇಳಿದಿರಿ.
1: ಓಕೆ ಸರ್.
0: ಸಮಯ ತುಂಬ ಇಲ್ಲ, ಹಾಗಾಗಿ ನೇರವಾಗಿ ಪ್ರಶ್ನೆಯಿಂದ ಕೇಳಿಬಿಡ್ತೇನೆ ಪುಷ್ಪರಾಜ್ ಅವರೇ.
1: ಓಕೆ ಸರ್.
0: ಶ್ರೀಕೃಷ್ಣ ಮಹಾಭಾರತದಲ್ಲಿ ಭಗವದ್ಗೀತೆಯಿಂದ ಯಾರಿಗೆ ಬೋಧಿಸಿದ?
1: ಕರ್ಣನಿಗೆ. ಅಲ್ಲ ಸರ್.
0: ಅಲ್ಲ,
1: ದುರ್ಯೋಧನನಿಗೆ ಸರ್.
0: ಸರಿಯಲ್ಲ.
1: ಅರ್ಜುನನಿಗೆ.
0: ಅರ್ಜುನನಿಗೆ.
1: ಹೌದು ಸರ್.
0: ಸ್ವಲ್ಪ ಕನ್ಫ್ಯೂಸ್ ಆಯ್ತು ನಿಮಗೆ ಅಲ್ಲ?
1: ಹೌದು ಸರ್.
0: ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಅರ್ಜುನನ ರಥದ ಸಾರಥ್ಯವನ್ನ ವಹಿಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ಭಗವದ್ಗೀತೆಯಿಂದ ಅರ್ಜುನನಿಗೆ ಬೋಧಿಸ್ತಾನೆ.
1: ಪರವಾಗಿಲ್ಲ,
0: ನಿಮ್ಮ ಇಷ್ಟದ ಹಾಡೊಂದು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ. ಧರ್ಮಸರೆ ಚಿತ್ರದ ಈ ಗೀತೆ.

ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:50 ಕೃಷಿರಂಗ, ಕಾಫಿ ಬೆಳೆಯನ್ನ ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗೆ ಸಂದರ್ಶನವಿದೆ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಕರೆಂಟ್ ಅಫೈರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ. 19:00 ಗೀತಾ ಚಂದ್ರಿಕೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯರಾಗದಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ, ಡಾಕ್ಟರ್ ಎಂಎಸ್ ಸುಬ್ಬುಲಕ್ಷ್ಮಿ ಅವರಿಂದ. 6:30 ಚಿಂತನ, ಪ್ರಸ್ತುತಿ ಹೊಂದಪ್ಪ ಕರೆಕನ್ನಮ್ಮನವರ್. ರೈತರಿಗೆ ಸಲಹೆ 6:35. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಕವಿ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದ ವ್ಯಾಖ್ಯಾನ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 9:30 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನ ಭಜನ. 11:00 ಗಾನಡಂಗೂರ. 11:25 ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಯುವಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಗೀತಾ ತಳವಾರ್. 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣಾ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದಾಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿವಿಯ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಂಗಳೂರು ಕೇಂದ್ರದಿಂದ 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿಪಥ, ಮಾತನಾಡುತ್ತಾರೆ ಎಂ ರವಿ. 1:30 ಪ್ರಚಲಿತ ನಮ್ಮ ನಿಲಯದಿಂದ. 3:00 ರೂಪಕ ಶ್ರೀಕೃಷ್ಣ ಚಂದ್ರೋದಯ, ರಚನೆ ಬನ್ನಂಜೆ ಗೋವಿಂದಾಚಾರ್ಯ, ಪ್ರಸ್ತುತಿ ಶಿವಾನಂದ ಬೇಕಲ್.

ಮೂವತ್ತಕ್ಕೆ ನಾಟಕ ದುರ್ಯೋಧನ ದೂರ್ವಾಸಿತ್ಯ. ರಚನೆ ಎಂಎಸ್ ವೆಂಕಟರಾಮ ಕುಪ್ಯ. ನಿರ್ದೇಶನ ಮತ್ತು ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 4 ಗಂಟೆಗೆ ಭಾವಗೀತೆಗಳು, 4:30ಕ್ಕೆ ನೆನಪು ನಿನಾದ, 5 ಗಂಟೆಗೆ ಕ್ರೀಡಾಲಹರಿ. ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡ್ತಾ ಇರುವ ಪೆರಾಜ ಗ್ರಾಮದ ಬಂಗಾರಕೋಡಿ ವಿದ್ಯಾ ಹರೀಶ್ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ವಿನೋದ್ ಮೂಡಗದ್ದೆ. 5:30ಕ್ಕೆ ಚಿತ್ರಕಾವೇರಿ. 6:50ಕ್ಕೆ ರೈತಧ್ವನಿ ಕಿಸಾನ್ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಜಿ ವಿ ಮಂಜುನಾಥ್ ಅವರೆಡ್ಡಿಗೆ ಸಂದರ್ಶನ. 7:20ಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8 ಗಂಟೆಗೆ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು ಬೆಂಗಳೂರು ಕೇಂದ್ರದಿಂದ. 9:30ಕ್ಕೆ ಯುವವಾಣಿ. ಕಲಬುರಗಿಯ ಜಿಟಿಸಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಜರ್ಮನಿಯಲ್ಲಿ ಉದ್ಯೋಗ ಪಡೆದ ಕಲಬುರಗಿಯ ಅಂಕಿತಾ ರಾಜ್ಕುಮಾರ್ ಆಳಂದ ಅವರೊಂದಿಗೆ ಸಂದರ್ಶನವಿದೆ. ನಂತರ ಮೊಬೈಲ್ ಮತ್ತು ಮಕ್ಕಳು, ಈ ಕುರಿತು ಮಾತನಾಡುತ್ತಾರೆ ಶಿಕ್ಷಕಿ ಪ್ರಿಯಾಂಕಾ ಶಂಕರ್. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಈ ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ಮಡಿಕೇರಿ, ಸಮಯ 6:10:10. ಈಗ ವಾಣಿಜ್ಯ ಪ್ರಕಟಣೆಗಳು.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಕ್ಸೂದ್ ಅಹಮದ್ ಎಆರ್, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ, ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್. ಡಾಕ್ಟರ್, ಮೈಸೂರು ಬೆಂಗಳೂರು ರೋಡ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಗಳಾಗ್ತಿವೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ?
2: ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗ್ ಆಗ್ಬಿಟ್ಟಿದೆ. 2 ಗಂಟೆ ಒಳಗೆ ಬೆಂಗಳೂರಿಂದ ಮೈಸೂರು ತಲುಪ್ಬಿಡ್ತಾರೆ. ಕರೆಕ್ಟ್, ಜಾಸ್ತಿ ಜನ ತಲುಪ್ತಾನೆ ಇದ್ದಾರೆ, ಜಾಸ್ತಿ ಜನ ಆಸ್ಪತ್ರೆಗೂ ತಲುಪ್ತಾವ್ರೆ. ಅನ್ಫಾರ್ಚುನೇಟ್ಲಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಿಕಾಸ್ ದ ರೋಡ್ ಇಸ್ ವೆರಿ ಗುಡ್, ಕಾರ್ಸ್ ಆರ್ ಗುಡ್, ಪೀಪಲ್ ಜಸ್ಟ್ ಡೋಂಟ್ ಫಾಲೋ ಎನಿ ಟ್ರಾಫಿಕ್ ರೂಲ್ಸ್. ರಾಶ್ ಆಗಿ ಡ್ರೈವ್ ಮಾಡ್ತಾರೆ, ಬೀಳ್ತಾರೆ, ಆಸ್ಪತ್ರೆಗೆ ಬರ್ತಾರೆ. ಅನ್ಫಾರ್ಚುನೇಟ್ಲಿ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ರೇಟ್ಸ್ ಬ್ಯಾಂಗ್ಳೂರ್ ಮೈಸೂರು ರೋಡ್ ಚೆನ್ನಾಗಾದಾಗ್ಲಿಂದ ಜಾಸ್ತಿ ಆಗ್ಬಿಟ್ಟಿದೆ. ಸೊ ವಿ ಶುಡ್ ಡಿಸ್ಕಸ್ ದಿಸ್ ಪಾಯಿಂಟ್ ವಿತ್ ದ ಟ್ರಾಫಿಕ್ ಪೊಲೀಸ್, ವಿತ್ ದಿ ಅಥಾರಿಟೀಸ್, ಅಂಡ್ ಸಿ ವಾಟ್ ಮೆಜರ್ಸ್ ವಿ ಕೆನ್ ಟೇಕ್ ಟು ರೆಡ್ಯೂಸ್ ದಿ ಡೇಂಜರ್ ಟು ದ ಪೀಪಲ್ ಹೂ ಡ್ರೈವ್ ಆನ್ ದಿಸ್ ರೋಡ್.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರ್, ಲೈಫ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
9: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
11: ಹಲೋ.
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.

0: ಪಾಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
5: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
6: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
5: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
6: ವಿಲ್ಕೋ ಗೋಲ್ಡ್, ಕುಶಾಲನಗರ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಎಷ್ಟೊತ್ತಿನಿಂದ
5: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಏ, ವಾಟ್ಸ್ಆಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
0: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
5: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
0: ಅವಾಗ ಪರ್ಚೇಸ್ ಮಾಡೋಕೆ ನಾಳೆನೇ ಹೋಗೋಣ.
5: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
9: ಕೆಎನ್ಸಿಯಿಂದ ಮಾನ್ಯತೆ ಪಡೆದ ನಿರ್ಮಲಾ ರಮಣಾ ನರ್ಸಿಂಗ್ ಸ್ಕೂಲ್, ಮಗ್ಗುಲ, ವಿರಾಜಪೇಟೆ. ಇಲ್ಲಿ ಸೆಕೆಂಡ್ PUC ಪಾಸ್ ಆದ ಅಭ್ಯರ್ಥಿಗಳಿಂದ GNN ನರ್ಸಿಂಗ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಉತ್ತಮ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡಲಾಗುತ್ತದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 0827425688, ಮೊಬೈಲ್ ನಂಬರ್ 9880995502 ಅಥವಾ 9591595370.
6: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
10: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
6: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಈಗ ನಿಮಗೆ 4x2 ಡಿಜಿಟಲ್ ವೆಟ್ರಿಫೈಡ್ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಕೇರಳ, ಕುಶಾಲನಗರ, ಮೈಸೂರು ರೇಟ್ ನಲ್ಲಿ ಸಿಗಲಿದೆ. ಗೋಣಿಕೊಪ್ಪಲಿನಲ್ಲಿ ಪ್ರಾಜೆಕ್ಟ್ ಆರ್ಡರ್ ಗಳಿಗೆ ಸ್ಪೆಷಲ್ ಬೆಸ್ಟ್ ರೇಟ್. ಜಾಗ್ವಾರ್, ಪ್ಯಾರಿವೇರ್, ಸರಾ ಸ್ಯಾನಿಟರಿ ವೇರ್ ಅಂಡ್ ಬಾತ್ ಫಿಟ್ಟಿಂಗ್ ರೀಸನಬಲ್ ರೇಟ್ ನಲ್ಲಿ. ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. No. 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ 2025-26 ಸಾಲಿನ 88ನೇ ವಾರ್ಷಿಕ ಮಹಾಸಭೆಯನ್ನು ಇದೇ September 5 ಶನಿವಾರ ಪೂರ್ವಾಹ್ನ 10:30 ಸಂಘದ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕೆಂದು ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ವಿಶೇಷ ಸೂಚನೆ: ಸಂಘದ ಪಾಲು ಬಂಡವಾಳದ ಮೊತ್ತ ಮತ್ತು ಮರಣ ನಿಧಿ ವಂತಿಕೆಯ ಹೆಚ್ಚಳ ಮೊತ್ತವನ್ನು ಪಾವತಿಸದೇ ಇರುವ ಸದಸ್ಯರು ಪಾವತಿಸಲು ವಿನಂತಿ. ಪಾವತಿಸದೇ ಇದ್ದಲ್ಲಿ ಇದೇ September 5 ಶನಿವಾರದಂದು ನಡೆಯಲಿರುವ ಮಹಾಸಭೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುವುದಿಲ್ಲ. ಸಂಘದ ಸದಸ್ಯರು ಇದನ್ನರಿತು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ.
11: ಸುಮಧು ರಕ್ಷಣೆಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
12: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ

0: ಮಕ್ಕಳು ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟಿ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
1: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
2: ತಿರುಗುರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನೀಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ಕೊನೆ ಪೂಜೆ ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಯಿಂದ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ ಹಾಗೂ ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್, ಕಾಲ್ 9606048734.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
7: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
8: ಸಿಂಚು, ರೆಡಿನಾ? ಅಮ್ಮ ಎಲ್ಲಿ?
9: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
9: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
8: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
10: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
2: ನಂಬರ್ 2775 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮದೆ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 5ರಂದು ನಾಳೆ ಶನಿವಾರ ಪೂರ್ವಾಹ್ನ 11 ಗಂಟೆಯಿಂದ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಧನಂಜಯ ಅಗೋಳಿಕಜೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯತ್ವ ಪಡೆದು 1 ವರ್ಷ ಪೂರೈಸಿದ ಪೂರ್ಣ ಪಾಲು ಹಣ ಹೊಂದಿದ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
11: The number you've dialed is currently busy. Kindly
12: try after the contact. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟಿದ್ದು.

0: ಸಾಕಂತೆ, ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900901282.
2: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
1: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರೆ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
2: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
1: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ಕೊಡವ ಒಕ್ಕಡ ಒಕ್ಕಕ್ಕ ಮಂಗಲತ್ರ ಸಂಬಂಧ ಅಡುಕುವ ಪೈಪೋಟಿ ಕಾಳಿಮಾಡ ಒಕ್ಕತುಂಜ ಇದೇ ಆದ್ಯವಾಯಿತು. ಅಕ್ಟೋಬರ್ 11 ನಾರಾಚ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆತಿಯನ್ನುಂಡು. ಪ್ರತಿ ಕೊಡವ ಒಕ್ಕತುಂಜ ದಂಡ ಆಮಕ ಭಾಗವಹಿಸಲು ಇರಾದೆ ಉಳ್ಳವು. ಇದೇ ಸೆಪ್ಟೆಂಬರ್ 15 ತಾರೀಕಿನೊಳಲು ಪೆದ ತರುಂಡು. ಆದ್ಯ ಬಪ್ಪನ್ನತ 60 ಒಕ್ಕ ತಂಡಕ್ಕೆ ಮಾತ್ರ ಅವಕಾಶ ಇಪ್ಪಂದು ಒಕ್ಕತ್ರ ಅಧ್ಯಕ್ಷ ಕಾಳಿಮಾಡ ಎಂ ಮೋಟಯ್ಯ ಅರಿಚಿಟ್ಟು. ಅವರ ವಿವರಕ್ಕೆ ಸಂಪರ್ಕಿಸಿ 9845308228, ಇಲ್ಲಿ 9845678544.
0: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇಂದು ರಾತ್ರಿ 8 ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಮಹಾಪೂಜೆ, 5 ಶನಿವಾರ ಮಧ್ಯಾಹ್ನ 12 ಮಹಾಪೂಜೆ, ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ. ಅನ್ನ ಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
5: ತಿರುಗುರು ಹೊನ್ನಿಕೊಪ್ಪಲು ಶ್ರೀ ಮೂಲ ಶನೀಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರ ಕೊನೆ ಪೂಜೆ ನಾಳೆ ಶನಿವಾರ ಪೂರ್ವಾಹ್ನ 11 ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಗೌರವ ಕಾರ್ಯದರ್ಶಿ ಅಪ್ಪಚಂಗಡ ಪ್ರಕಾಶ್ ಪೂರ್ಣಚ್ಚ ಹಾಗೂ ಅರ್ಚಕ ವೃಂದದವರು ಕೇಳಿಕೊಂಡಿದ್ದಾರೆ.
6: ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 6:25:33. ಪ್ರಿಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಕಾಫಿ ಬೆಳೆಯಿಂದ ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಡಾಕ್ಟರ್ ಸುಧಾ ಎಂ ಅವರೊಂದಿಗೆ ಸಂದರ್ಶನವಿದೆ.

0: ಪ್ರಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಪ್ರಸಾರವಾಗಲಿರುವಂತಹ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರ ಕೂಡಿಗೆಯ ಅಂಜಿಲಾ ವಿದ್ಯಾನಿಕೇತನದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ.
1: ಸದಾ ಜಂಕ್ ಫುಡ್ ಸೇವಿಸುವುದರಿಂದ ಯಕೃತ್ತು ಮತ್ತು ಆಂತರಿಕ ಭಾಗಗಳಿಗೆ ಹೆಚ್ಚು ವಿಷಕಾರಿಯಾಗಿದೆ.
0: ಸಮಯ ಬೆಳಗ್ಗೆ 10 ಗಂಟೆಗೆ.
2: ಜಂಕ್ ಫುಡ್ ನಿಂದ ಆಗುವ ದುಷ್ಪರಿಣಾಮಗಳು ಹಾಗೂ ಆರೋಗ್ಯಕರ ಜೀವನಕ್ಕಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕುರಿತು
0: ಮಕ್ಕಳ ಕಾರ್ಯಕ್ರಮ ಕೇಳ್ತೀರಲ್ಲ. ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ
1: ಪ್ರಿಯ ಕೇಳುಗರೇ, ಗಮನಿಸಿ, ನಾಳೆ ಬೆಳಿಗ್ಗೆ 9:05ಕ್ಕೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನವಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ನಾಳೆ ಬೆಳಿಗ್ಗೆ

11/11/25ಕ್ಕೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ಪ್ರದಾನ ಮಾಡುವ ಸಮಾರಂಭದ ನೇರ ಪ್ರಸಾರವಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೋಷಣ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವಿದೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಯುವಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ. ನಾಳೆ ಸಂಜೆ 5:00 ಕ್ರೀಡಾಲಹರಿ, ಮಾಸ್ಟರ್ಸ್ ಮ್ಯಾರಥಾನ್ನಲ್ಲಿ ಸಾಧನೆ ಮಾಡ್ತಾ ಇರುವ ಪೆರಾಜ ಗ್ರಾಮದ ಬಂಗಾರುಕೋಡಿ ವಿದ್ಯಾ ಹರೀಶ್ ಅವರೊಂದಿಗೆ ಸಂದರ್ಶನವಿದೆ. ಸಮಯ 6:30 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ. ಆಕಾಶವಾಣಿ ಅವಲೋಕನ ವಿಷಯ, ಅಂದಾಜುಗಳನ್ನು ಮೀರಿ ಆರ್ಥಿಕ ಬೆಳವಣಿಗೆ ದಾಖಲಿಸಿದ ಭಾರತ. 2026-27 ಪ್ರಥಮ ತ್ರೈಮಾಸಿಕದ ಆಶಾದಾಯಕ ಪ್ರಗತಿ. ಬರೆದವರು ಅಭಯ ದಾಮ್ಲೆ, ಓದುತ್ತಿರುವವರು ಸರ್ವಮಂಗಳ ಎಂ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆಯು ಅತ್ಯಂತ ದೃಢವಾದ ಮತ್ತು ಆಶಾದಾಯಕ ಮುನ್ನಡೆಯನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ವಿವಿಧ ಭೌಗೋಳಿಕ ಮತ್ತು ಆರ್ಥಿಕ ಸವಾಲುಗಳು ಎದುರಾದರೂ ಭಾರತ ಶೇಕಡ 7.8% ನೈಜ ಜಿಡಿಪಿ ಪ್ರಗತಿಯನ್ನು ಸಾಧಿಸುವ ಮೂಲಕ ತನ್ನ ಆರ್ಥಿಕ ಸದೃಢತೆಯನ್ನು ಸಾಬೀತುಪಡಿಸಿದೆ. ಈ ದರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದಾಜಿಸಿದ್ದ ಶೇಕಡ 7%ಕ್ಕಿಂತ ಹೆಚ್ಚು ಇರುವುದಲ್ಲದೆ ಕಳೆದೆರಡು ವರ್ಷಗಳಿಗೆ ಹೋಲಿಸಿದರೆ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ. ದೇಶೀಯ ಉತ್ಪಾದನೆ, ಸೇವಾ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಹೂಡಿಕೆಗಳ ಹೆಚ್ಚಳ ಹಾಗೂ ಸದೃಢ ದೇಶೀಯ ಬೇಡಿಕೆಗಳು ಈ ಸುಧಾರಣೆಗೆ ಮುಖ್ಯ ಕಾರಣಗಳಾಗಿವೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆ ಐಎಂಎಫ್ ಕೂಡ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಎಂದು ಬಣ್ಣಿಸಿದೆ. ಈ ಅವಧಿಯಲ್ಲಿ ನೈಜ ಜಿಡಿಪಿ ಮೌಲ್ಯ 81.36 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿದ್ದರೆ ಪ್ರಚಲಿತ ಬೆಲೆಗಳಲ್ಲಿ ಸಾಮಾನ್ಯ ಜಿಡಿಪಿ ಶೇಕಡ 10.3% ಜಿಗಿತ ಕಂಡು 88.27 ಲಕ್ಷ ಕೋಟಿ ರೂಪಾಯಿ ತಲುಪಿದೆ. ಅದೇ ರೀತಿ ನೈಜ ಒಟ್ಟು ಮೌಲ್ಯವರ್ಧನೆ ಜಿವಿಎ ಶೇಕಡ 8.2% ಹೆಚ್ಚಳ ಕಂಡಿದೆ. ಆರ್ಥಿಕತೆಯ ಆಧಾರಗಳಾದ ಹೂಡಿಕೆ ಹಾಗೂ ಬಳಕೆಗಳಲ್ಲಿಯೂ ಗಮನಾರ್ಹ ಸುಧಾರಣೆ ಕಂಡುಬಂದಿದ್ದು ಒಟ್ಟು ಸ್ಥಿರ ಬಂಡವಾಳ ರಚನೆ ಶೇಕಡ 11.9% ಹಾಗೂ ಖಾಸಗಿ ಅಂತಿಮ ಬಳಕೆ ವೆಚ್ಚ ಶೇಕಡ 7.1% ಹೆಚ್ಚಾಗಿದೆ. ರಫ್ತು ಕ್ಷೇತ್ರದಲ್ಲಿಯೂ ಶೇಕಡ 12% ಸಕಾರಾತ್ಮಕ ವೃದ್ಧಿ ದಾಖಲಾಗಿದೆ. ಉತ್ಪಾದನೆ ಮತ್ತು ಸೇವಾ ವಲಯಗಳು ದೇಶದ ಪ್ರಗತಿಗೆ ಬೆಂಬಲ ನೀಡಿವೆ. ಸೇವಾ ವಲಯ ಶೇಕಡ 10% ಬೆಳೆದಿದ್ದು ಅದರಲ್ಲಿಯೂ ಹಣಕಾಸು, ರಿಯಲ್ ಎಸ್ಟೇಟ್ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯಗಳು ಶೇಕಡ 12.1% ವೇಗದ ಪ್ರಗತಿ ಸಾಧಿಸಿವೆ. ವಿದ್ಯುತ್ ಉಪಕರಣಗಳು, ಸಾರಿಗೆ ಉಪಕರಣಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಆಧಾರಿತ ಉಪಕರಣಗಳ ಉತ್ಪಾದನೆಯಲ್ಲಾದ ಭಾರೀ ಏರಿಕೆಯು ಭಾರತದ ಕೈಗಾರಿಕಾ ಸಾಮರ್ಥ್ಯ ಹೆಚ್ಚುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ.

0: ಮೂಲಸೌಕರ್ಯ ಮತ್ತು ನಿರ್ಮಾಣ ಸಾಮಗ್ರಿಗಳ ಉತ್ಪಾದನೆಯಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬಂದಿದೆ. ಈ ಆರ್ಥಿಕ ಬೆಳವಣಿಗೆ ಕೇವಲ ಮೊದಲ ತ್ರೈಮಾಸಿಕಕ್ಕೆ ಮಾತ್ರ ಸೀಮಿತವಾಗದೆ ಅನುಸರಣೀಯ ತಿಂಗಳುಗಳಲ್ಲೂ ಮುಂದುವರೆದಿದೆ. ಜುಲೈ ತಿಂಗಳಿನಲ್ಲಿ ಕೈಗಾರಿಕಾ ಉತ್ಪಾದನೆಯು ಶೇಕಡ 6.7% ಹೆಚ್ಚಾಗಿದರೆ ಬಂಡವಾಳ ಸಾಮಗ್ರಿಗಳ ಉತ್ಪಾದನೆ ಶೇಕಡ 16.1% ಏರಿಕೆಯಾಗಿದೆ. ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ರಫ್ತು 80.14% ಅಮೆರಿಕನ್ ಡಾಲರ್ ತಲುಪಿ ಶೇಕಡ 13.31% ವೃದ್ಧಿ ತೋರಿಸಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಉದ್ಯಮ ಮತ್ತು ಸೇವಾ ವಲಯಗಳಿಗೆ ನೀಡಲಾದ ಸಾಲದ ಪ್ರಮಾಣ ಏರಿಕೆಯಾಗಿರುವುದು ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ಉದ್ಯಮ ವಿಸ್ತರಣೆಗೆ ಇರುವ ದೃಢವಾದ ಆಶಾದಾಯಕ ವಾತಾವರಣವನ್ನು ಸೂಚಿಸುತ್ತದೆ. ಆರ್ಥಿಕತೆಯ ಈ ಯಶಸ್ಸಿನ ಹಿಂದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಹಲವು ದೂರದೃಷ್ಟಿಯ ಕಾರ್ಯಕ್ರಮಗಳು ಮತ್ತು ಸುಧಾರಣೆಗಳಿವೆ. ತಯಾರಿಕಾ ವಲಯವನ್ನು ಉತ್ತೇಜಿಸಲು ಮೊಬೈಲ್ ಉತ್ಪಾದನಾ ಯೋಜನೆ, ಸೆಮಿಕಾನ್ 2 ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬೆಂಬಲ ನೀಡಲು ತುರ್ತು ಸಾಲ ಸೌಲಭ್ಯ, ಗ್ಯಾರಂಟಿ ಯೋಜನೆ ಮತ್ತು ಕಾಯ್ದೆ ತಿದ್ದುಪಡಿಗಳ ಮೂಲಕ ನಿಯಮಗಳನ್ನು ಸರಳೀಕರಿಸಲಾಗಿದೆ. ಇಂಧನ ಭದ್ರತೆಗಾಗಿ ಕಡಲ ತೀರದ ಪರಿಶೋಧಿತ ಸಮುದ್ರ ಮಂಥನ ಯೋಜನೆ, ಕಲ್ಲಿದ್ದಲು ಅನಿಲೀಕರಣ, ಗೋಬರ್ಧನ್ ಜೈವಿಕ ಇಂಧನ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ರಫ್ತು ಮತ್ತು ಜಾಗತಿಕ ವ್ಯಾಪಾರವನ್ನು ವಿಸ್ತರಿಸಲು ಅಂತಾರಾಷ್ಟ್ರೀಯ ಒಪ್ಪಂದಗಳು ನೆರವಾಗಿವೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿದ್ದು ಭಾರತದ ಶೇಕಡ 99% ರಫ್ತುಗಳಿಗೆ ಶೂನ್ಯ ಸುಂಕದ ಸೌಲಭ್ಯ ದೊರೆತಿದೆ. ಇಸ್ರೇಲ್ ಜೊತೆಗಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಹಾಗೂ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಗೆ ಸಾಲ ವ್ಯವಸ್ಥೆ, ಮಾರುಕಟ್ಟೆಯಲ್ಲಿ ನೀಡಲಾದ ಸಡಿಲಿಕೆಗಳು ದೇಶಕ್ಕೆ ಬಂಡವಾಳದ ಹರಿವನ್ನು ಹೆಚ್ಚಿಸಿವೆ. ಭಾರತೀಯ ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ಕಡಲ ವಿಮಾ ನಿಧಿ ಸ್ಥಾಪಿಸಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:35:35.
2: The number you've dialed is currently busy. Kindly
3: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
6: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
3: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
6: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
3: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ಆಕಾಶವಾಣಿ ಮಡಿಕೇರಿ. ಸಮಯ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
8: ನೀರನ್ನು ಉಳಿಸಿ ಸಂರಕ್ಷಿಸೋಣ.
9: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ. ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಶೇಕಡಾ 42ರಿಂದ 43ರಷ್ಟು ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು

0: ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು, ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ ಸರೋವರ ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ ನವೋದ್ಯಮ ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ ಐಎನ್ಕ್ಯೂ ಇನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾ ಸೇವಾ ಅಭಿಯಾನಕ್ಕೆ ನಾಳೆ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುವ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಯಾನ ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು

ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ದ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥ ಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು, ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ

0: ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿರಂಗ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಆತ್ಮೀಯ ಕೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳು ಯಾವ್ಯಾವು, ಅವುಗಳ ನಿಯಂತ್ರಣ ಕ್ರಮಗಳನ್ನ ಹೇಗೆ ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗ ವಿಜ್ಞಾನ ವಿಭಾಗದ
3: ನಿವೃತ್ತ ವಿಜ್ಞಾನಿಗಳು ಹಾಗೂ ವಿಭಾಗೀಯ ಮುಖ್ಯಸ್ಥರೂ ಆದ
2: ಡಾಕ್ಟರ್ ಸುಧಾ ಎಂ ಅವರು. ನಮಸ್ಕಾರ ಡಾಕ್ಟರ್ ಸುಧಾ ಅವರೇ.
4: ನಮಸ್ತೆ ಸರ್.
2: ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳು ಯಾವ್ಯಾವು ಅಂತೀರಿ?
4: ಮಳೆಗಾಲದಲ್ಲಿ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ನಿರಂತರವಾಗಿ ಮಳೆ ಬರ್ತಾನೆ ಇರುತ್ತೆ. 2 ಮುಖ್ಯವಾದ ರೋಗಗಳನ್ನ ಕಾಣ್ತೇವೆ. 1 ಕೊಳೆ ರೋಗ ಅಂತ ಹೇಳ್ತೀವಿ, 2 ಕಾಯಿಯ ಸೊಟ್ಟು ಕೊಳೆ ರೋಗ ಅಂತ ಹೇಳ್ಬೋದು ಸರ್.
2: ಕೊಳೆ ರೋಗವನ್ನ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಕಪ್ಪು ಕೊಳೆ ರೋಗ ಅಂತ ಕರೀತಾರೆ. ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಕಾರಣವಾದಂತ ಅಂಶಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ?
4: ಈ ಕಪ್ಪು ಕೊಳೆ ರೋಗ ಮಳೆಗಾಲದಲ್ಲೇ ಬರೋದು ಅಂತ ಹೇಳಿದ್ರೆ, ಈ ಒಂದು ಸಮಯದಲ್ಲಿ ರಿಲೇಟಿವ್ ಹ್ಯುಮಿಡಿಟಿ ಅಥವಾ ಆರ್ದ್ರತೆ ಅಂತ ಏನ್ ಹೇಳ್ತೀವಿ, 95-100% ಇರುತ್ತೆ. ಆ ಒಂದು ಹ್ಯುಮಿಡಿಟಿ ಹೆಚ್ಚಾಗಿರ್ತಕ್ಕಂಥ ವಾತಾವರಣವನ್ನು ನೋಡ್ತೀವಿ. ಇನ್ನೊಂದು ಇಬ್ಬನಿ ಅಥವಾ ಮಂಜು ಇರುವಂತಹ ಕಂಡೀಷನ್ಸ್ ಇರ್ಬೋದು, ಅಥವಾ ಎಸ್ಟೇಟ್ಗಳಲ್ಲಿ ದಟ್ಟವಾದ ನೆರಳು ಅಂದ್ರೆ ಆಪ್ಟಿಮಮ್ ಶೇಡ್ ಇಲ್ಲದೆ ಇನ್ನ ದಟ್ಟವಾದ ನೆರಳು ಇರುವಂತಹ ಕಡೆಗಳಲ್ಲಿ, ಕಣಿವೆ ಪ್ರದೇಶಗಳು ವ್ಯಾಲಿ ರೀಜನ್ಸ್ ಅಲ್ಲಿ, ಆಮೇಲೆ ಸೂರ್ಯನ ಬೆಳಕು ಕಾಣದೇ ಇರತಕ್ಕಂತ ಪ್ರದೇಶಗಳು, ಗಾಳಿ ಆಡದೇ ಇರತಕ್ಕಂತ ಪ್ರದೇಶ ಆಗ್ಬೋದು. ಈ ಕಾರಣಗಳು ಈ ರೋಗದ ತೀವ್ರತೆ ಹೆಚ್ಚಾಗ್ಲಿಕ್ಕೆ ಕಾರಣ ಆಗತ್ತೆ ಸರ್. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾ ಕಡೆ ಈ ರೋಗದ ವ್ಯಾಪ್ತಿ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾನು 93 ಕಾಫಿ ಬೋರ್ಡ್ ನ ಜಾಯಿನ್ ಆಗಿದ್ದೆ, ಬಟ್ ಆಗ ನಮ್ಮ CCR ಅಲ್ಲಿ ನೋಡ್ಬೇಕಂದ್ರೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಸ್ಯಾಂಪಲ್ ನ ನೋಡ್ಲಿಕ್ಕೆ. ವ್ಯಾಲಿ ರೀಜನ್ಸ್ ಗೆ ಹೋಗ್ತಾ ಇದ್ವಿ, ಬೈಸನ್ ವ್ಯಾಲಿ ಅಂತ ಒಂದಿದೆ ನಮ್ಮ ಎಸ್ಟೇಟ್ ನಲ್ಲಿ, ಅಲ್ಲಿ ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ ಈ ಒಂದು ಕಪ್ಪು ಕೊಳೆ ರೋಗದ ಸ್ಯಾಂಪಲ್ ನ ತಕೊಂಡ್ ಬರ್ಲಿಕ್ಕೆ, ರಿಸರ್ಚ್ ಮಾಡ್ಲಿಕ್ಕೆ. ಬಟ್ ಈಗ ನಾವು ಒಂದ್ 4-5 ವರ್ಷಗಳಿಂದ ಕ್ಲೈಮೇಟ್ ಚೇಂಜ್ ಅನ್ನೋದನ್ನ ಎಲ್ಲ ಕಡೆ ನೋಡ್ತಾ ಇದ್ವಿ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗ

0: ವ್ಯಾಪ್ತಿ ಬಹಳಷ್ಟು ಹೆಚ್ಚಾಗಿದೆ. ಮಂದಿರಬಹುದು ಅಥವಾ ಕಣಿವೆ ಪ್ರದೇಶಗಳು ಅಥವಾ ನಿರಂತರ ಮಳೆ ಇವೆಲ್ಲವೂ ಬಿಟ್ಟು ಎಲ್ಲಾ ಕಡೆ ಲೀಫ್ ರಸ್ ಹೇಗೆ ನೋಡ್ತೀವೋ ಎಂಟೈರ್ ಎಸ್ಟೇಟ್ ನಲ್ಲಿ ಡಿಸೀಸ್ನ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಂಡು ಬರ್ತಾ ಇದೆ ಸರ್.
1: ಅಂದ್ರೆ ಸತತವಾಗಿ ಬರುವಂತ ಮಳೆ, ವಾತಾವರಣದಲ್ಲಿರುವಂತಹ ತೇವಾಂಶ, ಜೊತೆಗೆ ಕೆಲವು ರೀತಿಯಲ್ಲಿ ಮಂಜು ಮುಸುಕದಂತ ವಾತಾವರಣ ಈ ಕಪ್ಪು ಕೊಳೆ ರೋಗ ಬರೋದಕ್ಕೆ ಮುಖ್ಯವಾದ ಕಾರಣ.
0: ಹೌದು ಸರ್. ಹೌದು,
1: ಜೊತೆಗೆ ದಟ್ಟವಾದಂತ ನೆರಳು,
0: ಹೌದು
1: ಇದು ಒಂದು ಕಾರಣ ಅಂತ ಹೇಳಬಹುದು.
0: ಹೌದು ಸರ್. ಹೌದು.
1: ಅಂದ್ರೆ ಕಾಫಿ ಬೆಳೆನಲ್ಲಿ ಈ ಕಪ್ಪು ಕೊಳೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿ ಯಾವುದು ಅಂತೀರಿ?
0: ಕಾಫಿನಲ್ಲಿ ಬಂದ್ರು ಅದೆಲ್ಲ ರೋಗಗಳು ಶಿಲೀಂಧ್ರದಿಂದ ಬರೋದು. ಕಪ್ಪು ಕೊಳೆ ರೋಗನು ಶಿಲೀಂಧ್ರದಿಂದ ಬರುತ್ತೆ, ಅದು ಕೊಳೆ ರೋಗ ನಾಪ್ಸಿ ಅಂತ ಹೇಳ್ತೀವಿ.
1: ಇದು ಮುಖ್ಯವಾದ ಒಂದು ಸೂಕ್ಷ್ಮ ಜೀವಿ.
0: ಇದು ಇನ್ಫೆಕ್ಟೆಡ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಇದಕ್ಕೆ ಲಿಟ್ರೇಚರ್ ಎಲ್ಲ ನೋಡ್ಬೇಕಾದ್ರೆ ನಾರ್ಮಲಿ ಇಟ್ ಇಸ್ ದೇರ್ ಆನ್ ದ ಪ್ಲಾಂಟ್. ಆಮೇಲೆ ನೋಡ್ಬೇಕಾದ್ರೆ ಆಲ್ಟರ್ನೇಟ್ ಹೋಸ್ಟ್ ಅಂದ್ರೆ ಈ ಫೈಕಸ್ ಸ್ಪೀಶೀಸ್ ಇದೆ ಅಲ್ಲ ಸರ್, ಆ ಗಿಡಗಳಲ್ಲಿ ಮತ್ತೆ ಸುಮಾರಷ್ಟು ವೀಟ್ಸ್ ಅಲ್ಲಿ, ಆಮೇಲೆ ಇನ್ಫೆಕ್ಟೆಡ್ ಗಿಡಗಳಲ್ಲಿ ಆಗಿರುತ್ತೆ. ಎಲ್ಲ ಇದ್ರೆ ಕೆಳಗಿದ್ದಿರುತ್ತೆ. ಇನ್ಫೆಕ್ಟೆಡ್ ಈ ವರ್ಷ ಗಿಡದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಸರ್. ಆ ಬಾಧಿತ ಎಲೆಗಳಾಗ್ಬೋದು ಅಥವಾ ಹಣ್ಣಾಗ್ಬೋದು ಅಥವಾ ಬ್ರಾಂಚಸ್ ಆಗ್ಬೋದು, ಡೆಬ್ರೀಸ್ ನಲ್ಲೂ ಇರುತ್ತೆ. ಫಂಗಸ್ ತರ ಬೆಳ್ಕೊಂಡು ಹೈಬರ್ನೇಷನ್ ಅಂತ ಏನ್ ಹೇಳ್ತೀವಿ, ಅದು ಮಾನ್ಸೂನ್ ನಲ್ಲಿ ಮಾತ್ರ ನೋಡ್ತೀವಿ ಅಂತ ಹೇಳಿದೆ ನಾನು. ಮಾನ್ಸೂನ್ ಆದ್ಮೇಲೆ ಎಲ್ಲಿ ಹೋಗುತ್ತೆ ಅದು ಖಂಡಿತ ಡಿಸಪಿಯರ್ ಆಗಲ್ಲ. ಅದು ಡೆಬ್ರೀಸ್ ನಲ್ಲಿ ಆಗ್ಬೋದು, ಪ್ಲಾಂಟ್ ಮೇಲೇನೆ ಆಗ್ಬೋದು, ಅಲ್ಲೇ ಇರುತ್ತೆ. ಅದಕ್ಕೆ ಸೂಕ್ತವಾದ ವಾತಾವರಣ ಸಿಕ್ಕತ್ತೆ, ಅವಾಗ ಅದು ಮತ್ತೆ ಆಕ್ಟಿವ್ ಆಗಿ ಪ್ರಾಲಿಫರೇಷನ್ ಆಗುತ್ತೆ.
1: ಅಂದ್ರೆ ಕಾಫಿ ಪರಿಸರದಲ್ಲಿ ಈ ಕಪ್ಪು ಕೊಳೆ ರೋಗದ ಶಿಲೀಂಧ್ರ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು. ಅದಕ್ಕೆ ಹಿತಕರವಾದಂತ ವಾತಾವರಣ ಸಿಕ್ಕ ತಕ್ಷಣ ಅದು ಮತ್ತೆ ತನ್ನ ಸುಪ್ತಾವಸ್ಥೆಯಿಂದ ಕ್ರಿಯಾಶೀಲವಾಗಿ ಈ ಕಪ್ಪು ಕೊಳೆ ರೋಗವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬಹುದು. ಈ ಕಪ್ಪು ಕೊಳೆ ರೋಗದ ಪ್ರಾರಂಭಿಕ ಲಕ್ಷಣಗಳು ಹೇಗೆ ಪ್ರಾರಂಭವಾಗ್ತವೆ ಅಂತೀರಿ? ಎಲ್ಲಿ ಪ್ರಾರಂಭವಾಗ್ತವೆ?
0: ಕಪ್ಪು ಕೊಳೆ ರೋಗ ಎಲೆ ಮೇಲೆ ನೋಡ್ತೀವಿ, ಆಮೇಲೆ ಬೆಳವಣಿಗೆ ಆಗ್ತಕ್ಕಂತ ಬ್ರಾಂಚಸ್ ಮೇಲೆ ನೋಡ್ತೀವಿ, ಬೆಳೀತಾ ಇರ್ತಕ್ಕಂತ ಹಣ್ಣುಗಳ ಮೇಲೂ ನೋಡ್ತೀವಿ. ಇನಿಷಿಯಲಿ ಬಿಳಿ ದಾರದ ನೂಲ್ನಂತೆ ಕಾಣುತ್ತೆ, ಅದನ್ನು ಎಲೆಯ ಕೆಳಭಾಗದಲ್ಲಿ ಬೆಳೀತಾ ಹೋಗುತ್ತದೆ. ಹಾಗೆ ಬೆಳ್ಕೊಂಡು ಹೋಗಿ ನಂತರ ಕೊನೆಯವರೆಗೂ ರೆಂಬೆನಲ್ಲಿ ಇದ್ರೆ ಕೆಳಗಡೆ ಎಲೆಯಿಂದ ಬೆಳ್ಕೊಂಡು ಮತ್ತೆ ನೋಡ್ ಅಂಡ್ ಇಂಟರ್ ನೋಡ್ಗೆ ಬೆಳೆದು ಅಂದನ್ ಕಾಯಿ ಮೇಲೂ ಬೆಳ್ಕೊಂಡು ಅಂದನ್ ಫುಲ್ ಬ್ರಾಂಚ್ಗೆ ವ್ಯಾಪಿಸ್ಕೊಳ್ಳುತ್ತೆ ಸರ್.
1: ಅಂದ್ರೆ
0: ನಾವು ಈಗ್ಲೂ ನೋಡ್ಬೋದು ಕಣ್ಣಿಗೆ ಕಾಣುತ್ತೆ ಬೆಳೀತಾ ಇರ್ತಕ್ಕಂಥದ್ದು, ಒಂದು ತೆಳುವಾದ ದಾರದಂಗೆ ಕಾಣುತ್ತೆ.
1: ಓ, ಶಿಲೀಂಧ್ರದ ಎಲೆಗಳು ಕಾಣಬಹುದು ನಾವು.
0: ಹೌದು ಹೌದು.
1: ಅಂದ್ರೆ ತೊಂದರೆ ಆದ್ಮೇಲೆ ಎಲೆಗಳೆಲ್ಲ ಉದುರುತ್ತವ?
0: ಅದು ಇನಿಷಿಯಲ್ ಸ್ಟೇಜಸ್ ಆಗುತ್ತೆ. ಮತ್ತೆ ಮಳೆ ಎಲ್ಲ ಜಾಸ್ತಿ ಬಂದಾಗ ಏನಾಗುತ್ತೆ, ಈ ಒಂದು ಪ್ಯಾರಾಸಿಟೈಸರ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಪ್ಯಾರಾಸಿಟೈಸ್ ಮಾಡೋದು ಇನ್ಫೆಕ್ಟೆಡ್ ಪೋರ್ಷನ್ಸ್ ನಲ್ಲಿ ಆಲ್ಮೋಸ್ಟ್ ಆಲ್ ದ ನ್ಯೂಟ್ರಿಷನ್ಸ್ ರಾಟಿಂಗ್ ಶುರು ಆಗುತ್ತೆ ಸರ್. ಇನಿಷಿಯಲಿ ನೋಡುವಾಗ ತೆಳುವಾದ ನೂಲಿನ ತರ ಬೆಳೆಸ್ಕೊಂಡು ಹೋಗಿರುತ್ತೆ. ಸಿವಿಯರ್ ಕಂಡೀಷನ್ಸ್ ನಲ್ಲಿ ಅದು ಬೆಳೀತಾ ಎಲೆ ಒಳಗಡೆ ಎಲ್ಲ ಹೋದಾಗೇನೆ ಬ್ರೌನಿಶ್ ಕಲರ್ ಆಗುತ್ತೆ, ಆಮೇಲೆ ಕಪ್ಪು ಕಲರ್ ಗೆ ಬಣ್ಣ ತಿರುಗುತ್ತೆ ಸರ್. ಆ ಒಂದು ಚೇಂಜ್ ಇನ್ ಕಲರ್ ಗೆ ಕಪ್ಪು ಕೊಳೆ ರೋಗ ಅಂತ ಹೇಳ್ತೀವಿ.
1: ಅಂತಿಮವಾಗಿ ಎಲೆಗಳೆಲ್ಲ ಉದುರುತ್ತವ?
0: ಖಂಡಿತ ಸರ್. ಲಕ್ಷಣ ಏನಪ್ಪಾ ಅಂತಂದ್ರೆ ಬೆಳೀತಾ ಇರೋ ಹಣ್ಣು ಮತ್ತೆ ಎಳೆಯ ಕೊಂಬೆಗಳಾಗ್ಬೋದು ಅವೆಲ್ಲ ಕಪ್ಪಾಗುತ್ತೆ, ಕೊಳೆಯುತ್ತೆ, ಮತ್ತೆ ಬಾಧಿತ ಎಲೆಗಳು ಕೊಂಬೆಗಳಿಂದ ಬೇರ್ಪಡ್ಕೊಳ್ಳುತ್ತೆ ಸರ್. ಬೇರ್ಪಡೋದು ಹೇಗೆ ಅಂದ್ರೆ ದಾರದಂತ ಸಿಲಿಂಡರ್ದ ಎಲೆಗಳ ಮೂಲಕ ಅದು ನೆತ್ತಾಡ್ತಾ ಇರುತ್ತೆ.
1: ಇನ್ನ ಕಾಯಿಗಳಿಗೆ ಬಂದ್ರೆ
0: ಕಾಯಿಗಳು ಉದುರೋಗುತ್ತೆ ಸರ್. ಎಲೆಗಳು ಹೇಗೆ ಬ್ರೌನ್ ಆಗಿ ಬ್ಲಾಕ್ ಆಗುತ್ತೆ, ಅದೇ ತರ ಬಳಿತಾ ಇರತಕ್ಕಂತ ಕಾಯಿಗಳ ಸಮೇತನು ಬ್ರೌನಿಶ್ ಆಗಿ ಬ್ಲಾಕ್ ಆಗಿ ಅಲ್ಲೇ ಕೊಳಚೋಗುತ್ತೆ ಸರ್. ಅದು ಬೆಳವಣಿಗೆ ಆಗೋದೇ ಇಲ್ಲ.
1: ಅಂದ್ರೆ ಇದು ಎಷ್ಟು ಮಟ್ಟಿಗೆ ಆರ್ಥಿಕ ನಷ್ಟ ಉಂಟು ಮಾಡುತ್ತೆ ಅಂತಾರೆ ಈ ಕಾಫಿ ಬೆಳೆಗೆ?
0: ಕಾಫಿ ಬೆಳೆನಲ್ಲಿ ಓವರ್ ಆಲ್ ಒಂದು ಎಸ್ಟೇಟ್ ಅಂತ ತಕೊಂಡ್ರೆ ಸರ್, ಕಾಫಿ ಲೀಫ್ ರಸ್ ಬಂದ ಹಾಗೆ ಎಂಟೈರ್ ಎಸ್ಟೇಟ್ ನಲ್ಲಿ ಬ್ಲಾಂಕೆಟ್ ಏರಿಯಾದಲ್ಲಿ ಈ ರೋಗ ಬರೋದಿಲ್ಲ ಸರ್. ಅಲ್ಲಲ್ಲಿ ಅಲ್ಲಲ್ಲಿ ಎಂಡೆಮಿಕ್ ಪ್ಯಾಚಸ್ ಅಲ್ಲಿ ಮಾತ್ರ ನೋಡ್ತೀವಿ. ಓವರ್ ಆಲ್ ಎಸ್ಟೇಟ್ ತಗೊಳ್ಳುವಾಗ 10-20% ನಷ್ಟ ಖಂಡಿತ ಬಂದೇ ಬರುತ್ತೆ. ಇಂಡಿವಿಜುವಲ್ ಪ್ಲಾಂಟ್ ತಗೊಂಡ್ರೆ ಸಿವಿಯರ್ ಕಂಡೀಷನ್ ಆಫ್ ಇನ್ಫೆಕ್ಷನ್ ಇರುವಾಗ 70% ಗಿಂತ ಜಾಸ್ತಿ ಇರುತ್ತೆ.
1: ಅಂದ್ರೆ ಕಾಫಿ ಬೆಳೆಯುವ ಎಲ್ಲ ಪ್ರದೇಶಗಳಲ್ಲೂ ಇದು ಕಂಡು ಬರುತ್ತೆ ಅಂತ ಹೇಳ್ಬೋದು.
0: ಹೌದು ಸರ್. ನಮ್ಮ ಇಂಡಿಯಾದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ನಲ್ಲಿ ಯಾವ ಯಾವ ಪ್ರದೇಶ ಇದೆ ಅಲ್ಲಿ ಎಲ್ಲ ಕಡೆನೂ ಇದೆ ಸರ್. ಈಗ ಕರ್ನಾಟಕದಲ್ಲಿ ತಗೊಂಡ್ರೆ ಎಲ್ಲ ಕಡೆ ಇದೆ ಸರ್. ತಮಿಳ್ನಾಡಲ್ಲಿ ಸಮ್ ಪಾರ್ಟ್ಸ್ ಆಫ್ ತಮಿಳ್ನಾಡು ಮಾತ್ರ ಇದೆ, ಬಟ್ ಕರ್ನಾಟಕದಲ್ಲಿ ಮತ್ತೆ ವಯನಾಡಲ್ಲಿ ತುಂಬಾ ಜಾಸ್ತಿ ಇದೆ ಸರ್.
1: ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಕೊಡಗು ಜಿಲ್ಲೆ ಇವೆಲ್ಲ ಕಂಡುಬರುತ್ತೆ.
0: ಹೌದು ಸರ್. ಹೌದು, ಈವನ್ ಹಾಸನ್ ಆಗ್ಬೋದು, ಎಲ್ಲ ಕಡೆ ಇದೆ ಸರ್.
1: ಈ ರೋಗ ಬರೋದಕ್ಕಿಂತ ಮುಂಚೆ ಅದನ್ನ ತಡೆಗಟ್ಟೋದಕ್ಕೆ ಕೆಲವೊಂದು ಕ್ರಮಗಳನ್ನ ಅನುಸರಿಸೋದು ಬಹಳ ಮುಖ್ಯ.
0: ಹೌದು ಸರ್.
1: ಈ ಕಪ್ಪು ಕೊಳೆ ರೋಗ ಬರದಿರೋ ಹಾಗೆ ಹೇಗೆ ಅದನ್ನ ತಡೆಗಟ್ಟುವಂತ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ
0: ಸರ್? ಈಗ ಬರದೇ ಇರೋದಕ್ಕಾಗಿ ಪ್ರಿವೆನ್ಷನ್ ಮಾಡಬಹುದು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ವಿ ಕ್ಯಾನ್ ಮ್ಯಾನೇಜ್ ದ ಡಿಸೀಸ್ ಅಂತ.
1: ಅಂದ್ರೆ ತಡೆಗಟ್ಟೋದು ಹೇಗೆ ಅಂತೀರಿ ಬರದಾಗಿ?
0: ತಡೆಗಟ್ಟೋದು ಅಂತಂದ್ರೆ ಸಮಗ್ರ ರೋಗ ನಿರ್ವಹಣಾ ವಿಧಾನಗಳನ್ನ ಅನುಸರಿಸಬೇಕಾಗುತ್ತೆ ಸರ್. ಕಪ್ಪು ಕೊಳೆ ರೋಗ ಇರುವಂತಹ ಪ್ರದೇಶದಲ್ಲಿ ಮಳೆಗಾಲ ಆರಂಭ ಮುಂಚೆನೆ ನೆರಳಿನ

0: ಪ್ರಮಾಣನ ಕಡಿಮೆ ಮಾಡ್ಕೊಳ್ಬೇಕು, ಅದು ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಅಂದ್ರೆ ಕೆಲವು ಕಡೆ ಎಲ್ಲ ನೋಡ್ತೀವಿ, ಚಿಕ್ಕಮಂಗ್ಳೂರಲ್ಲಿ ಸುಮಾರು ಕಡೆ ನೆರಳಿನ ಮರಗಳನ್ನ ಸಿಲ್ವರ್ ವರ್ಕ್ ಆಗಿ ವಿಶೇಷವಾಗಿ ಅವರು ಒಂದೇ ಮೊನೊಕಲ್ಚರ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾತ್ರ ಇರುತ್ತೆ ಅಂತ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಆಮೇಲೆ ಮಾನ್ಸೂನ್ ಮುಂಚೆನೆ ಸಿಂಪಲ್ನೆ ಮಾಡ್ಕೊಳ್ಬೇಕು. ಸಿಂಪಲ್ನೆ ಮಾಡಕ್ ಮುಂಚೆನೆ ಆಲ್ರೆಡಿ ಗೊತ್ತಿದೆ ಇಂತ ಒಂದು ಜಾಗದಲ್ಲಿ ಎಂಡೆಮಿಕ್ ಪ್ಯಾಟರ್ನ್ ಅಲ್ಲಿ ಈ ಒಂದು ರೋಗ ಬರುತ್ತೆ ಅಂತ. ಆ ಒಂದು ಏರಿಯಾಗಳಲ್ಲಿ ನೆರಳಿನ ಮರಗಳದ್ದು ಎಲೆ ಬಿದ್ದಿರೋದು ಅಥವಾ ಒಣ ಕೊಂಬೆಗಳು ಏನಾಗಿರೋದು ಚಿಗುರದ್ದು ಒಣಗಿದ ಎಲೆಗಳು ಏನೇನಿದೆ ಅಂತದೆಲ್ಲವನ್ನು ಕಟ್ ಮಾಡಿ ತೆಗಿಬೇಕು. ಅಂದ್ರೆ ಉತ್ತಮವಾದ ಗಾಳಿ ಆಡುವಂತೆ ಮಾಡಬೇಕು. ಎಲ್ಲ ಪ್ಲಾಂಟರ್ಸ್ ಸ್ಪ್ರೇ ಮಾಡ್ತಾ ಇದಾರೆ, ಇಂತ ಸಮಯದಲ್ಲಿ ಸ್ಪ್ರೇ ಮಾಡೋದ್ರಿಂದ ಖಂಡಿತ ಯಾವುದು ಉಪಯೋಗ ಆಗೋದೇ ಇಲ್ಲ. ಮಳೆ ಬರುವ ಮುಂಚೆ ಮೇ 8 ಅಥವಾ ಜೂನ್ ಫಸ್ಟ್ ವೀಕ್ ನಲ್ಲಿ 1% ಆಲ್ಕಲೈನ್ ಬೋರ್ಡಾಮಿಕ್ಷನ್ ಸಮರ್ಪಕವಾಗಿ ಸಿಂಪರಣೆ ಮಾಡೋದು ಬಹಳ ಸೂಕ್ತ, ಈ ಒಂದು ರೋಗವನ್ನ ತಡೆಗಟ್ಟಬಹುದು ಸರ್.
1: ಅಂದ್ರೆ ಬೋರ್ಡೋ ಮಿಶ್ರಣವನ್ನ ಸಿಂಪರಣೆ ಮಾಡೋದು ಮುಂಚಿತವಾಗಿ ಇದನ್ನ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತೀರಿ?
0: ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ, ರೋಗ ಬರೋ ಮುಂಚೆನೆ ಮಾಡ್ಕೊಳ್ಬೇಕು. ರೋಗ ಬಂದ ನಂತರ ಬೋರ್ಡೋ ಮಿಶ್ರಣ ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿ ಇರೋದಿಲ್ಲ.
1: ಈಗ ಒಂದ್ಸರಿ ರೋಗ ಬಂದಿದೆ ಅಂತ ತಿಳ್ಕೊಂಡ್ರೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬಹುದು? ಅಂದ್ರೆ ಅಲ್ಲಲ್ಲೇ ಬರುತ್ತೆ ಚದರದಂತೆ ಅಂತ ತಾವ್ ಹೇಳಿದ್ರಿ, ಬೇರೆ ಪ್ರದೇಶಗಳಿಗೆ ಹರಡದಂತೆ ತಡೆಯೋದಕ್ಕೆ ಮತ್ತೆ ಬಂದ ಮೇಲೆ ಏನು ನಿಯಂತ್ರಣ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ?
0: ಒಳ್ಳೆ ಪ್ರಶ್ನೆ ಸರ್. ಈಗ ಪ್ರೆಸೆಂಟ್ ಕ್ಲೈಮೇಟ್ ಸಿಚುಯೇಷನ್ ನಾವು ಸುತ್ತಮುತ್ತಲು ಇರ್ತಕ್ಕಂಥ ಎಸ್ಟೇಟ್ ಗಳಲ್ಲಿ ಇನ್ನಷ್ಟು ಕ್ವೈರೀಸ್ ಬರ್ತಾ ಇದೆ ನಮ್ಗೆ, ಈವನ್ ಫ್ರಮ್ ಕೂರ್ಗ್ ಇಂದ ಎಲ್ಲ ಕಡೆ ಬರ್ತಾ ಇದೆ ಸರ್. ಯಾಕಂದ್ರೆ ತುಂಬಾ ಫೋಟೋಗ್ರಾಫ್ಸ್ ಎಲ್ಲ ಹಾಕ್ತಾ ಇದಾರೆ ವಾಟ್ಸ್ಆಪ್, ನಮ್ಗೆ ಸೋಷಿಯಲ್ ಮೀಡಿಯಾ ಬಹಳ ಅನುಕೂಲ ಆಗಿದೆ. ಅವೆಲ್ಲ ನೋಡುವಾಗ ವಿಡಿಯೋಸ್ ಎಲ್ಲ ಮಾಡಿದ್ದಾರೆ, ಎಂಟೈರ್ ಪ್ಲಾಂಟ್ ಅಲ್ಲಿ ಈ ಒಂದು ಲಕ್ಷಣಗಳು ಬ್ರೌನಿಂಗ್ ಆಗಿರೋದು ಬಹಳಷ್ಟು ಇದೆ ಸರ್, ಎಂಟೈರ್ ಪ್ಲಾಂಟ್ ಅಲ್ಲಿ ಇದೆ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಇನ್ಫೆಕ್ಟೆಡ್ ಪೋರ್ಷನ್ಸ್ ಏನಿದೆ, ಎಲೆ ಆಗ್ಬೋದು ಹಣ್ಣಾಗ್ಬೋದು, ಅದೆಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳೇಬೇಕು ಸರ್. ಇದು ಯಾಕಂದ್ರೆ ಪ್ಲಾಂಟರ್ಸ್ ನಾವು ಹೇಳುವಾಗ ಹೇಳ್ತಾರೆ ಲೇಬರ್ ಪ್ರಾಬ್ಲಮ್ ಇದೆ, ಲೇಬರ್ ಸಿಕ್ಕೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನ ಹಾಗೆ ಬಿಟ್ರೆ ಸಾಕಷ್ಟು ಇನಾಕುಲಮ್ ಲೋಡ್ ನ ಅಲ್ಲೇ ಬಿಡ್ತೀವಿ, ಮತ್ತೆ ಖಂಡಿತ ಒಂದು ಬೆಳವಣಿಗೆ ಆಗೋದು ಇಲ್ಲ. ಈಗ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಕಾಯಿ ನಮ್ಗೆ ಸಿಗೋದೇ ಇಲ್ಲ ಸರ್. ಹಾಗಾಗಿ ಹೈಪರ್ ಸ್ಯಾನಿಟೇಷನ್ ಅಂತ ಹೇಳ್ತೀವಿ, ಗಿಡದಲ್ಲಿ ಇರ್ತಕ್ಕಂಥ ಇನ್ಫೆಕ್ಟೆಡ್ ಪ್ಲಾಂಟ್ ಆಗ್ಬೋದು, ಪ್ಲಾಂಟ್ ಪಾರ್ಟ್ ಏನೇ ಆಗ್ಬೋದು, ಎಲೆ ಆಗ್ಬೋದು ಅಥವಾ ಬೆಳಿತಕ್ಕಿರ್ತಂತ ಕಾಯಿಗಳಾಗ್ಬೋದು ರೆಂಬೆಗಳಾಗ್ಬೋದು, ಅದನ್ನ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಳ್ಳೇಬೇಕು. ಕಲೆಕ್ಟ್ ಮಾಡ್ಕೊಂಡು ಈ ಒಂದು ಪರಿಸ್ಥಿತಿಯಲ್ಲಿ ಅದನ್ನ ಸುಟ್ಟಾಕಿ ಅಂತ ಹೇಳಕ್ ಆಗಲ್ಲ, ಒಂದ್ ಗುಂಡಿ ಏನ ತೆಗೆದು ಅದನ್ನ ಗುಂಡಿ ಒಳಗೆ ಹಾಕಿ ಮಣ್ಣು ಹಾಕಿ ಕ್ಲೀನ್ ಆಗಿ ಮುಚ್ಚಿಡ್ಬೇಕು ಸರ್. ದಟ್ ಈಸ್ ಬಹಳ ಇಂಪಾರ್ಟೆಂಟ್ ಕಲ್ಚರಲ್ ಆಪರೇಷನ್ ಅದು.
1: ಒಂದು ಬೇಸಾಯ ಆಮೇಲೆ
0: ಈ ಸೈಕೋ ಸ್ಯಾನಿಟೇಷನ್ ಆದ್ಮೇಲೆ ಈಗಿನ ಪರಿಸ್ಥಿತಿಯಲ್ಲಿ ಬಿಕಾಸ್ ಬೋರ್ಡ್ ತಗೊಳ್ಳಿಲ್ಲ ಈಗ ಈ ತರ ಬಂದಿದೆ ಅನ್ನೋವಾಗ ಫಸ್ಟ್ ಸೈಕೋ ಸ್ಯಾನಿಟೇಷನ್ ಮಾಡ್ಕೊಳ್ಬೇಕು. ಸೈಕೋ ಸ್ಯಾನಿಟೇಷನ್ ಆದ ನಂತರ ಸಿಲಿಂಡರ್ ನಾಶಕ ಆದ ಒಪೆರಾ ಇದೆ ಅಲ್ಲ ಸರ್, ಪೈರಾಕ್ಲೋಸ್ಟ್ರೋಬಿನ್ ಪ್ಲಸ್ ಎಪಾಕ್ಸಿಕನೋಸೋಲ್ ಅನ್ನೋ ಒಂದು ಸಿಲಿಂಡರ್ ಫಂಗಿಸೈಡ್ ಇದೆ, ಅದಕ್ಕೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಒಪೆರಾ ಅಂತ ಹೇಳ್ತೀವಿ, ಅದು ಸಿಕ್ಕಿದ್ರೆ ಅದು ತಗೊಳ್ಬೋದಿತ್ತು. ಅದೇವಾಗಿ ಪ್ರಬಿಕನಜೋಲ್ ಅಂತ ಹೇಳ್ತೀವಿ, ಪ್ರಬಿಕನಜೋಲ್ 38.39% ಅವರೆಗೂ ನಾವು ಟೆಸ್ಟ್ ಮಾಡಿದ್ದೀವಿ ಸರ್. ಹಾಗಾಗಿ ನಾನು ಅದು ಎರಡನ್ನೂ ಹೇಳ್ತಾ ಇದ್ದೀನಿ. ಈ ಪರಿಸ್ಥಿತಿನಲ್ಲಿ ಇದು ಸಿಸ್ಟಮಿಕ್ ಫಂಗಿಸೈಡ್, ಇದನ್ನು 200 ml ಒಂದು ಬ್ಯಾರಲ್ ಗೆ ಅಂದ್ರೆ 200 liters ಗೆ ನೀರಿನೊಳಗೆ ಸೇರಿಸಿಕೊಂಡು ಈ ಕಪ್ಪು ಕೊಳೆ ರೋಗವನ್ನ ಈಗ ನಾವು ಸಿಂಪರಣೆ ಮಾಡಿ ಪರಿಣಾಮವಾಗಿ ನಿರ್ವಹಣೆ ಮಾಡ್ಕೊಳ್ಬಹುದು. ಅಂದ್ರೆ ಮಳೆ ಬರುವಾಗ ಇದನ್ನ ಮಾಡಬಹುದು, ಕ್ಲಿಯರ್ ಬ್ರೇಕ್ ಇನ್ ಮಾನ್ಸೂನ್ ಇರುವಾಗ ಪ್ರೇ ಮಾಡಿ ಇದನ್ನ ತೀವ್ರತೆಯನ್ನ ನಿರ್ವಹಣೆ ಮಾಡ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಅಂದ್ರೆ ಮಳೆ ಬಿಡು ಕೊಟ್ಟಾಗ ನಾವು ಸಿಂಪರಣೆ ಮಾಡ್ಬೇಕು ಅಂತೀರಾ?
0: ಹೌದು ಸರ್.
1: ಅಂದ್ರೆ ಈಗ ಒಪೆರಾ ಅಂತ ತಾವು ಹೇಳಿದ್ರಲ್ಲ, ಏನೇನು ಅದರಲ್ಲಿ ಶಿಲೀಂಧ್ರ ನಾಶಕಗಳು ಇರ್ತವೆ ಅಂತೀರಿ?
0: ಸರ್, ಒಪೆರಾ ಅನ್ನೋದು ಕಾಂಬಿ ಪ್ರಾಡಕ್ಟ್. ಆ ಒಂದು ಒಪೆರಾ ಅನ್ನೋ ಫಂಜಿಸೈಡ್ ಅದರಲ್ಲಿ ಎರಡು ಫಂಜಿಸೈಡ್ ನ ಸೇರ್ಸಿದ್ದಾರೆ, ಒಂದು ಪೈರಾಕ್ಲೋಸ್ಟ್ರೋಬಿನ್ ಅನ್ನೋದು ಎಪಾಕ್ಸಿಕನೋಸೋಲ್ ಅಂತ, ಇನ್ನೊಂದು ಎರಡು ಸೇರಿ ಮಾರ್ಕೆಟ್ ನಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಒಪೆರಾ ಅಂತ ಸರ್. ಅದನ್ನು 200 ml ಪರ್ 200 liters ಆಫ್ ವಾಟರ್
1: ಸಿಂಪರಣೆ ಮಾಡ್ಬೇಕಾಗತ್ತೆ.
0: ಇವು
1: ಮುಖ್ಯವಾದ ನಿಯಂತ್ರಣ ಕ್ರಮಗಳು ಅಂತೀರಾ?
0: ಹೌದು ಸರ್. ಇದಲ್ಲದೆ ನೆಕ್ಸ್ಟ್ ಇಯರ್ಗೆ ಆಗ್ಲೇ ಹೇಳ್ದಂಗೆ ಈ ಒಂದು ಸೂಕ್ಷ್ಮ ಜೀವಿಗೆ ಮಳೆಗಾಲದಲ್ಲಿ ಇರುತ್ತೆ, ಮತ್ತೆ ಮಳೆ ನಿಂತ ತಕ್ಷಣ ಏನಾಗುತ್ತೆ ಅದು ಒಣಗೋದಂಗ ಆಗುತ್ತೆ, ನಮ್ ಕಣ್ಣಿಗೆ ಕಾಣದೆ ಹೋಗ್ಬೋದು. ಬಟ್ ನೆಕ್ಸ್ಟ್ ಇಯರ್ ಮಳೆ ಬರೋವರೆಗೂ ಈಗ ಏನು ಪ್ರಿವೇಲಿಂಗ್ ಇದೆ ಈ ತರ ಕಂಡೀಷನ್ಸ್ ಬರೋವರೆಗೂ ನಮಗ್ ಕಾಣೋದಿಲ್ಲ ಅದು. ಬಟ್ ನಮ್ಮಲ್ಲಿ ಆ ಕಪ್ಪು ಕೊಳೆ ರೋಗ ಇಲ್ಲ ಅಂತ ಖಂಡಿತ ಭಾವಿಸ್ಕೊಳ್ಬಾರ್ದು. ನಾನ್ ಹೇಳ್ದಾಗೆ ಇದು ಒಂದು 10 ವರ್ಷದ ಕಾಲದವರೆಗೂ ನಾವ್, ಯಾಕಂದ್ರೆ ನಾವ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದೀವಿ, ಈ ನಮ್ ಕಾಫಿ ಎಲೆನಲ್ಲೇನೆ ಒಣಗಿರ್ತಕ್ಕಂಥದ್ದು ಬ್ಲಾಕ್ ರಾಟ್ ಇನ್ಫೆಕ್ಟೆಡ್ ಕಾಫಿ ಲೀಫ್ ನ ತಗೊಂಡ್ಬಂದು ವರ್ಷಾನ್ಗಟ್ಲೆ ಇಟ್ರು, ಮತ್ತೆ ನಾವು ಆ ಒಂದು ಒಣಗಿರ್ತಕ್ಕಂಥ ಪಾರ್ಟ್ ಏನ್ ಇಟ್ಟಿದೀವಿ ರೂಮ್ ಕಂಡೀಷನ್ ನಲ್ಲೇ ಇಟ್ಟಿದೀವಿ, ಅದನ್ನ ಬೇರೆ ಕಂಟ್ರೋಲ್ ಕಂಡೀಷನ್ಸ್ ಅಲ್ಲೂ ಇಡದೆ ರೂಮ್ ಕಂಡೀಷನ್ಸ್ ನಲ್ಲೇ ಲ್ಯಾಬೋರೇಟರಿ ಕಂಡೀಷನ್ಸ್ ನಲ್ಲೇ ಇಟ್ಟು ಅದನ್ನ ಮತ್ತೆ ಹಲವಾರು ವರ್ಷಗಳಾದ್ಮೇಲೆ 2 ವರ್ಷ ಆಗ್ಬೋದು 3 ವರ್ಷ ಆದ ನಂತರನು ನಾವು ರೀ ಐಸೋಲೇಟ್ ಮಾಡ್ಕೊಂಡು

0: ಅದ್ರಿಂದ. ಸೊ ಹಾಗಾಗಿ ಪ್ಲಾಂಟರ್ಸ್ ಗೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ ವರ್ಷ ಇದೆ ನಾನು ಸ್ಪ್ರೇ ಮಾಡಿದ್ದೀನಿ, ಒಂದೇ ಸ್ಪ್ರೇಗೆ ಖಂಡಿತವಾಗಿ ಈ ಒಂದು ಡಿಸೀಸ್ ನ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ 2-3 ವರ್ಷದವರೆಗೂ ಅವರು ಗಮನದಲ್ಲಿ ಇಟ್ಕೊಂಡು ಇದೆಯಾ ಇಲ್ವಾ ಅನ್ನೋದ್ ನೋಡ್ಕೊಂಡು ಸ್ಪ್ರೇ ಮಾಡ್ಲೇಬೇಕು. ನಾವು ಯಾಕೆ ಒಪೆರಾ ಅಂತ ಹೇಳಿದೆ ಅಲ್ಲ ಸರ್, ಆ ಒಂದು ಒಪೆರಾ ಈವನ್ ಕಾಫಿ ಲೀಫೆಸ್ಟ್ ಗೂ ಎಫೆಕ್ಟಿವ್ ಆಗುತ್ತೆ, ಬ್ಲಾಕ್ ರಾಟ್ ಗೂ ಎಫೆಕ್ಟಿವ್ ಆಗುತ್ತೆ. ಹಾಗಾಗಿ ಎಲ್ಲಿ ಈ ಒಂದು ಡಿಸೀಸ್ ನ ತೀವ್ರತೆ ಜಾಸ್ತಿ ಇರುತ್ತೆ ಅಲ್ಲಿ ಇನ್ಸ್ಟೆಡ್ ಆಫ್ ಪ್ರೀ ಮಾನ್ಸೂನ್ ಅಲ್ಲಿ ಅವರು ಬೋರ್ಡೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಒಪೆರಾ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ರೋಗದ ನಿವಾರಣೆ ಮಾಡಬಹುದು.
1: ಇದು ಕಪ್ಪು ಕೊಳೆ ರೋಗದ ಬಗ್ಗೆ ಆಯ್ತು. ಇನ್ನೊಂದು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರೋದು ತಾವು ಹೇಳಿದ ಪ್ರಕಾರ ತೊಟ್ಟು ಕೊಳೆ ರೋಗ ಅಂತ.
0: ಹೌದು,
1: ತೊಟ್ಟು ಅಂದ್ರೆ ಇದು ಯಾವ ತೊಟ್ಟು, ಹಣ್ಣಿನ ತೊಟ್ಟು ಅಥವಾ ಎಲೆ ತೊಟ್ಟು?
0: ಕಾಫಿ ಕಾಯಿ ಬೆಳೀತಾ ಇದೆ ಅಲ್ಲ, ಆ ಕಾಫಿ ಕಾಯಿಯ ತೊಟ್ಟು ರಾಟಿಂಗ್ ಆಗುತ್ತೆ,
1: ಕೊಳೆಯೋದು.
0: ಬೆಳೀತಾ ಇರೋಂತ ಹಣ್ಣುಗಳಾಗ್ಬೋದು ಅಥವಾ ಎಲೆಗಳ ತೊಟ್ಟುಗಳಲ್ಲೂ ಬರುತ್ತೆ ಶಿಲೀಂಧ್ರ ಬೆಳವಣಿಗೆ ಆಗುತ್ತೆ. ಇದು ಶಿಲೀಂಧ್ರ ಕೊಲಿಟೋಟ್ರೈಕಮ್ ಗ್ಲಿಯೋಸ್ಪರಾಯ್ಡಿಸ್ ಅಂತ ಹೇಳ್ತೀವಿ ಸರ್. ಇದು ಈ ಶಿಲೀಂಧ್ರ ಏನ್ ಬೆಳವಣಿಗೆ ಆಗ್ತಾ ಇರುತ್ತೆ ಆ ಒಂದ್ ಪೋರ್ಷನ್ ಅಲ್ಲಿ ಹಣ್ಣುಗಳದ್ದು ತೊಟ್ಟಾಗ್ಬೋದು ಅಥವಾ ಎಲೆಗಳ ತೊಟ್ಟಾಗ್ಬೋದು, ಅಲ್ಲಿ ನೆಕ್ರೋಸಿಸ್ ಅಂದ್ರೆ ಸೆಲ್ಸ್ ಡೆತ್ ಆಗುತ್ತೆ,
1: ಅಂದ್ರೆ ಅಂಗಾಂಶಗಳು ಸಾಯ್ತವೆ ಅಲ್ಲಿ.
0: ಆಗುತ್ತೆ, ಸತ್ತವಾಗ ಏನಾಗುತ್ತೆ, ನ್ಯಾಚುರಲಿ ಮಳೆ ಬರ್ತಾ ಇರತಕ್ಕಂತ ಸೀಸನ್ ಅಲ್ಲಿ ತೊಟ್ಟಿದ ಭಾಗ ರಾಟಿಂಗ್ ನೋಡ್ತೀವಿ, ಮತ್ತೆ ಅದೇನಾಗುತ್ತೆ ಇನ್ಫೆಕ್ಟ್ ಆಗಿರೋ ಎಲೆ ಆಗ್ಬಹುದು ಅಥವಾ ಇಲ್ಲ ಬೆಳವಣಿಗೆ ಆಗಬೇಕಾಗಿರ್ತ ಕಾಯಿಗಳು ಅದರದ್ದು ತೊಟ್ಟು ಉದುರುವಿಕೆ ಕಂಡು ಬರ್ತದೆ. ಆಮೇಲೆ ನಾವು ಸಾಮಾನ್ಯವಾಗಿ ಈಗ ತೋಟದಲ್ಲಿ ನೋಡ್ಬೇಕು ಅಂತಂದ್ರೆ ಆ ತೊಟ್ಟು ಮಾತ್ರ ಅಲ್ಲೇ ಇರುತ್ತೆ, ಕಾಯಿ ಬಿದ್ದೋಗಿರುತ್ತೆ. ಬಿಕಾಸ್ ತೊಟ್ಟು ಕೊಳತೋಗಿರುತ್ತೆ, ನಿಲ್ಲಕ್ಕಾಗಲ್ಲ. ಸೊ ಹಾಗಾಗಿ ಹಣ್ಣು ಬಿದ್ದೋಗುತ್ತೆ, ಪ್ರಿಮೆಚೂರ್ ವೆರಿ ಡ್ರಾಪ್ ಆಗ್ಬಹುದು ಅಥವಾ ಎಲ್ಲೂ ಉದುರೋಗ ಅಂತ ಸಂಭವ ಇರುತ್ತೆ.
1: ಅಂದ್ರೆ ಎಳೆ ಕಾಯಿಗಳೇ ಉದುರೋಗುವಂತ ಸಾಧ್ಯತೆ ಹೆಚ್ಚಿರುತ್ತೆ.
0: ಹೌದು,
1: ಇದು ತೊಟ್ಟು ಕೊಳೆ ರೋಗದ ಲಕ್ಷಣಗಳು.
0: ಹೌದು,
1: ಅಂದ್ರೆ ಈ ತೊಟ್ಟು ಕೊಳೆ ರೋಗ ಉಂಟಾಗೋದಕ್ಕೆ ಯಾವ್ಯಾವ ವಾತಾವರಣದ ಅಂಶಗಳು ಕಾರಣ ಆಗ್ತವೆ
0: ಸರ್? ಇದನ್ನು ಮಾನ್ಸೂನ್ ಅಲ್ಲಿ ನೋಡ್ತೀವಿ, ಮುಖ್ಯವಾಗಿ ಕಡಿಮೆ ತಾಪಮಾನ, ಲೋ ಟೆಂಪರೇಚರ್, ಹೈ ರಿಲೇಟಿವ್ ಹ್ಯುಮಿಡಿಟಿ. ಯಾವಾಗ ಲೋ ಟೆಂಪರೇಚರ್ ಇರುತ್ತೋ ಅವಾಗ ವಾತಾವರಣದಲ್ಲಿ ಹೈ ರಿಲೇಟಿವ್ ಹ್ಯುಮಿಡಿಟಿ ಇದ್ದೇ ಇರುತ್ತೆ. ರಿಲೇಟಿವ್ ಹ್ಯುಮಿಡಿಟಿ ಟು ದಿ ಪರ್ಸೆಂಟೇಜ್ ಆಫ್ 95% ಇರಬಹುದು, ಅಥವಾ ಕಂಟಿನ್ಯೂಸ್ ಮಳೆ ಇರುತ್ತೆ, ಇಬ್ಬನಿಂದ ಆದಂತ ಮಳೆ ಆಗ್ಬೋದು. ಆಮೇಲೆ ಈ ಎಲೆಗಳ ಅಥವಾ ಕಾಂಡಗಳ ಮೇಲೆ ಏನಾದ್ರೂ ಗಾಯ ಆಗಿರೋದಂತಕ್ಕದು, ಇವೆಲ್ಲನೂ ಅನುಕೂಲಕರ ಪರಿಸ್ಥಿತಿಗಳು ಸರ್. ಮತ್ತೆ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ಇರ್ತಕ್ಕಂಥದ್ದು, ಇವೆಲ್ಲವೂ ರೋಗದ ಬೆಳವಣಿಗೆಗೆ ಅನುಕೂಲಕರವಾದಂತ ಪರಿಸ್ಥಿತಿಗಳು.
1: ತೊಟ್ಟು ಕೊಳೆ ರೋಗದಿಂದ ಆಗುವಂತ ಆರ್ಥಿಕ ನಷ್ಟ ಎಷ್ಟು ಅಂತೀರಿ?
0: ಆರ್ಥಿಕ ನಷ್ಟ ಎಸ್ಟೇಟ್ ಇಂದ ಎಸ್ಟೇಟ್ ಗೆ ಹೋಗುತ್ತೆ, ಆಮೇಲೆ ಎಷ್ಟು ತೀವ್ರತೆ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ ಸರ್. ನಾರ್ಮಲಿ ಅರಬೇಕಾಗಿಂತ ರೋಬಸ್ಟಾದಲ್ಲಿ ಜಾಸ್ತಿ ನೋಡ್ತೀವಿ. ಆಮೇಲೆ ರೋಬಸ್ಟಾದಲ್ಲಿ ನೆರಳಿನ ಮರಗಳು ಅವೆಲ್ಲ ಕಡಿಮೆ ಇರೋದ್ರಿಂದ ನಷ್ಟ ಕಡಿಮೆ ಇರುತ್ತೆ. ಬಟ್ 10-20% ತುಂಬಾ ತೀವ್ರತೆ ಹೆಚ್ಚಾದಾಗ 25% ಖಂಡಿತವಾಗ್ಲೂ
1: ನಷ್ಟ ಇದ್ದೇ ಇರುತ್ತೆ. ಶೇಕಡ 25% ನಷ್ಟ ಉಂಟಾದೇ ಆಗುತ್ತೆ
0: ಇರುತ್ತೆ ಸರ್. ಮ್ಯಾಕ್ಸಿಮಮ್ ಅದು ಯಾವಾಗ ನಮ್ಗೆ ಡಿಸೀಸ್ ಸಿವಿಯರಿಟಿ ಜಾಸ್ತಿ ಯಾವಾಗ ಇರುತ್ತೆ ಅವಾಗ 20-25% ಇರುತ್ತೆ.
1: ಇನ್ನ ಈ ಕಾಫಿ ತೊಟ್ಟು ಕೊಳೆ ರೋಗ ಬರದಂಗೆ ನಾವು ಹೇಗೆ ತಡೆಗಟ್ಟಬಹುದು ಅಂತೀರಿ?
0: ಮಾನ್ಸೂನ್ ಅಲ್ಲಿ ಇವೆಲ್ಲ ನೋಡೋದ್ರಿಂದ ಮಳೆ ಜಾಸ್ತಿ ಬರ್ತಾ ಇರ್ತದೆ. ಸೊ ಹಾಗಾಗಿ ಒಂದು ಪ್ಲಾಂಟೇಶನ್ಸ್ ನಲ್ಲಿ ನಮ್ಮ ಕಾಫಿ ಎಸ್ಟೇಟ್ಗಳಲ್ಲಿ ಒಂದು ಉತ್ತಮವಾದ ಒಳಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದೊಂದು ಇಂಪಾರ್ಟೆಂಟ್ ಕಲ್ಚರಲ್ ಆಪರೇಷನ್. ಮತ್ತೆ ಮಳೆಗಾಲಕ್ಕೆ ಬರೋ ಮುಂಚೆ ನಾವು ತೊಕ್ಕಿ ಗುಂಡಿಗಳು ಏನ್ ಮಾಡಿರ್ತೀವಿ, ಇತ್ತೀಚಿನ ದಿನಗಳಲ್ಲಿ ನಾವು ತೊಕ್ಕಿ ಗುಂಡಿಗಳನ್ನ ನೋಡೋದು ಸ್ವಲ್ಪ ಅಪರೂಪ ಆಗಿದೆ. ತೊಕ್ಕಿ ಗುಂಡಿಗಳು ಏನಾದ್ರಿದ್ದು ಅವೆಲ್ಲ ಸ್ವಚ್ಛ ಮಾಡ್ಕೊಳ್ಳೋದು, ರೆನೋವೇಷನ್ ಮಾಡ್ಕೊಳ್ಬೇಕು. ಅದ್ರಲ್ಲಿ ಏನ ತುಂಬಿರ್ತಕ್ಕಂತ ಮಣ್ಣಾಗ್ಬೋದು ಅಥವಾ ಎಲೆಗಳು ಅದು ಇದು ಏನಿರುತ್ತೆ ಅದನ್ನೆಲ್ಲ ರೆನೋವೇಟ್ ಮಾಡ್ಕೊಂಡು ಆ ತೊಕ್ಕಿ ಗುಂಡಿಗಳನ್ನ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಮತ್ತೆ ಸುತ್ತಮುತ್ತಲು ನಮ್ಗೆ ಸಸ್ಯದ ನಮ್ಮ ಪ್ಲಾಂಟೇಶನ್ ಸುತ್ತಮುತ್ತಲು ಎಲ್ಲೂ ನೀರು ನಿಲ್ಲದಂತೆ ಮಾಡ್ಕೊಳ್ಬೇಕು. ಅಂದ್ರೆ ಚರಂಡಿಗಳು, ಒಳ ಚರಂಡಿಗಳು, ಮತ್ತೆ ಒಳಗಡೆ ಏನಾದ್ರೂ ಡ್ರೈನೇಜ್ ಪ್ರಾಬ್ಲಮ್ ಇದ್ರೆ, ನೀರು ಸ್ಟಾಗ್ನೇಷನ್ ಆಗುವಂತ ಪರಿಸ್ಥಿತಿ ಇದ್ರೆ ಅದನ್ನೆಲ್ಲವೂ ನೀರು ನಿಲ್ಲದಂತೆ ಮಾಡ್ಬೇಕು. ಅದೊಂದು ಉತ್ತಮವಾದಂತ ಕಲ್ಚರಲ್ ಆಪರೇಷನ್ಸ್. ಮತ್ತೆ ಈ ಎಲೆಗಳು ಏನಾದ್ರೂ ಉದುರಿತಕ್ಕಂತ ಕಸ ಆಗ್ಬೋದು, ಕಡ್ಡಿ ಆಗ್ಬೋದು, ಅಥವಾ 4 ಕಾಫಿ ಗಿಡಗಳಲ್ಲಿ ಬುಡದಲ್ಲೆಲ್ಲಾನು ಉದುರಿತಕ್ಕಂತ ಎಲೆ ಇರುತ್ತೆ, ಜಾಸ್ತಿ ಇರುತ್ತೆ, ಮಲ್ಚ್ ಅಂತ ಹೇಳ್ತೀವಿ, ಅದೆಲ್ಲವನ್ನು ನಾವು 4 ಕಾಫಿ ಗಿಡಗಳ ಮಧ್ಯದಕ್ಕೆ ತಗೊಂಡೋಗಿ ಅಲ್ಲಿ ಒಂದು ರಾಶಿ ಮಾಡ್ಕೊಳ್ಳೋಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಈ ತರ ಮಾಡಿದ್ರೆ ಏನಾಗುತ್ತೆ, ಸಾಯಿಲ್ ಮಾಯಿಶ್ಚರ್ ಇಂದು ಹೋಗ್ಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು.
1: ಆತ್ಮೀಯ ಕೇಳಿದ್ರೆ ತಮಗೆ ಕಾಫಿಯ ವಿವಿಧ ರೋಗಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಎಂ ಸುಧಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9611 74 56 38. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ.

0: 9611745638. ತುಂಬ ಸಂತೋಷ ಡಾಕ್ಟರ್ ಸುಧಾ ಅವರೇ. ತಾವಿರುವವರೆಗೂ ಈ ಮಳೆಗಾಲದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ರೋಗಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. 2026-27 ಸಾಲಿನ ಮುಂಗಾರು ಬೆಳೆ ಸಮೀಕ್ಷೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 525 ಹಳ್ಳಿಗಳಿದ್ದು ಅದರಲ್ಲಿ ಒಟ್ಟು 260,798 ತಾಕುಗಳಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ಳಬೇಕಾಗಿರುತ್ತದೆ. ಸರ್ಕಾರದ ಆದೇಶದ ಅನುಸಾರ ಈ ಬಾರಿಯ ರೈತರ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಅವಶ್ಯವಿರುವ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ https://play.govle.com/store/apps/details ಅಂದರೆ https://play.google.com/store/apps/details ಮತ್ತು com.csk.farmer23_24.CROPSURVEY ಅಂದರೆ com.csk.farmer23_24.cropsurvey. ಈ ಎರಡು ಲಿಂಕ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಮೊಬೈಲ್ ಆಪ್ ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನು ನೇಮಿಸಲಾಗಿದ್ದು, ತಮ್ಮ ಗ್ರಾಮಗಳ ನಿಯೋಜಿಸಲ್ಪಟ್ಟ ಖಾಸಗಿ ನಿವಾಸಿಗಳ ವಿವರಗಳನ್ನು ಸಂಬಂಧಪಟ್ಟ ಕೃಷಿ ಅಥವಾ ಕಂದಾಯ ಇಲಾಖೆಯ ಕಚೇರಿಗಳಿಂದ ಪಡೆಯಬಹುದಾಗಿದೆ. ರೈತರು ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಬಳಸಲು ಈ ಮುಂದೆ ಹೇಳಲಾಗುವ ಪದ್ಧತಿಯನ್ನು ಅನುಸರಿಸಬೇಕಾಗಿರುತ್ತದೆ. ಹೊಸ ರೈತರ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಕ್ಯಾಪಿಟಲ್ ಲೆಟರ್ನಲ್ಲಿ ಫ್ರೂಟ್ಸ್ ಅಂದರೆ FRUITS ತಂತ್ರಾಂಶದ ಕ್ಯಾಪಿಟಲ್ ಲೆಟರ್ನಲ್ಲಿ FID ಸಂಖ್ಯೆಗೆ ಜೋಡಣೆಯಾಗಿರುವುದರಿಂದ ಅಪ್ಲಿಕೇಶನ್ ಬಳಸಲು ರೈತರು ಫ್ರೂಟ್ಸ್ ತಂತ್ರಾಂಶದ FID ಸಂಖ್ಯೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ಸ್ನಲ್ಲಿ https://play.google.com/store/apps/details ಇನ್ನೊಮ್ಮೆ ಕೇಳಿ, https://play.google.com/store/apps/details/details ಅಥವಾ com.csk.farmer23_24.CROP

SUREVY ಅಂದರೆ com.csk.farmer23_24cropsurvey ಎಂದು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಈ KYC ಮೂಲಕ ಆಧಾರ್ ದೃಢೀಕರಿಸಿ ಎಂದು ಕ್ಲಿಕ್ಕಿಸಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಜನರೇಟ್ OTP ಎಂದು ಕ್ಲಿಕ್ಕಿಸಿ ನಂತರ ಬರುವ 6 ಅಂಕಿಯ OTP ನಮೂದಿಸಿ. ನಂತರ ಮೊಬೈಲ್ ನಂಬರ್ ಅನ್ನು ನಮೂದಿಸಿ. 4 ಅಂಕಿಯ OTP ಪಡೆದುಕೊಂಡು ಅಪ್ಲಿಕೇಶನ್ ಸಕ್ರಿಯಗೊಳಿಸಲು OTP ನಮೂದಿಸಿ. ರೈತರ ಆಧಾರ್ ಸಂಖ್ಯೆ ಮತ್ತು FID ಸಂಖ್ಯೆಗೆ ಜೋಡಣೆಯಾದ ಎಲ್ಲ ಜಮೀನುಗಳ ಮಾಹಿತಿಗಳು ಡೌನ್ಲೋಡ್ ಆಗುತ್ತದೆ. ಮುಂದಿನ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರವನ್ನು ದಾಖಲಿಸಬೇಕು. ಈ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಪಾಳು ಬಿಟ್ಟಿರುವ ಪ್ರದೇಶ, ಕೃಷಿಯೇತರ ಬಳಕೆಗೆ ಅಂದರೆ ಕೊಟ್ಟಿಗೆ, ಕೃಷಿ ಹೊಂಡ, ಮನೆ, ಇತರೆ ಬಳಕೆಯಾದ ಪ್ರದೇಶದ ವಿವರಗಳನ್ನು ಸಹ ದಾಖಲಿಸಬೇಕಾಗುತ್ತದೆ. ರೈತರು ತಾವು ಬೆಳೆದ ಬೆಳೆಯ ಗಿಡದ ಸಂಖ್ಯೆ ಮತ್ತು ಪ್ರತಿ ಗಿಡದ ಅಂತರವನ್ನು ನಮೂದಿಸಬೇಕು. ರೈತರು ತಾವು ಬೆಳೆದ ಪ್ರತಿ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ 2 ಛಾಯಾಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಹೀಗೆ ಅಪ್ಲೋಡ್ ಮಾಡಲಾದ ಮಾಹಿತಿಯನ್ನು ಪ್ರತಿ ಗ್ರಾಮಕ್ಕೆ ನೇಮಿಸಲಾದ ಸರ್ಕಾರಿ ಅಧಿಕಾರಿಗಳು ಅಂದರೆ ಮೇಲ್ವಿಚಾರಕರು ಸೂಪರ್ವೈಸರ್ಸ್ ಪರಿಶೀಲಿಸಿ ಅನುಮೋದಿಸುತ್ತಾರೆ. ರೈತರು FID ಸಂಖ್ಯೆ ಹೊಂದಿಲ್ಲದಿದ್ದಲ್ಲಿ ರೈತ ಸಂಪರ್ಕ ಕೇಂದ್ರ, ಗ್ರಾಮ 1 ಕೇಂದ್ರ, ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ FID ಸಂಖ್ಯೆ ಮಾಡಿಸಿಕೊಳ್ಳಬಹುದು. FID ಸಂಖ್ಯೆಗೆ ಯಾವುದಾದರೂ ಜಮೀನು ಸೇರ್ಪಡೆ ಆಗದೇ ಇದ್ದಲ್ಲಿ ಸೇರಿಸಿಕೊಳ್ಳಲು ಇದೇ ಮೊಬೈಲ್ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಒಂದು ವೇಳೆ ರೈತರು ತಮ್ಮ ಜಮೀನಿನ ಬೆಳೆ ವಿವರಗಳನ್ನು ನಿಗದಿತ ಸಮಯದೊಳಗೆ ಅಪ್ಲೋಡ್ ಮಾಡದಿದ್ದಲ್ಲಿ ಇಲಾಖೆಯಿಂದ ನೇಮಿಸಲಾದ ಖಾಸಗಿ ನಿವಾಸಿಗಳ ಮೂಲಕ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗುವುದು. ಹೀಗೆ ಸಂಗ್ರಹಿಸಲಾದ ರೈತರ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಈ ಮುಂದಿನ ಸರ್ಕಾರದ ಯೋಜನೆಗಳಿಗೆ ಬಳಸಲಾಗುತ್ತದೆ. 1, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು. 2, ಬೆಳೆ ವಿಮಾ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು. 3, ಸಾಂಖ್ಯಿಕ ಇಲಾಖೆ, ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯದಲ್ಲಿ. 4, ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು. 5, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೆ. 6, ಪಹಣಿಯಲ್ಲಿ ಬೆಳೆ ವಿವರ ದಾಖಲಿಸಲು. 7, ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಮುಖಾಂತರ ಬೆಳೆ ಸಾಲ ನೀಡುವ ಸಂದರ್ಭದಲ್ಲಿ ಬೆಳೆ ಪರಿಶೀಲನೆ ಮಾಡಲು. ಕೆಲವೊಂದು ಸಂದರ್ಭಗಳಲ್ಲಿ ಖಾಸಗಿ ನಿವಾಸಿಗಳನ್ನು ತಲುಪಲು ಸಾಧ್ಯವಾಗದ ಪ್ರದೇಶಗಳಲ್ಲಿರುವ ಬೆಳೆಗಳು ಅವರು ದಾಖಲಿಸುವ ಬೆಳೆ ಸಮೀಕ್ಷೆಯಿಂದ ಹೊರಗುಳಿಯುವ ಸಾಧ್ಯತೆಗಳಿರುತ್ತದೆ. ಆದ್ದರಿಂದ ಈ ಮೊದಲು ಹೇಳಿದ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲೆಯ ರೈತರು ಸದರಿ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರಗಳನ್ನು ತಾವೇ ಸರ್ಕಾರಕ್ಕೆ ನಿಗದಿತ ಸಮಯದೊಳಗೆ ವರದಿ ಮಾಡಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಗ್ರಾಮದ ಖಾಸಗಿ ನಿವಾಸಿಯನ್ನು ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು, ತಮ್ಮ ಗ್ರಾಮದ ಗ್ರಾಮಲಿಪಿಗರನ್ನು ಅಥವಾ ನಾಡ ಕಚೇರಿ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಬಹುದು ಎಂದು ಕೊಡಗು ಜಿಲ್ಲೆ ಮಡಿಕೇರಿಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆ ತಿಳಿಸಿದೆ.

ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಂದ 24,800 ರೂಪಾಯಿಗಳು, ಅರಬಿಕಾ ಚೆರ್ರಿ 13,600 ರೂಪಾಯಿಂದ 15,250 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,000 ರೂಪಾಯಿಂದ 10,800 ರೂಪಾಯಿಗಳು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು.

0: ಸಿಟಿ ಬ್ಯಾಂಕಿನಲ್ಲೂ ಬೇರೆ ಬೇರೆ ಪೇಪರ್ಸ್, ಒಂದೇ ಕ್ಲಿಕ್ ಇದ್ರೆ ಚೆನ್ನಾಗಿರ್ತಿತ್ತು.
1: ಇದೆಯಪ್ಪ ಸಿಕೆವೈಸಿ ಐಡಿ.
0: ಸಿಕೆವೈಸಿನ ಏನದು?
1: ಬ್ಯಾಂಕ್ ನಿಮ್ಮ ಕೆವೈಸಿ ಡೀಟೇಲ್ಸ್ ಅನ್ನ ಸಿಕೆವೈಸಿ ರಿಜಿಸ್ಟ್ರಿಯಲ್ಲಿ ಅಪ್ಲೋಡ್ ಮಾಡುತ್ತೆ, ಮತ್ತೆ ನಿಮಗೆ ಸಿಗುತ್ತೆ ಒಂದು ಯೂನಿಕ್ 14-digit ಸಿಕೆವೈಸಿ ಐಡಿ. ಅದು ಎಲ್ಲಾ ಹಣಕಾಸಿನ ವಹಿವಾಟಿನಲ್ಲಿ ವ್ಯಾಲಿಡ್ ಆಗಿರುತ್ತೆ. ಒಂದು ಕಡೆ ಕೆವೈಸಿ ಅಪ್ಡೇಟ್ ಮಾಡಿದರೆ ಎಲ್ಲ ಬ್ಯಾಂಕ್ ಹಣಕಾಸು ಸಂಸ್ಥೆಗಳಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ.
0: ಆರ್ಬಿಐ ಹೇಳುತ್ತೆ,
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.
2: ನಿಧನ ಸುದ್ದಿ. ತೋಚಮಕೇರಿ ಕಾಳನ ಇಟ್ಟಿರ ಕಾರ್ಯಪ್ಪ ಹಿಂಗ ಇಂದು ಮರಣಪಟ್ಟಿತ್ತು. 93 ಬೇತ್ರ ಇಟ್ಟಿರ ಕಾರ್ಯಪ್ಪ ಹಿಂಡ ಕಿರಿ ಕರೆಯ ನಾಳೆ ಮಜ್ಜಣ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಬಲ್ಲಂಬಾವಟಿ ಗ್ರಾಮದ, ಪ್ರಸ್ತುತ ಮೈಸೂರಿನ ಗಿರಿದರ್ಶನಿ ಬಡಾವಣೆ ಆಲನಹಳ್ಳಿಯ ನಿವಾಸಿ ಎಡಿಕೇರಿ ತಮ್ಮಯ್ಯ ಅವರ ಪತ್ನಿ ಧನಲಕ್ಷ್ಮಿ ಜೂಬಿ ಅವರು ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. 75 ವರ್ಷದ ಧನಲಕ್ಷ್ಮಿ ಜೂಬಿ ಅವರ ತವರು ಮನೆ ಕುಂದಚೇರಿ ಪೊನ್ನೇಟಿ. ಅಂತ್ಯಕ್ರಿಯೆ ನಾಡಿದ್ದು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ. ವಿರಾಜಪೇಟೆ ಚಿಕ್ಕಪೇಟೆ ನಿವಾಸಿ ಪಿರಿಯ ಕ್ರೀಡಾಪಟು ಐತಿಂಜ ನಾಯ್ಡ ವಾಸು ನಂಜಪ್ಪ ಹಿಂಗ ಇಂದು ಮರಣಪಟ್ಟಿತ್ತು. ನಾಯ್ಡ ವಾಸು ನಂಜಪ್ಪ ಇಂಡ ಚಾವುತಾಡಿಂದ ಚಿಕ್ಕಪೇಟೆ ಮನೆಯಲ್ಲಿ ಬೆಚ್ಚಿತ್ತು. ಆ ಕಿರಿ ಕಾರ್ಯ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತ್ತು. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಡಪ. ಭೂಸೇನೆಯ ನಿವೃತ್ತ ಸೈನಿಕ ಅಮೆಚೂರ್ ಪೂಜಾರಿರ ಮನೆ ಪಟ್ಟೆದಾರ ಪೆರಾಜ ಗ್ರಾಮದ ಅಮೆಚೂರು ನಿವಾಸಿ ಎಎಸ್ ಮಹಾಬಲಗೌಡ 3 ತಾರೀಖು ನಿಧನರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ನಾಳೆ ನಡೆಯಲಿದೆ.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
4: ಸುದ್ದಿ ಜೊಂಪೆ ಓದ್ತಿರೋ ಗೊಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಮಡಿಕೇರಿನ ಗಾಂಧಿ ಭವನದಲ್ಲಿ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಿದ ಕುಶಾಲನಗರದ ನಿವೃತ್ತ ಕಲಾ ಶಿಕ್ಷಕರಾದ ಊರಾ ನಾಗೇಶ್ ನವು ಇಂದಿನ ಸಮಯದಲ್ಲಿ ಸಮಾಜಕ್ಕೆ ಶ್ರೀಕೃಷ್ಣನ ಚಿಂತನೆಗ ಮತ್ತು ಜೀವನ ಸಂದೇಶ ಅತಿ ಅಗತ್ಯ ಆಗಿದ್ದು ಕೃಷ್ಣನ ಪೂಜೆ ಮಾಡುವುದಕ್ಕಿಂತ ಜೀವನ ಮೌಲ್ಯಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಪಾಲಿಸಿದರೆ ಮಾತ್ರ ಜನ್ಮಾಷ್ಟಮಿ ಆಚರಣೆಗೆ ನಿಜವಾದ ಅರ್ಥ ಸಿಕ್ಕಿದೆ ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಕಂಚಿ ಕಾಮಾಕ್ಷಿ ಅಮ್ಮ ದೇವಾಲಯ ಸಮಿತಿನ ಗೌರವ ಅಧ್ಯಕ್ಷರು ಸೇರಿದಂಗೆ ಗಣ್ಯರು ಹಾಜರಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲಿ ನಾಳೆ ಮಡಿಕೇರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಡಿಕೇರಿ ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿನವು ಚಾಲನೆ ಕೊಡಿಕೊಳ್ಳು. ಪ್ರಜಾಸೇವಾ ಆಂದೋಲನ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿದ್ದು ಸಾರ್ವಜನಿಕರ ಕುಂದುಕೊರತೆಗಳನ್ನ ಆಲಿಸಿ ಪರಿಹಾರ ಕೊಡುಗೆ ಇರುವ ವ್ಯವಸ್ಥೆ ಇದು. ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧ

0: ಪಟ್ಟ ದೂರುಗಳನ್ನ ತಕ್ಕೊಂಡು ಆಗಲೇ ಅಥವಾ ಆದಷ್ಟು ಬೇಗ ಪರಿಹಾರ ಮಾಡಿಕೊಡೋದು ಪ್ರಜಾಸೇವಾ ಅಭಿಯಾನದ ಉದ್ದೇಶ ಆಗುತ್ತು ಅಂತ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ನವರು ತಿಳಿಸಿದ್ದು, ಸಾರ್ವಜನಿಕರು ಈ ವೇದಿಕೆನ ಸದುಪಯೋಗ ಪಡ್ಕೊಳಕು ಅಂತ ಜಿಲ್ಲಾಧಿಕಾರಿಗ ಮತ್ತೆ ಹೆಚ್ಚುವರಿ ಜಿಲ್ಲಾಧಿಕಾರಿಗ ಸಹ ಕೇಳಿಕೊಂಡಳು. ಕೃಷಿ ಸಚಿವರು ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಪಿಎಂ ನರೇಂದ್ರ ಸ್ವಾಮಿನವು ನಾಳೆ ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಹಾಕಿಕೊಂಡಿದ್ದು, ನಾಳೆ ಹೊತ್ತಾರೆ 10 ಗಂಟೆಗೆ ಮಡಿಕೇರಿನ ಸಂತ ಜೋಸೆಫರ ಕಾನ್ವೆಂಟ್ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ. ಹಂಗೆ 11 ಗಂಟೆಗೆ ಮಡಿಕೇರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಕ್ಕಿರುವ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಭಾಗವಹಿಸುವೆ ಅಂತ ಗೊತ್ತಾಯಿತು. ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಕೆಜೆ ಜಾರ್ಜ್ ನಾಳ್ದು 6ನೇ ತಾರೀಕು ಕೊಡಗು ಜಿಲ್ಲಾ ಪ್ರವಾಸ ಮಾಡಿಕ್ಕಿದ್ದು, ಅಂದು ಹೊತ್ತಾರೆ 6 ಗಂಟೆಗೆ ಗೋಣಿಕೊಪ್ಪಲ್ಲಿ ನಡೆಯಕ್ಕಿರುವ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಾಥಾನ್ ಕಾರ್ಯಕ್ರಮ ಉದ್ಘಾಟನೆ ಮಾಡುವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಗ ತಿಳಿಸಿದಳು. ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ, ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 8ನೇ ತಾರೀಕು ಮಡಿಕೇರಿನ ಪಿಎಂ ಶ್ರೀ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಮತ್ತು ಸಾಕ್ಷರ ಸಾಪ್ತಾಹಿಕ ಕಾರ್ಯಕ್ರಮ ನಡೆಯಕೊಟ್ಟು, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಹೊತ್ತಾರೆ 11 ಗಂಟೆಗೆ ಕಕ್ಕಬೆನಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ 20ನೇ ಕೊಡವ ಪುಸ್ತಕ ಪತ್ತಾಯದ ಉದ್ಘಾಟನೆ ಜಂಬರ ನಡೆಯಕ್ಕಿದ್ದು, ಅಕಾಡೆಮಿನ ಅಧ್ಯಕ್ಷರಾದ ಜಿನಿಕಂಡ ಸಿ ಮಹೇಶ್ ನಾಚಯ್ಯನವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವೆ ಅಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
2: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15ರಿಂದ ಸೆಪ್ಟೆಂಬರ್ 14ರವರೆಗೆ 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
12: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
13: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-9606017186.
14: ಕೊಡಗು

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಗಸ್ಟ್ ಇರು ತಾರಂಗ್ ಮರಣಪಟ್ಟ ದೊಡ್ಡಪಲಿಕೋಟು ಗ್ರಾಮ ಕರವಂಡ ಪೌತಿ ಗಣಪತಿ ಐಂಡ ಪೊಣ್ಣು ನಳಿನಿ ಐಂಡ ಮಾದಕಾರ್ಯ ಇದೇ ಅಂಜಾಂಗ್. ನಾಳೆ ಚಿನ್ನಿಯ ಚಪೋಲಕ 11:30.

0: ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡ್ತುವ ಒಕ್ಕ ಕರ ಊರು ಕರ ಬೆಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಜ್ಞಾನ ಮಾಡಿದ್ದು ಬರುಣುಂದು ಐಂಡ ಮೋವು ಕರವಂಡ ಅಪ್ಪಣ್ಣ ಮೋವ ಐತಿ ಚಂಡ ಪ್ರೀತು ಮಾದಯ್ಯ ಪಿಂಜ ಸಂಸಾರ ಕಾರ ಕಟ್ಟಣಿತ
1: ಕುರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರೀಟೇಲ್ ರೇಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲೈಫ್ ಟೈಮ್ ವಾರಂಟಿ ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ ಎಲ್ಲ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು ಎಕೆ ಫರ್ನಿಚರ್ ಬಿಎಂ ರೋಡ್ ಕೊಡಗರಹಳ್ಳಿ
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು
3: ಖಂಡಿತ ಐಶೋ ತೆಕ್ಕೊಡ್ತೀನಿ ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ ಚಿನ್ನ ಅಲ್ಲೇ ತಗೊಂಡಿದ್ದು ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ
2: ವಾವ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ
1: ನಮ್ಮೂರಿನ ನಂಬರ್ ಒನ್ ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಗೋಣಿಗೊಪ್ಪಲು ಪುತ್ತೂರು ಬೆಳ್ತಂಗಡಿ ಬೆಂಗಳೂರು
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424
5: ಸುದ್ದಿ ಸಮಾಚಾರ ಓದಿ ಎನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಬೋರೆ ಬೋರೆ ಇಲಾಖೆರ ಸಹಕಾರತ್ ಮಡಿಕೇರಿ ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನತನ ನಾಳೆ ಪಲಕ 10:30 ಮಡಿಕೇರಿರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನತ್ ಏರ್ಪಾಡು ಮಾಡಿತು ಸಾರ್ವಜನಿಕರ ಅಹವಾಲನ ಕೇಟರಂಜಿತ್ ಸಮಸ್ಯೆಗೆ ಅಲ್ಲೇ ಪರಿಹಾರ ಮಾಡಿಕೊಡಪ್ಪ ಸರ್ಕಾರತ್ರ ಮುಖ್ಯಪಟ್ಟ ಯೋಜನೆಯಲ್ಲೂ ಒಂದನ್ನ ಪ್ರಜಾಸೇವೆ ಅಭಿಯಾನಕ್ಕೆ ಕೃಷಿ ಸಚಿವಗಳು ಆನ ಜಿಲ್ಲಾ ಉಸ್ತುವಾರಿ ಸಚಿವ ನರೇಂದ್ರ ಸ್ವಾಮಿ ಮುಳಿಯಿಡುವ ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಶಾಸಕ ಅಜ್ಜಿಕುಟ್ಟಿರ ಪೊನ್ನಣ್ಣ ಶಾಸಕ ಡಾ ಮಂಥರಗೌಡ ಕೂಡನನಿಕೆ ಖನಪಟ್ಟವು ಕಾರ್ಯಕ್ರಮದ ಕೂಡಿಯಾಡುವ ಈ ಸಂಬಂಧ ಕಾರ್ಯಕ್ರಮ ನಡೆಪ ಜಾಗ ಪರಿಶೀಲನೆ ನಡೆತನ ಜಿಲ್ಲಾಧಿಕಾರಿ ಸೋಮಶೇಖರ್ ಸಾರ್ವಜನಿಕಂಗ ಅದುಪುಚಿಟ್ಟನುಳ್ಳ ಸಮಸ್ಯೆಗೆ ಸರ್ಕಾರದಿಂದ ನ್ಯಾಯ ಪಿನ ಚುರುಕುಲು ಪರಿಹಾರ ಕಂಡೋಕು ನಲ್ಲ ವೇದಿಕೆ ಆಯಿತುಳ್ಳ ಈ ಅಭಿಯಾನದರ ಪ್ರಯೋಜನತನ ಸಾರ್ವಜನಿಕಂಗ ಪಡೆದವನಿಗೆ ಅಣ್ಣಿತ್ ಬೋರೆ ಬೋರೆ ಇಲಾಖೆಗೆ ಸಂಬಂಧಪಟ್ಟ ಪುಕಾರನ ನಿರ್ಕಮಾಡ್ನ ಸಮಯತ್ರ ಉಳಲು ವಿಲೇವಾರಿ ಮಾಡಿತು ಆಡಳಿತ ವ್ಯವಸ್ಥೆಯಲ್ಲೂ ಪಾರದರ್ಶಕತೆ ಕೊಂಡವಪ್ಪದು ಅಭಿಯಾನದರ ಉದ್ದೇಶ ಅಂದು ಅರಿಚಿಟತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ಕೂಲ್ ಶಿಕ್ಷಣ ಇಲಾಖೆ ಪಿಂಜ ಕರ್ನಾಟಕ ರಾಜ್ಯ ಉಪಾಧ್ಯಾಯರ ಕಲ್ಯಾಣ ನಿಧಿರ ಕೂಡು ಕೂಟತ್ ಉಪಾಧ್ಯಾಯರ ನಾಳೆ ಕೂಡನನಿಕೆ ಜಿಲ್ಲೆಯ ನಲ್ಲ ಉಪಾಧ್ಯಾಯ ಪ್ರಶಸ್ತಿ ಕೊಡಪ ಕಾರ್ಯಕ್ರಮ ನಾಳೆ ಪಲಕ 10 ಗಂಟೆಗೆ ಮಡಿಕೇರಿಯ ಸೇಂಟ್ ಜೋಸೆಫ್ಸ್ ಹೈಸ್ಕೂಲಲ್ಲೂ ನರಪ ಒಟ್ಟು 9 ಉಪಾಧ್ಯಾಯಕ್ಕೆ ಜಿಲ್ಲೆಯ ನಲ್ಲ ಉಪಾಧ್ಯಾಯ ಪ್ರಶಸ್ತಿಯನ್ನು ಕೊಡುತ್ತಿದ್ದು ಸನ್ಮಾನ ಮಾಡುವ ಕೊಡವಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡನನಿಕೆ ಸಂವಿಧಾನತ್ರ ಅಡಿಲು ಕೊಡವಕ್ಕೆ ಕಟ್ಟಂಡಿ ಹಕ್ಕರ ಮೀದ ಜನರಲ್ಲಿ ಅರಿವಿಕೆ ಬೊಳ್ತುವ ನಿಟ್ಟಲು ಕೊಡವ ನ್ಯಾಷನಲ್ ಕೌನ್ಸಿಲ್ ಆದನಲ್ಲಿ ನರ್ತಿಯನ್ನು ಉಳ್ಳ ಮಾಲವ ಚಂಗೋಲೆ ಕೂಡನನಿಕೆ ಜನಸಂಪರ್ಕ ಅಭಿಯಾನ ನಾಳೆ ಪಲಕ 10:30 ಮಾದಾಪುರತ ನಡಪ ಅಂದು ಕೌನ್ಸಿಲ್ ಅಧ್ಯಕ್ಷ ನಂದಿದರವಣ್ಣ ನಾಚಪ್ಪ ಅರಿಚಿಟಿತು ಅಳ್ತು ರೂಪತ್ ಕಾತು ಬೆಚ್ಚ ಕೊಡವ ಸಂಸ್ಕೃತಿ ಪದ್ಧತಿ ಪರಂಪರೆನ ಜನಕ್ಕೆತ್ತಿಚಿಡುವುದಲ್ಲದೆ ಕೊಡವ ಪಾಜರ ಮೀದ ಜನರಲ್ಲಿ ಕೊದಿನ ಬೊಳ್ತುವ ಉದ್ದೇಶತ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಶುರು ಮಾಡನ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮದ ಅಡಿಲು 20ನೇ ಪತ್ತಾಯತನ ಪಾಡಿಶ್ರೀ ಯುಗ್ಗುತಪ್ಪ ತಿರಿಕೆಲು ನಾಳೆ ತೊರಪ ಅಕಾಡೆಮಿರ ಅಧ್ಯಕ್ಷ ಜಿನಕಣ ಮಹೇಶ್ ನಾಚೆ ಆಂಡ್ ಕೊರುವ ಕಾರಿಕೆಲು ನಾಳೆ ಪಲಕ 11 ಗಂಟೆಗೆ ನಡಪ ಕಾರ್ಯಕ್ರಮತ್ ಪಾಡಿಶ್ರೀ ಯುಗ್ಗುತಪ್ಪ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿರ ಅಧ್ಯಕ್ಷ ಬಾಚಮಂಡ ರಾಜಾಪೂವಣ್ಣ ಪತ್ತಾಯತ್ನ ಲೋಕಾರ್ಪಣೆ ಮಾಡುವ ನ್ಯೂ ಡೆಲ್ಲಿಯಲ್ಲಿ ಇದೇ 11ನೇ ನಡೆಪಂತ ಆಲ್ ಇಂಡಿಯಾ ಥಲ್ ಸೈನಿಕ್ ಕ್ಯಾಂಪ್ರ ಫೈರಿಂಗ್ ಗ್ರೂಪ್ ವಿಭಾಗದ ಕೂಡಿಯಾಡುವಕ್ಕೆ ಮಡಿಕೇರಿ ಕೊಡಗು ವಿದ್ಯಾಲಯದ ಎನ್ಸಿಸಿ ಕ್ಯಾಡೆಟ್ ಗೋಲ್ಡನ್ ಸಾರ್ಜೆಂಟ್ ಜ್ಯೇಷ್ಠ ಸುಬ್ಬಯ್ಯ ಆಯ್ಕೆ ಆಯಿತು ಬೆಂಗಳೂರರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪಿಂಜ ಭಾಗಮಂಡಲತ್ರ ಕಾವೇರಿ ಪದವಿ ಪೂರ್ವ ಕಾಲೇಜರ ಕೂಡು ಕೂಟತ್ ಜಿಲ್ಲೆಯ ಹೈಸ್ಕೂಲ್ ಪಿಂಜ ಪದವಿ ಪೂರ್ವ ಕಾಲೇಜರ ಮಕ್ಕಕ್ಕೆ ಪ್ರಬಂಧ ಪಿಂಜ ಚರ್ಚೆ ಪೈಪೋಟಿನ ಇದು ಒಯಂಬದಾಂಗ ಮಧ್ಯಾಹ್ನ 12:30 ಮಡಿಕೇರಿ ಪೆನ್ಷನ್ ಲೇನ್ಲುಳ್ಳ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾ ಬಾಡಿಲು ನಡೆತುವ ಜಿಲ್ಲೆಯ ಕೇಳಿಪೊನ ಪ್ರವಾಸಿ ಜಾಗತ್ತು ಒಂದನ್ನು ಹಾರಂಗಿ ಚಾಕನೆ ಶಿಬಿರತ್ನ ಪ್ರವಾಸಿಗರ ಸೇವೆಗೆ ನಿನ್ನಂದಿಂಜ ತೊರೆದಿತ್ತು ಅದೇ ಪೋಲೆ ದುಬಾರೆ ಚಾಕನೆ ಶಿಬಿರತ್ನ ಸಾರ್ವಜನಿಕಂಗ ಕಾಯ್ತು ಆಪಚುಕ ಬೆರೆಯ ತೊರಪ ಅಂದು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಅರಿಚಿಟತ್ ಈ ಮೀದ ಮಾಹಿತಿ ತಂದ ಅವು ದುಬಾರೆ ಪಿಂಜ ಹಾರಂಗಿ ಚಾಕನೆ ಶಿಬಿರಕ್ಕೆ ಪ್ರವಾಸಿಯ ಪೋಕತನಿಗೆ ಕೈಂಜ 4 ತಿಂಗಳ ನಿರ್ಬಂಧ ಅಟ್ಟಿ ತಿಂಜತ್ತು ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ಶಿಬಿರತ್ ಪಾಲನೆ ಮಾಡಿಂಡೆ 10 ಅಂಶತ್ರ ನೇಮತ್ನ ನಿರ್ಕ ಮಾಡಿತು ಶಿಬಿರತ್ನ ಪುನೋದಿಯ ತೊರಪ ಚಾಕಾನೆಯಾಳ 10 ಮೀಟರ್ ದೂರತಿಂಜ ನೋಟೋಕ್ಕೆ ಮಾತ್ರ ಅವಕಾಶ ಕೊಡಪ ಅಂದು ಅರಿಚಿಟಿತ್ತು ಆನೆಯಾಳ ಮುಟ್ಟುವ ತೀನಿ ಕೊಡಪು ಕುಳುಪು ಚಿಡುವ ಆನೆರ ಪಕ್ಕ ಪೋಯ್ತು ಸೆಲ್ಫಿ ನಡತುವಂತ ಚಟುವಟಿಕೆನ ಇಂಜಿಮಿಂಜಕ್ಕೆ ನಡತುವನಕ್ಕಿಲ್ಲ ಎಂದು ಅಣಿಚಿ ಅಲ್ಲಿಂಜ ತಕ್ಕ ಪರ್ನರು ಶಿಬಿರತ್ ಚೋಂದ ಕೇಸರಿ ಪಿನ್ ಪಚ್ಚವಲಯನ ನಿರ್ಕ ಮಾಡಿತು ಎಂದು ಅರಿಚಿಟಿತ್ತು ಸಾರ್ವಜನಿಕಂಗಕ್ಕೆ ಸ್ಲಾಟ್ ವ್ಯವಸ್ಥೆ ಶುರು ಮಾಡುವ ಊರು ತಂಡ ಒಳಕು ಪೋಯ್ತು ಬಂದ ಪಿಂಜ ಇನ್ನೂರು ತಂಡಕ್ಕೆ ಒಳಕು ಬಿಡುವ ಅಂದು ಅರಿಚಿಟತ್ತು ಇಲ್ಲಿಕ್ಕೆ ಬೈಟಿತ್ರ ಸುದ್ದಿ ಸಮಾಚಾರ ತಂದತ್ತು
4: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್, 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62 ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026ರ ಮಾರ್ಚ್ 31ರಂದು ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9ರಂದು ಆರಂಭವಾಗಲಿರುವ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7ರಿಂದ 9ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು

0: ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳದ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಗಂಟೆಗೆ ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಂದು ಮುಂಜಾನೆ GSLV F-17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
4: I am very happy to announce that GSLV F-17 vehicle has successfully and precisely injected the Advanced Earth Observation Satellite 05, the geo-imaging satellite, in the intended and required orbit. And today, we have injected the heaviest satellite, 2,367 kg satellite, using this launch vehicle. Once the Earth Observation Satellite 05 is operationalized, it will become the India's first dedicated imaging satellite from the geo orbit, providing important strategic data for our country.
0: ಶ್ರೀಹರಿಕೋಟಾದಿಂದ ಇಂದು ಜಿಎಸ್ಎಲ್ವಿ F-17 ವಾಹಕದ ಮೂಲಕ EOS-5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-5 ಅನ್ನು ಬಹುಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಸೆಟ್ ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿ

ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ. ಈ ತಿಂಗಳ ಆರರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಮಡಿಕೇರಿ, ಈಗ ವೇಳೆ 7:45:18.
1: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ಇದೀಗ ಬಂದ ನಿಧನ ಸುದ್ದಿ. ಗುಡ್ಡೆ ಹೊಸೂರು ಸಮೀಪದ ಮಾದಪಟ್ಟಣ ಗ್ರಾಮದ ಮಾದಪ್ಪ ಲೇಔಟ್ನ ಬೊಟ್ಟು ಮನೆ ಮಾದಪ್ಪ ಅವರು ತಮ್ಮ 65ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ ನಿಧನರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ನಾಳೆ ಕುಶಾಲನಗರದ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ಬಸಿರುಗುಪ್ಪೆ ಗ್ರಾಮದ ನಡುಬೈಲು ಸಂತೋಷ್ ಅವರ ತಂದೆ ಭೀಮಯ್ಯ ಅಪ್ಪು ಅವರು 64 ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 4 ಗಂಟೆಗೆ ನಿಧನರಾಗಿದ್ದಾರೆ. ಅಂತ್ಯ ಸಂಸ್ಕಾರ ನಾಳೆ 12 ಗಂಟೆಯ ಒಳಗೆ ಬಸಿರುಗುಪ್ಪೆ ಸ್ವಗೃಹದಲ್ಲಿ ನಡೆಯಲಿದೆ. ಈಗ SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ KC ಶಿವಪ್ಪ ಅವರ ರಚನೆ ಬಾಬಾರ ಓ ಚೆಲುವೆ.

ಇದೊಂದು ನಿಧನ ಸುದ್ದಿ. ಚಿಕ್ಕಮಂಡೂರು ಗ್ರಾಮತ್ರ ಅಜ್ಜಿಕುಟಿರ ಅರ್ಜುನ ಅಯ್ಯಂಗ ಇದೀಗ ಮರಣಪಟ್ಟಿತು. 83 ಬೈತ್ರ ಅಜ್ಜಿಕುಟಿರ ಸುದರ್ಶನ್ ಪಿಂಜ ಸುಜನ್ ನಾಚಪ್ಪ ಅಯ್ಯಂಗಡ ಪಪ್ಪೋ ಅಜ್ಜಿಕುಟಿರ ಅರ್ಜುನ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಮಜಾನ 1 ಗಂಟೆಗೆ ನಡಪಾ.

ಕೃಷ್ಣಾನಿ ಬೇಗನೆ ಬಾರೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಶ್ರೀ ಉದಯಶಂಕರ್ ಅವರು ಬರೆದಿರುವ ಗೀತೆ, ಭಕ್ತಿ ಲಹರಿ ಅವರ ಸಂಗೀತ.

ಕೃಷ್ಣರು ಹೇಳ್ತಾರೆ ತನ್ನನ್ನು ತಾನು ತಿಳಿದು ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಬಗ್ಗೆ ಹೇಳಿದ್ರು. ಮುಂದಿನ ಭಾಗದಲ್ಲಿ ಹೀಗೆ ಹೇಳುತ್ತಾರೆ, ಕೆಲವೊಮ್ಮೆ ನಮ್ಮ ಮನಸ್ಸೇ ನಮ್ಮ ದುಃಖಗಳಿಗೆ ಕಾರಣ ಎಂದು. ಗೀತೆಯ ಪ್ರಕಾರ ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿರುವ ವ್ಯಕ್ತಿಯು ಮನಸ್ಸಿನಲ್ಲಿ ಉದ್ಭವಿಸುವ ಅನಗತ್ಯ ಚಿಂತೆ ಮತ್ತು ಆಸೆಗಳಿಂದ ದೂರವಿರುತ್ತಾರೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸಬಹುದು ಅಂತ ಹೇಳ್ತಾರೆ.

ಇದೀಗ ಕೇಳೋಣ ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆಯನ್ನು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಗೀತೆಯಲ್ಲಿ ಶ್ರೀಕೃಷ್ಣರು ಇನ್ನೊಂದು ಮಾತನ್ನ ಹೇಳುತ್ತಾರೆ, ಕರ್ಮಣ್ಣೇ ವಾದಿಕಾರಸ್ಥೆ ಮಾ ಫಲೇಶು ಕದಾಚನ, ನಿನ್ನ ಕೆಲಸವನ್ನ ಫಲದ ಅಪೇಕ್ಷೆಯಿಲ್ಲದೆ ಮಾಡು, ಪ್ರತಿಫಲದ ಚಿಂತೆ ನಿನ್ನ ಕೆಲಸಕ್ಕೆ ಅಡ್ಡಿಯಾಗಬಾರ್ದೆಂದು. ಇನ್ನ ಮನಸ್ಸಿನ ಬಗ್ಗೆ ಹೇಳ್ತಾ, ಅಶಾಂತ ಮನಸ್ಸು ಮನುಷ್ಯನ ಅತಿ ದೊಡ್ಡ ಶತ್ರು, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನ ಹತೋಟಿಯಲ್ಲಿ ಇಡಬಹುದು ಅಂತ ಹೇಳ್ತಾರೆ.

ಕೃಷ್ಣ ನೀ ಕುಣಿದಾಗ ಚಿತ್ರದ ಗೀತೆಯನ್ನ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಈ ಗೀತೆಗೆ ಸಂಗೀತ ವಿಜಯ ಆನಂದ್ ಅವರದಾಗಿತ್ತು. ಗೀತೆಯ ಸಂದೇಶಗಳು ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿವೆ, ಇವೆಲ್ಲವನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ಸಂಪೂರ್ಣ ಸಾರ್ಥಕತೆಯನ್ನ ನೀಡುವಲ್ಲಿ ಎರಡು ಮಾತಿಲ್ಲ. ಕೃಷ್ಣರು ಗೀತೆಯಲ್ಲಿ ಮುಂದೆ ಹೀಗೆ ಹೇಳುತ್ತಾರೆ, ಕಾಮ ಕ್ರೋಧ ಮತ್ತು ಲೋಭಗಳು ನರಕದ ಮೂರು ಬಾಗಿಲುಗಳು, ಕೋಪದಿಂದ ಬುದ್ಧಿ ಭ್ರಮಣೆಯಾಗಿ ಮನುಷ್ಯನು ವಿನಾಶದ ಹಾದಿ ಹಿಡಿಯುತ್ತಾನೆ. ನಂತರ ಕಷ್ಟ ಸುಖ ಜಯ ಅಪಜಯ ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸುವುದೇ ನಿಜವಾದ ಯೋಗ ಎನ್ನುತ್ತಾರೆ ಶ್ರೀಕೃಷ್ಣರು.

ದೇವರಗುಡಿ ಚಿತ್ರಕ್ಕಾಗಿ ವಾಣಿ ಜಯರಾಮ್ ಅವರು ಹಾಡಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು ಈ ಗೀತೆಗೆ.

ಗೀತೆಯಲ್ಲಿ ಇನ್ನೊಂದು ಸುಂದರವಾದ ಮಾತಿದೆ, ಏನಾಗಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗಿದೆ, ಏನಾಗುತ್ತಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ, ಏನಾಗಲಿದೆ ಅದು ಒಳ್ಳೆಯದಕ್ಕಾಗಿಯೇ ಆಗಿರಬಹುದು ಅಂತ ನಾವು ಪಾಲಿಸ್ತಾ ಜೀವನದಲ್ಲಿ ಸಾಗಿದ್ರೆ ನಮ್ಮ ಬದುಕು ಸುಂದರವಾಗುತ್ತದೆ.

ದೇವರ ದುಡ್ಡು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದರು. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ರಾಜೇಂದ್ರ ನಾಗೇಂದ್ರರವರ ಸಂಗೀತವಿತ್ತು ಈ ಗೀತೆಗೆ.

ಹ್ಯಾರಿಸ್ ಪ್ರಣಯ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ರವರು ಹಾಡಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಪ್ರಯೋಗ್ ರವರ ಸಂಗೀತವಿದೆ.

ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಪ್ರೀತಿ, ಜೀವನ ಮತ್ತು ಕರ್ಮದ ಬಗ್ಗೆ ಬೋಧನೆಗಳನ್ನು ಮಾತ್ರ ಅಲ್ಲದೆ ಇನ್ನು ಅನೇಕ ತತ್ವಗಳನ್ನು ವಿವರಿಸಿದ್ದಾರೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ನೀಡಿರುವಂತಹ ಈ ಬೋಧನೆಗಳು ವ್ಯಕ್ತಿಯನ್ನು ಉನ್ನತ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಅದಲ್ಲದೆ ಈ ಬೋಧನೆಗಳು ನಮಗೆ ಉತ್ತಮ ಜೀವನವನ್ನು ನಡೆಸುವಲ್ಲಿ ಸಹಕಾರಿಯಾಗಿದೆ. ಆದಷ್ಟು ಈ ಬೋಧನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ.

ಆಕಾಶವಾಣಿ ಬೆಂಗಳೂರು ಇದೀಗ ಸಮಯ 8:45 ನಿಮಿಷಗಳಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಸಂಹಿತ ಅವರಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಕುವೆಂಪುರವರ ರಚನೆಯಲ್ಲಿ ಬಂದಿಹನು ಎನ್ನಿನಿಯಾ.

ಇದುವರೆಗೂ ಕೆ ಸಂಹಿತಾ ಅವರಿಂದ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು.

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕರೆಂಟ್ ಅಫೈರ್ಸ್ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:22. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೈ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯ, ಜತೀನ್ ಹಾಗೂ ಲಲಿತ್ ಅವರ ಸಂಗೀತವಿತ್ತು.